ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಈ ದಿನದ ನಮ್ಮ ಪ್ರಸಾರ ಕಾರ್ಯವನ್ನು ಈಗ ಆರಂಭಿಸುತ್ತಿದ್ದೇವೆ. ಆತ್ಮೀಯ ಶ್ರೋತೃ ಬಾಂಧವರೇ, ನಿಮಗೆಲ್ಲ ನಿಮ್ಮದೇ ಧ್ವನಿ ಬಿಕೆ ಸುಮತಿಯ ನಮಸ್ಕಾರಗಳು. ಈ ದಿನ 1948 ಶಕವರ್ಷ ವೈಶಾಖ ಮಾಸದ 17ನೇ ದಿನ, ಅಂದರೆ 2026 ಇಸವಿ ಮೇ ತಿಂಗಳ 7ನೇ ತಾರೀಕು ಗುರುವಾರ. ಈಗ ಸಮಯ 5:58.

ಶ್ರೋತೃಗಳಿಗೆ ನಮಸ್ಕಾರ. ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಜ್ಯದಲ್ಲಿ ಪರಿಶಿಷ್ಟ ಸಮುದಾಯಗಳಲ್ಲಿನ ಅಸಮಾನತೆ ಹೋಗಲಾಡಿಸಲು ಒಳಮೀಸಲಾತಿ ಹಂಚಿಕೆಗೆ ತೀರ್ಮಾನಿಸಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಅವರು ಮೈಸೂರಿನಲ್ಲಿ ನಿನ್ನೆ ಆಯೋಜಿಸಲಾಗಿದ್ದ ಸಿದ್ದರಾಮೇಶ್ವರ ಜಯಂತಿ ಉದ್ಘಾಟಿಸಿ ಮಾತನಾಡಿದರು. ಒಳಮೀಸಲಾತಿಯಂತೆ ಎಡಗೈ ಮತ್ತು ಬಲಗೈಗೆ ತಲಾ ಶೇಕಡ 5.25 ಹಾಗೂ ಇತರೆ ಉಪಜಾತಿಗಳಿಗೆ ಶೇಕಡ

4.5% ಹಂಚಿಕೆ ಮಾಡಲಾಗಿದೆ ಎಂದು ಮುಖ್ಯಮಂತ್ರಿ ವಿವರಿಸಿದರು. ರಾಸುಗಳ ಆರೋಗ್ಯದ ಹಿತದೃಷ್ಟಿಯಿಂದ ಪ್ರತಿಯೊಬ್ಬ ರೈತರು ತಮ್ಮ ಜಾನುವಾರುಗಳಿಗೆ ಕಾಲುಬಾಯಿ ಲಸಿಕೆ ಹಾಕಿಸಬೇಕು ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಕೋರಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಯಾವುದೇ ಭಾಗದಲ್ಲಿ ಕುಡಿಯುವ ನೀರಿನ ಸಮಸ್ಯೆಯಾಗದ ರೀತಿ ನೋಡಿಕೊಳ್ಳುವಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಅವರು ಕುಮಟಾದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಕುರಿತು ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಬೆಂಗಳೂರಿನ ಕಬ್ಬನ್ ಉದ್ಯಾನವನದಲ್ಲಿ ಇದೇ ಶುಕ್ರವಾರದಿಂದ ರಾಜ್ಯಮಟ್ಟದ ಮಾವು ಮತ್ತು ಹಲಸು ಪ್ರದರ್ಶನ ಮಾರಾಟ ಮೇಳವನ್ನು ಆಯೋಜಿಸಲಾಗಿದೆ. ಮಾವು ಮತ್ತು ಹಲಸು ಮೇಳ ಪ್ರದರ್ಶನವನ್ನು ರಾಜ್ಯ ಮಾವು ಅಭಿವೃದ್ದಿ ಮತ್ತು ಮಾರುಕಟ್ಟೆ ನಿಗಮದ ಅಧ್ಯಕ್ಷ ಡಾ ಬಿಸಿ ಮುದ್ದು ಗಂಗಾಧರ್ ಉದ್ಘಾಟಿಸಲಿದ್ದಾರೆ. ಪಶ್ಚಿಮ ಬಂಗಾಳದ ನೂತನ ಬಿಜೆಪಿ ಸರ್ಕಾರದ ಪ್ರಮಾಣವಚನ ಸ್ವೀಕಾರ ಸಮಾರಂಭವು ಇದೇ 9ರಂದು ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ನಡೆಯಲಿದೆ. ಕಾರ್ಯಕ್ರಮಕ್ಕೆ ಪ್ರಧಾನಿ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಲಿದ್ದಾರೆ. ಈ ಸಮಾರಂಭವು ಬೆಳಗ್ಗೆ 10 ಗಂಟೆಯಿಂದ ಆರಂಭವಾಗಲಿದೆ ಎಂದು ರಾಜ್ಯ ಬಿಜೆಪಿ ಅಧ್ಯಕ್ಷ ಸಮಿಕ್ ಭಟ್ಟಾಚಾರ್ಯ ಸುದ್ದಿಗಾರರಿಗೆ ತಿಳಿಸಿದ್ದಾರೆ. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವೀಯ ಇಂದು 40 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಕಾರ್ಮಿಕರಿಗಾಗಿ ರಾಷ್ಟವ್ಯಾಪಿ ವಾರ್ಷಿಕ ಆರೋಗ್ಯ ತಪಾಸಣಾ ಉಪಕ್ರಮಕ್ಕೆ ನವದೆಹಲಿಯ ಇಎಸ್ಐಸಿ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ಚಾಲನೆ ನೀಡಲಿದ್ದಾರೆ. ಪಶ್ಚಿಮ ಏಷ್ಯಾ ಸಂಘರ್ಷದ ಹಿನ್ನೆಲೆಯಲ್ಲಿ ಪೆಟ್ರೋಲಿಯಂ ಉತ್ಪನ್ನಗಳ ಆಮದಿಗೆ ಅಡಚಣೆಯಾಗಿತ್ತು. ಆದರೂ ಸರ್ಕಾರ ಶೇಕಡ 100ರಷ್ಟು ಪ್ರಮಾಣದಲ್ಲಿ ಗ್ರಾಹಕರಿಗೆ ಗೃಹ ಬಳಕೆ ಅಡುಗೆ ಅನಿಲ ಪೂರೈಸಲು ಎಲ್ಲ ರೀತಿಯ ಕ್ರಮಗಳನ್ನು ತೆಗೆದು ತಿಳಿಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಬೆಳಗ್ಗೆ 7 ಗಂಟೆಗೆ.

ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ. ಆತ್ಮೀಯ ಕೇಳುಗರೇ, ನಮ್ಮ ನಿಲಯದಿಂದ ಈ ದಿನ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೇಗಿವೆ? ಇದೀಗ ನಾದೋಪಾಸನೆ ಕೇಳುತ್ತೀರಿ. 7:15 ಶುಭೋದಯ ಕರ್ನಾಟಕ, ಕನ್ನಡ ರತ್ನ ಭಂಡಾರ ಪ್ರಚಲಿತ ಪ್ರಕಟಣೆ, ದಿನ ವಿಶೇಷ ಮಾತು ಮಾಹಿತಿ ಶುಭೋದಯ ಕರ್ನಾಟಕದಲ್ಲಿ. 9:00 ನೀವು ಕೇಳಲಿದ್ದೀರಿ ಇಂದಿನ ವಿಶೇಷ. 10:02 ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳು. 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಹೊಸ ಹಾಡುಗಳು. 11:30 ಕಲಾಭಾರತಿ. 12:05 ಕರಿಗೊಂದು ಹಾಡು. 1:20 ಗುರುವಾರದ ವಿಶೇಷ ನಮ್ಮ ನಾಡು. 2:15 ನಮ್ಮ ನಿಮ್ಮ ಮಾತು ಸ್ಪಂದನ. 2:40 ಚಿತ್ರತಾನ, ಒಂದೇ ಚಿತ್ರದ ಹಾಡುಗಳು. ಇನ್ನು ನಮ್ಮ ಸಂಜೆಯ ಪ್ರಸಾರದಲ್ಲಿ ಎಂದಿನಂತೆ 5:05 ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್, ನಂತರ ಸೇಫ್ ಡ್ರೈವ್ ಗಾನ ಭಜನ. 8:02 ಇಂದು ಪ್ರಸಾರವಾಗುತ್ತೆ ನಮ್ಮ ಆಯ್ಕೆ. ಆಕಾಶವಾಣಿಗೆ 90 ತುಂಬಿದ ಸಂದರ್ಭದಲ್ಲಿ ಆಕಾಶ ಬುಟ್ಟಿ ಹಾಗೂ ಕಗ್ಗದ ಸಿರಿ ಧಾರಾವಾಹಿಗಳು 7:07-7:45. ಹಿಂದಿ ಚಿತ್ರಗೀತೆಗಳು 9:15. 10:02 ಪ್ರೇಮ ನಿನಾದ ಪ್ರಣಯ ಗೀತೆಗಳ ಕಾರ್ಯಕ್ರಮ. ಈ ದಿನ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳನ್ನು ಪರಿಚಯ ಮಾಡಿಕೊಂಡಿರಿ.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ನಾದು ಪಾಸನೆ

ನಾದೋಪಾಸನೆ ಕೇಳುತ್ತಿದ್ದೀರಿ. ನುಡಿ ಮುತ್ತಿನೊಂದಿಗೆ ನಾದೋಪಾಸನೆ.

0: ವಿಕಾಸ.
1: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
2: ನುಡಿಮುತ್ತಿನೊಂದಿಗೆ ನಾದೋಪಾಸನೆ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ನಮ್ಮ ಬದುಕಿನ ಭಾರ ನಾವೇ ಹೊರಬೇಕು. ನಮ್ಮ ಬದುಕಿನ ಭಾರ ನಾವೇ ಹೊರಬೇಕು. ಉಳಿದವರ ಹೆಗಲುಗಳು ಶವಯಾತ್ರೆಗಷ್ಟೇ ಸೀಮಿತ. ಭಗತ್ ಸಿಂಗ್.

ನಾದೋಪಾಸನೆ ಕೇಳುತ್ತಿದ್ದೀರಿ ನುಡಿ ಮುತ್ತಿನೊಂದಿಗೆ. ನನ್ನನ್ನು ಟೀಕಿಸುವವರು ನನಗೆ ಎಂದೂ ಕ್ರಿಕೆಟ್ ಕಲಿಸಲಿಲ್ಲ, ನಾನು ಅವರಿಂದ ಏನನ್ನೂ ಕಲಿಯಲಿಲ್ಲ. ನನ್ನ ದೇಹ ಮತ್ತು ಮನಸ್ಸು ಹೇಗೆ ಕೆಲಸ ಮಾಡುತ್ತದೆ ಎಂಬುದು ಅವರಿಗೆ ತಿಳಿದಿರಬೇಕು. ಹಾಗೆಯೇ ನನ್ನನ್ನು ನಾನು ಇನ್ನೊಬ್ಬರೊಂದಿಗೆ ಎಂದಿಗೂ ಹೋಲಿಸಿಕೊಳ್ಳುವುದಿಲ್ಲ. ನನ್ನ ಶಕ್ತಿಯ ಮೇಲೆ ನನಗೆ ಪೂರ್ಣ ನಂಬಿಕೆ. ಟೀಕಾಕಾರರನ್ನು ಎಂದು ನಂಬದಿರಿ. ಹೀಗೆಂದರು ಸಚಿನ್ ತೆಂಡೂಲ್ಕರ್.

ಅಳುಕಿಲ್ಲದ ನಡೆ, ಉಳುಕಿಲ್ಲದ ಮನಸ್ಸು, ಮುಖವಾಡ ಇಲ್ಲದ ವ್ಯಕ್ತಿತ್ವ, ಅಸೂಯೆ ಪಡದ ಗುಣ, ತಾತ್ಸಾರವಿಲ್ಲದ ಪ್ರೀತಿ, ಕಪಟವಿಲ್ಲದ ಸ್ನೇಹ, ಇವು ಬದುಕಿನ ಮೌಲ್ಯಗಳು. ಹೇಗೆಂದರು ಸಿದ್ದೇಶ್ವರ ಸ್ವಾಮೀಜಿ.

0: ನುಡಿಮುತ್ತಿನೊಂದಿಗೆ ನಾದೋಪಾಸನೆ ಕೇಳಿದಿರಿ. ಸಮಯ 7:00, ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತ ವಿಯೆಟ್ನಾಂ, ಡಿಜಿಟಲ್ ತಂತ್ರಜ್ಞಾನ, ವೈದ್ಯಕೀಯ ಉತ್ಪನ್ನ ನಿಯಂತ್ರಣ, ಪ್ರವಾಸೋದ್ಯಮ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿನ ದ್ವಿಪಕ್ಷೀಯ ಸಹಕಾರ ಬಲವರ್ಧನೆಗೆ ಸಂಬಂಧಿಸಿದಂತೆ ಹಲವು ತಿಳಿವಳಿಕೆ ಒಪ್ಪಂದಗಳಿಗೆ ಸಹಿ ಹಾಕಿವೆ. ಪ್ರಧಾನಿ ನರೇಂದ್ರ ಮೋದಿ ಹಾಗೂ ವಿಯೆಟ್ನಾಂ ಅಧ್ಯಕ್ಷ ಟೋ ಲ್ಯಾಮ್ ನವದೆಹಲಿಯಲ್ಲಿ ನಿನ್ನೆ ಮಾತುಕತೆ ನಡೆಸಿದ ಬಳಿಕ ಈ ಒಪ್ಪಂದಗಳಿಗೆ ಸಹಿ ಹಾಕಲಾಯಿತು. ನವದೆಹಲಿಯಲ್ಲಿ ವಿಯೆಟ್ನಾಂನ ಹಣಕಾಸು ಸಚಿವ ಗೋವಾನ್ ತುವಾನ್ ಅವರನ್ನು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಭೇಟಿ ಮಾಡಿದರು. ಭಾರತ ಮತ್ತು ವಿಯೆಟ್ನಾಂ ನಡುವಿನ ಸಮಗ್ರ ವ್ಯೂಹಾತ್ಮಕ ಪಾಲುದಾರಿಕೆಗೆ ವರ್ಷಗಳು ತುಂಬಿರುವುದನ್ನು ಉಭಯ ಸಚಿವರು ಸ್ವಾಗತಿಸಿದರು. ಜಪಾನಿನ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ಸಚಿವ ಒನೋಡಾ ಕಿಮಿ ಅವರು ನವದೆಹಲಿಯಲ್ಲಿ ನಿನ್ನೆ ಭಾರತದ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಅವರನ್ನು ಭೇಟಿ ಮಾಡಿ ಆರೋಗ್ಯ ಮತ್ತು ವೈದ್ಯಕೀಯ ಉಪಕರಣ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿನ ಸಹಯೋಗ ಹೊಂದುವ ಬಗ್ಗೆ ವಿಚಾರ ವಿನಿಮಯ ನಡೆಸಿದರು. ಕೇಂದ್ರ ಭಾರಿ ಕೈಗಾರಿಕೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಕೇಂದ್ರ ಸರ್ಕಾರಿ ಸ್ವಾಮ್ಯದ ಬಿಎಚ್ಇಎಲ್ ಉದ್ದಿಮೆಗೆ ಇಂದು ಭೇಟಿ ನೀಡಿ ಕಲ್ಲಿದ್ದಲು ಅನಿಲೀಕರಣ ಮತ್ತು ಶುದ್ದ ಇಂಧನ ತಂತ್ರಜ್ಞಾನ ಕುರಿತ ಉಪಕ್ರಮಗಳ ಪ್ರಗತಿ ಪರಿಶೀಲಿಸುವರು. ತಮಿಳುನಾಡಿನ ವಿಧಾನಸಭಾ ಚುನಾವಣೆಯಲ್ಲಿ ಅತ್ಯಧಿಕ ಸ್ಥಾನ ಪಡೆದಿರುವ ತಮಿಳಿಗ ವೆಟ್ರಿ ಕಳಗಂ ಟಿವಿಕೆ ಪಕ್ಷದ ಮುಖ್ಯಸ್ಥ ವಿಜಯ್ ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅರಳೇಕರ್ ಅವರನ್ನು ಭೇಟಿಯಾಗಿ ಸರ್ಕಾರ ರಚನೆ ಕುರಿತಂತೆ ಹಕ್ಕೊತ್ತಾಯ ಮಂಡಿಸಿದರು. ರಾಜ್ಯದಲ್ಲಿ 3139 ಶತಮಾನ ಕಂಡ ಸರ್ಕಾರಿ ಶಾಲೆಗಳಿದ್ದು ಈ ಪೈಕಿ

ಪ್ರಥಮ ಹಂತದಲ್ಲಿ 31 ಶಾಲೆಗಳನ್ನು ಪಾರಂಪರಿಕ ಶಾಲೆಗಳನ್ನಾಗಿ ಪರಿವರ್ತಿಸುವ ಉದ್ದೇಶ ಹೊಂದಲಾಗಿದೆ ಎಂದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಡಾ ಪುರುಷೋತ್ತಮ ಬಿಳಿಮಲೆ ಚಾಮರಾಜನಗರದಲ್ಲಿಂದು ತಿಳಿಸಿದ್ದಾರೆ. ದಾವಣಗೆರೆ ಜಿಲ್ಲೆಯಲ್ಲಿರುವ ಎಲ್ಲಾ ಹೋಂಸ್ಟೇಗಳು ಪ್ರವಾಸೋದ್ಯಮ ಇಲಾಖೆಯಡಿ ನೋಂದಣಿ ಮಾಡಿಕೊಳ್ಳುವುದು ಕಡ್ಡಾಯ ಎಂದು ಆದೇಶಿಸಲಾಗಿದೆ. ನೋಂದಣಿ ಪಡೆಯದ ಹೋಂಸ್ಟೇಗಳು ತಕ್ಷಣ ಸೇವೆ ಸ್ಥಗಿತಗೊಳಿಸಬೇಕು. ಅನಧಿಕೃತವಾಗಿ ವಹಿವಾಟು ಮುಂದುವರೆಸಿದಲ್ಲಿ ಕಾನೂನಿನಡಿ ದಂಡ ಹಾಗೂ ಶಿಕ್ಷೆ ಎರಡೂ ವಿಧಿಸಲು ಅವಕಾಶವಿದೆ ಎಂದು ಎಚ್ಚರಿಕೆ ನೀಡಲಾಗಿದೆ. ದಕ್ಷಿಣ ಕನ್ನಡ, ಉಡುಪಿ ಸೇರಿದಂತೆ ಕರಾವಳಿ ಭಾಗದ ಜಿಲ್ಲೆಗಳಿಗೆ ಉತ್ತಮ ಗುಣಮಟ್ಟದ ವಿದ್ಯುತ್ ಸೌಲಭ್ಯ ಒದಗಿಸುವ ಕಡಂದಲೆ 400 ಕೆವಿ ವಿದ್ಯುತ್ ಉಪಕೇಂದ್ರ ಕಾಮಗಾರಿಯನ್ನು ಜುಲೈ 15ರ ಒಳಗಾಗಿ ಪೂರ್ಣಗೊಳಿಸಲಾಗುವುದು ಎಂದು ಕೆಪಿಟಿಸಿಎಲ್ ವ್ಯವಸ್ಥಾಪಕ ನಿರ್ದೇಶಕ ಡಾ ರಾಮ್ ಪ್ರಸಾತ್ ಮನೋಹರ್ ತಿಳಿಸಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಹಾಗೂ 7:35 ಮತ್ತು ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಬೆಳಗ್ಗೆ 8 ಗಂಟೆಗೆ.

0: ಶುಲ್ಕರಹಿತ ಕಾನೂನು ಸಲಹೆಯ ವೆಬ್ಸೈಟ್ www.tele-lawin ಅಥವಾ ಟೋಲ್ ಫ್ರೀ ಸಂಖ್ಯೆ 144454 ದಿಂದ ಸಹಾಯ ಪಡೆಯಿರಿ.
1: माननीय प्रधानमंत्री श्री नरेंद्र मोदी जी का देश के सभी एग्जाम वॉरियर्स के लिए विशेष संदेश.
2: जिंदगी परीक्षा के लिए नहीं है, हमारे जीवन को बनाने के लिए शिक्षा एक माध्यम है.
1: NCPCR आयोजित कर रहा है परीक्षा पर्व, जिसके लाइव सेशन के दौरान आप परीक्षा से संबंधित प्रश्न एक्सपर्ट से पूछ सकते हैं, जो कि 23 अप्रैल से 23 मई तक चलेंगे.
3: ಧ್ವನಿ ಮೊಳಗಲಿ ಮನೆ ಮನೆಯಲ್ಲಿ ನಮ್ಮ ಗಣತಿಯಾಗಲಿ ಜೊತೆಯಾಗಿ ಬರೆಯೋಣ ನಾಡಿನ ಅಧ್ಯಾಯ ನಮ್ಮ ಜನಗಣತಿ ನಮ್ಮ ವಿಕಾಸ.
4: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
5: ಸಮಯ 7:05. ಈಗ ಪ್ರದೇಶ ಸಮಾಚಾರ.
6: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ಸಂಪತ್ತು ಮತ್ತು ಅಧಿಕಾರ ಸಮಾನವಾಗಿ ಹಂಚಿಕೆಯಾದಾಗಲೇ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಸಾಕಾರ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಭಿಮತ. ಪದವಿ ಶಿಕ್ಷಣದ ಅಂತ್ಯವಲ್ಲ, ಜವಾಬ್ದಾರಿಯುತ ಬದುಕಿನ ಆರಂಭ, ವಿದ್ಯಾರ್ಥಿಗಳಿಗೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಕಿವಿಮಾತು. ದಕ್ಷಿಣ ಕನ್ನಡ ಜಿಲ್ಲೆ ಕಡಂದಲೆ 400 kV ವಿದ್ಯುತ್ ಉಪಕೇಂದ್ರ ಕಾಮಗಾರಿ ಜುಲೈ 15ರೊಳಗೆ ಪೂರ್ಣ, ಕೆಪಿಟಿಸಿಎಲ್ ವ್ಯವಸ್ಥಾಪಕ ನಿರ್ದೇಶಕರಿಂದ ಮಾಹಿತಿ. ಶತಮಾನ ಕಂಡ ಸರ್ಕಾರಿ ಶಾಲೆಗಳು ಪಾರಂಪರಿಕ ಶಾಲೆಗಳಾಗಿ ಪರಿವರ್ತನೆ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಡಾ ಪುರುಷೋತ್ತಮ ಬಿಳಿಮಲೆ ಹೇಳಿಕೆ. ಈಗ ವಾರ್ತೆಗಳ ವಿವರ. ಸಂಪತ್ತು ಮತ್ತು ಅಧಿಕಾರ ಎಲ್ಲರಿಗೂ ಸಮಾನವಾಗಿ ಹಂಚಿಕೆಯಾಗಬೇಕು, ಅಂದಾಗಲೇ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಸಾಕಾರವಾಗಲು ಸಾಧ್ಯ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಮೈಸೂರಿನಲ್ಲಿ ಆಯೋಜನೆಗೊಂಡಿದ್ದ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಎಲ್ಲರಿಗೂ ಸಮಪಾಲು ಸಮಬಾಳು ದೊರೆಯಬೇಕು ಎನ್ನುವುದು ಸರ್ಕಾರದ ಆಶಯ. ಅವಕಾಶ ವಂಚಿತ ಎಲ್ಲ ಸಮುದಾಯಗಳಿಗೂ ಸಮಾನ ಅವಕಾಶಗಳು ದೊರೆಯುವಂತಾಗಬೇಕು ಎನ್ನುವುದು ಸಂಕಲ್ಪ. ಸಾಮಾಜಿಕ ನ್ಯಾಯಕ್ಕೆ ಸರ್ಕಾರ ಬದ್ಧವಾಗಿದೆ ಎಂದರು. ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಹೋಗಲಾಡಿಸಲು ಪ್ರತಿಯೊಬ್ಬರಿಗೂ ಶಿಕ್ಷಣ ದೊರೆಯಬೇಕು, ಅಂದಾಗ ಮಾತ್ರ ಅವರು ರಾಜಕೀಯವಾಗಿ, ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಮುಂದುವರಿಯಲು ಸಾಧ್ಯ ಎಂದು ಮುಖ್ಯಮಂತ್ರಿ ಹೇಳಿದರು. ಪೊಲೀಸರಿಗೆ ಸುಸಜ್ಜಿತ ವಸತಿ ಗೃಹಗಳನ್ನು ಕಲ್ಪಿಸುವ ಕಾರ್ಯಕ್ರಮ ಮುಂದುವರೆದಿದ್ದು, 40%ರಷ್ಟು ವಸತಿ ಗೃಹಗಳ ನಿರ್ಮಾಣ ಕಾರ್ಯ ಪೂರ್ಣಗೊಂಡಿದೆ ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 80%ರಷ್ಟು ವಸತಿ ಗೃಹಗಳನ್ನು ನಿರ್ಮಿಸುವ ಗುರಿ ಹೊಂದಿದ್ದು, ಈ ನಿಟ್ಟಿನಲ್ಲಿ ಸರ್ಕಾರ ಕಾರ್ಯೋನ್ಮುಖವಾಗಿದೆ ಎಂದರು. ರಾಜ್ಯದಲ್ಲಿರುವ ಪೊಲೀಸ್ ಠಾಣೆಗಳ ಹಳೆ ಕಟ್ಟಡಗಳ ಬದಲಿಗೆ ಹೊಸ ಕಟ್ಟಡಗಳನ್ನು ನಿರ್ಮಾಣ ಮಾಡುವ ಉದ್ದೇಶ

0: ಹೊಂದಲಾಗಿದೆ. ಈಗಾಗಲೇ ಬಹುತೇಕ ಪೊಲೀಸ್ ಠಾಣೆಗಳ ಹಳೆಯ ಕಟ್ಟಡಗಳನ್ನು ಕೆಡವಿ ಹೊಸದಾಗಿ ನಿರ್ಮಿಸಲಾಗಿದ್ದು, ಇನ್ನಷ್ಟು ಹಳೆಯ ಕಟ್ಟಡಗಳನ್ನು ಗುರುತಿಸಲಾಗಿದೆ. ಅವುಗಳನ್ನು ಕೆಡವಿ ಹೊಸದಾಗಿ ನಿರ್ಮಾಣ ಮಾಡಲಾಗುವುದು. ಇದಕ್ಕಾಗಿ ಅನುದಾನದ ಅಗತ್ಯವಿದೆ ಎಂದು ಸಚಿವರು ಹೇಳಿದರು. ಕಾರವಾರ ಜಿಲ್ಲೆಯ ಯಾವುದೇ ಭಾಗದಲ್ಲಿ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ಅಧಿಕಾರಿಗಳು ಅಗತ್ಯ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕು ಎಂದು ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಕುಮಟಾ ಉಪವಿಭಾಗಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಜಿಲ್ಲೆಯ ಕುಡಿಯುವ ನೀರಿನ ಸಮಸ್ಯೆ ಕುರಿತು ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ನೀರಿನ ಸಮಸ್ಯೆಯ ದೂರುಗಳಿಗೆ ತಕ್ಷಣವೇ ಸೂಕ್ತ ರೀತಿಯಲ್ಲಿ ಸ್ಪಂದಿಸಬೇಕು. ಕುಡಿಯುವ ನೀರಿನ ಮೂಲಗಳು ಇಲ್ಲದಿರುವ ಕಡೆ ಟ್ಯಾಂಕರ್ ಮೂಲಕ ನೀರು ಒದಗಿಸಬೇಕು ಎಂದು ನಿರ್ದೇಶನ ನೀಡಿದರು. ಕುಡಿಯುವ ನೀರು ಪೂರೈಕೆಗೆ ಸಂಬಂಧಿಸಿದಂತೆ ಅನುದಾನದ ಕೊರತೆ ಇಲ್ಲ. ಜಿಲ್ಲೆಯ ಎಲ್ಲಾ ತಾಲೂಕುಗಳಿಗೆ 25 ಲಕ್ಷ ರೂಪಾಯಿ ಅನುದಾನ ಹಂಚಿಕೆಯಾಗಿದ್ದು, ಜಿಲ್ಲೆಗೆ ಇನ್ನೂ 3 ಕೋಟಿ ರೂಪಾಯಿ ಹೆಚ್ಚುವರಿ ಅನುದಾನ ಬರಲಿದೆ ಎಂದು ಸಚಿವರು ಹೇಳಿದರು. ರಾಸುಗಳ ಆರೋಗ್ಯದ ದೃಷ್ಟಿಯಿಂದ ಪ್ರತಿಯೊಬ್ಬ ರೈತರು ತಮ್ಮ ಜಾನುವಾರುಗಳಿಗೆ ಕಾಲುಬಾಯಿ ಲಸಿಕೆ ಹಾಕಿಸಬೇಕು ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಮನವಿ ಮಾಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದಲ್ಲಿ ಕಾಲುಬಾಯಿ ಲಸಿಕೆ ಪೋಸ್ಟರ್ ಬಿಡುಗಡೆ ಮಾಡಿ ಮಾತನಾಡಿದ ಅವರು, ಕಳೆದ 2-3 ವರ್ಷಗಳಿಂದ ಹಸುಗಳಲ್ಲಿ ಕಾಲುಬಾಯಿ ರೋಗ ಕಂಡುಬಂದಿಲ್ಲ. ಆದರೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಕಾಲುಬಾಯಿ ಲಸಿಕೆಯನ್ನು ಪರಿಣಾಮಕಾರಿಯಾಗಿ ಹಾಕುವ ಕೆಲಸ ಆಗಬೇಕು ಎಂದರು. ಬೇಸಿಗೆ ಇರುವುದರಿಂದ ರಾಸುಗಳಿಗೆ ಮೇವಿನ ಕೊರತೆಯಾಗದಂತೆ ನೋಡಿಕೊಳ್ಳಬೇಕು. ಇನ್ನೂ 35 ವಾರಕ್ಕೆ ಆಗುವಷ್ಟು ಮೇವು ಜಿಲ್ಲೆಯಲ್ಲಿ ಸಂಗ್ರಹವಾಗಿದೆ. ರಾಸುಗಳ ಮತ್ತು ಹೈನುಗಾರಿಕೆ ಉತ್ಪಾದನೆ ಹೆಚ್ಚಿಸುವ ಕುರಿತು ಇಲಾಖೆಯಿಂದ ಕಾಲಕಾಲಕ್ಕೆ ರೈತರಿಗೆ ಮಾಹಿತಿ ನೀಡಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ಪದವಿ ಪಡೆಯುವುದು ಶಿಕ್ಷಣದ ಅಂತ್ಯವಲ್ಲ, ಬದಲಾಗಿ ಜವಾಬ್ದಾರಿಯುತ ಬದುಕಿನ ಆರಂಭ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಪ್ರಾಯಪಟ್ಟಿದ್ದಾರೆ. ಕುವೆಂಪು ವಿಶ್ವವಿದ್ಯಾಲಯದ 35ನೇ ಘಟಿಕೋತ್ಸವದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ವಿದ್ಯಾರ್ಥಿಗಳು ವಿಮರ್ಶಾತ್ಮಕ ಚಿಂತನೆ ಮತ್ತು ಸೃಜನಶೀಲತೆ ಬೆಳೆಸಿಕೊಳ್ಳಬೇಕು. ಶಿಕ್ಷಣ ಸಮಾಜದ ಕಟ್ಟಕಡೆಯ ವ್ಯಕ್ತಿಯನ್ನು ತಲುಪಿದಾಗ ಮಾತ್ರ ಅದು ಸಾರ್ಥಕವಾಗುತ್ತದೆ ಎಂದರು. ಶಿಕ್ಷಣ ಸಂಸ್ಥೆಗಳಲ್ಲಿ ಪಡೆಯುವ ಪದವಿ ಕೇವಲ ಜ್ಞಾನದ ಸಂಕೇತವಲ್ಲ, ಸಮಾಜಕ್ಕೆ ಉತ್ತಮ ದಿಕ್ಕು ನೀಡಬಲ್ಲ ಸಾಮರ್ಥ್ಯದ ಪ್ರತೀಕ. ಜ್ಞಾನ ದೇಗುಲದಿಂದ ಹೊರಬಂದು ಕರ್ಮಕ್ಷೇತ್ರ ಪ್ರವೇಶಿಸುತ್ತಿರುವ ನಿಮಗೆ ಶಿಕ್ಷಣ ಜೀವನ ಸಾರ್ಥಕಗೊಳಿಸಲು ಸಹಕಾರಿಯಾಗಲಿದೆ ಎಂದು ರಾಜ್ಯಪಾಲರು ಹೇಳಿದರು. ಘಟಿಕೋತ್ಸವದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ ಕೋಣಂದೂರು ಲಿಂಗಪ್ಪ, ರಂಗಕರ್ಮಿ ಕೆವಿ ಅಕ್ಷರ ಹಾಗೂ ಶಿಕ್ಷಣ ತಜ್ಞ ಪ್ರೊಫೆಸರ್ ಎಚ್ಎ ರಂಗನಾಥ್ ಅವರಿಗೆ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಲಾಯಿತು. ಮೈಸೂರು ದಸರಾ ಸಂದರ್ಭದಲ್ಲಿ ನಾಡದೇವತೆ ಚಾಮುಂಡೇಶ್ವರಿ ದೇವಿಯನ್ನು ಹೊತ್ತು ಮೆರೆಸುತ್ತಿದ್ದ ಅರ್ಜುನ ಆನೆಯ ಸ್ಮಾರಕವನ್ನು ಹಾಸನ ಜಿಲ್ಲೆಯ ಸಕಲೇಶ್ಪುರ ತಾಲೂಕಿನ ದಬ್ಬಳ್ಳಿಕಟ್ಟೆ ಮೀಸಲು ಅರಣ್ಯ ಪ್ರದೇಶದಲ್ಲಿ ಅರಣ್ಯ ಇಲಾಖೆ ಸಚಿವ ಈಶ್ವರ್ ಖಂಡ್ರೆ ಲೋಕಾರ್ಪಣೆಗೊಳಿಸಿದರು. ಡಿಸೆಂಬರ್ 4ರಂದು ಕಾಡಾನೆ ಸೆರೆಹಿಡಿಯುವ ಕಾರ್ಯಾಚರಣೆ ವೇಳೆ ಮದಗಜದೊಂದಿಗೆ ಕಾದಾಡಿ ವೀರ ಮರಣವನ್ನಪ್ಪಿದ್ದ ಅರ್ಜುನ ಆನೆಯ ಮೃತದೇಹವನ್ನು ಅದೇ ಸ್ಥಳದಲ್ಲಿ ಅಂತ್ಯಕ್ರಿಯೆ ನೆರವೇರಿಸಲಾಗಿತ್ತು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ದೇಶದಲ್ಲಿ ಅಡುಗೆ ಅನಿಲ ಹಾಗೂ ಪೆಟ್ರೋಲ್ ಡೀಸೆಲ್ ಪೂರೈಕೆ ಸುಗಮವಾಗಿ ನಡೆಯುತ್ತಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ದೆಹಲಿಯಲ್ಲಿ ಅಂತರ್ ಸಚಿವಾಲಯ ಸುದ್ದಿಗೋಷ್ಠಿಯಲ್ಲಿ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ ಮಾತನಾಡಿ, ಪಶ್ಚಿಮ ಏಷ್ಯಾದಲ್ಲಿನ ಬಿಕ್ಕಟ್ಟಿನಿಂದ ಪೆಟ್ರೋಲಿಯಂ ಉತ್ಪನ್ನಗಳ ಆಮದಿಗೆ ಅಡಚಣೆಯಾಗಿತ್ತು. ಆದರೂ ಸರ್ಕಾರ 100% ಪ್ರಮಾಣದಲ್ಲಿ ಗ್ರಾಹಕರಿಗೆ ಗೃಹ ಬಳಕೆ ಅಡುಗೆ ಅನಿಲ ಪೂರೈಸಲು ಎಲ್ಲ ರೀತಿಯ ಕ್ರಮಗಳನ್ನು ತೆಗೆದುಕೊಂಡಿದೆ ಎಂದರು. ವಾಣಿಜ್ಯ ಅಡುಗೆ ಅನಿಲ ದರ ಏರಿಕೆಯಾಗಿದ್ದು ಗೃಹ ಬಳಕೆ ಅಡುಗೆ ಅನಿಲವ ಪೆಟ್ರೋಲ್ ಡೀಸೆಲ್ ಡೀಸೆಲ್ ದರ ಏರಿಕೆಯಾಗಿಲ್ಲ. ಹೊಸ

ಪೈಪ್ ಮೂಲಕ ನೈಸರ್ಗಿಕ ಅನಿಲ ಪೂರೈಕೆ ಸಂಪರ್ಕಗಳನ್ನು ಒದಗಿಸಲಾಗುತ್ತಿದೆ. ದೇಶದಲ್ಲಿ ಕಚ್ಚಾ ತೈಲ ಶುದ್ಧೀಕರಣ ಘಟಕಗಳು ಸಾಮಾನ್ಯವಾಗಿ ಕಾರ್ಯನಿರ್ವಹಿಸುತ್ತಿವೆ ಎಂದು ಅವರು ಹೇಳಿದರು. ದಕ್ಷಿಣ ಕನ್ನಡ ಉಡುಪಿ ಸೇರಿದಂತೆ ಕರಾವಳಿ ಭಾಗದ ಜಿಲ್ಲೆಗಳಿಗೆ ಉತ್ತಮ ಗುಣಮಟ್ಟದ ವಿದ್ಯುತ್ ಸೌಲಭ್ಯ ಒದಗಿಸುವ ಕಡಂದಲೆ 400 ಕೆವಿ ವಿದ್ಯುತ್ ಉಪಕೇಂದ್ರ ಕಾಮಗಾರಿ 15 ಜುಲೈರೊಳಗೆ ಪೂರ್ಣಗೊಳಿಸಲಾಗುವುದು ಎಂದು ಕೆಪಿಟಿಸಿಎಲ್ ವ್ಯವಸ್ಥಾಪಕ ನಿರ್ದೇಶಕ ಡಾ ರಾಮ್ ಪ್ರಸಾದ್ ಮನೋಹರ್ ತಿಳಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಭೂವ್ಯಾಜ್ಯದ ಕಾರಣದಿಂದಾಗಿ ಕಳೆದ 3 ವರ್ಷಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದರೆ ತಾಲೂಕಿನ ಕಡಂದಲೆ ಗ್ರಾಮದಲ್ಲಿ 400 ಕೆವಿ ಲೈನ್ ಕಾಮಗಾರಿ ಸ್ಥಗಿತಗೊಂಡಿತ್ತು. ಮಂಗಳೂರು ರಾಜ್ಯದ ಪ್ರಮುಖ ಕೈಗಾರಿಕಾ ಕೇಂದ್ರವಾಗಿದ್ದು ತಡೆರಹಿತ ವಿದ್ಯುತ್ ಪೂರೈಕೆ ಅತ್ಯಗತ್ಯವಾಗಿದೆ. ಇಂಧನ ಸಚಿವರ ನಿರ್ದೇಶನದಂತೆ ಮುಂಬರುವ ಮುಂಗಾರಿನೊಳಗೆ ಈ ಯೋಜನೆ ಪೂರ್ಣಗೊಳಿಸಿ ವಿದ್ಯುತ್ ಪ್ರಸರಣ ಕಾರ್ಯ ಆರಂಭಿಸಲಾಗುವುದು ಎಂದು ಅವರು ಹೇಳಿದರು. ಶತಮಾನ ಕಂಡ ಸರ್ಕಾರಿ ಶಾಲೆಗಳನ್ನು ಪಾರಂಪರಿಕ ಶಾಲೆಗಳನ್ನಾಗಿ ಪರಿವರ್ತಿಸುವ ಉದ್ದೇಶವಿದೆ ಎಂದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಡಾ ಪುರುಷೋತ್ತಮ ಬಿಳಿಮಲೆ ತಿಳಿಸಿದ್ದಾರೆ. ಚಾಮರಾಜನಗರದ ದೀನಬಂಧು ಸಂಸ್ಥೆಯಲ್ಲಿ 2019-20ರಲ್ಲಿ ಇಂಗ್ಲಿಷ್ ಮಾಧ್ಯಮಕ್ಕೆ ಪರಿವರ್ತನೆಗೊಂಡ ಶಾಲೆಗಳ ಪ್ರಸ್ತುತ 6 ಮತ್ತು 7ನೇ ತರಗತಿ ವಿದ್ಯಾರ್ಥಿಗಳ ಇಂಗ್ಲಿಷ್ ಭಾಷಾ ಪ್ರಾವೀಣ್ಯತೆ ಅಧ್ಯಯನ ಸಂಬಂಧ ವರದಿ ಸ್ವೀಕರಿಸಿ ಮಾತನಾಡಿದ ಅವರು, ರಾಜ್ಯದಲ್ಲಿ 3139 ಶತಮಾನ ಕಂಡ ಸರ್ಕಾರಿ ಶಾಲೆಗಳಿದ್ದು, ಈ ಪೈಕಿ ಪ್ರಥಮ ಹಂತದಲ್ಲಿ 31 ಶಾಲೆಗಳನ್ನು ಪಾರಂಪರಿಕ ಶಾಲೆಗಳನ್ನಾಗಿ ಪರಿವರ್ತಿಸುವ ಉದ್ದೇಶ ಹೊಂದಲಾಗಿದೆ ಎಂದರು. ರಾಷ್ಟ ನಾಯಕರು ಭೇಟಿ ನೀಡಿದ ಖ್ಯಾತ ಕವಿಗಳು, ಎಂಜಿನಿಯರ್ಗಳು, ವಿಜ್ಞಾನಿಗಳು ವ್ಯಾಸಂಗ ಮಾಡಿದ ಶಾಲೆಗಳನ್ನು ಆಯ್ಕೆ ಮಾಡಿಕೊಂಡು ಪಾರಂಪರಿಕ ಶಾಲೆಗಳನ್ನಾಗಿ ಪರಿವರ್ತಿಸಿ ಯೋಜನೆಯನ್ನು ಹಂತ ಹಂತವಾಗಿ ಉಳಿದ ಶಾಲೆಗಳಿಗೂ ವಿಸ್ತರಿಸುವ ಯೋಜನೆ ರೂಪಿಸಲಾಗಿದೆ ಎಂದು ಅವರು ಹೇಳಿದರು. ದಾವಣಗೆರೆ ಜಿಲ್ಲೆಯಲ್ಲಿರುವ ಅನಧಿಕೃತ ಹೋಂಸ್ಟೇಗಳಿಗೆ ಕಡಿವಾಣ ಹಾಕಲು ಪ್ರವಾಸೋದ್ಯಮ ಇಲಾಖೆ ಮುಂದಾಗಿದ್ದು, ಜಿಲ್ಲೆಯ ಎಲ್ಲಾ ಹೋಂಸ್ಟೇಗಳು ಇಲಾಖೆಯಡಿ ನೋಂದಣಿ ಮಾಡಿಕೊಳ್ಳುವುದನ್ನು ಕಡ್ಡಾಯಗೊಳಿಸಿ ಪ್ರವಾಸೋದ್ಯಮ ಇಲಾಖೆ ಸಹಾಯಕ ನಿರ್ದೇಶಕಿ ಕಾವ್ಯ ಆದೇಶ ಹೊರಡಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಪತ್ತು ಮತ್ತು ಅಧಿಕಾರ ಸಮಾನವಾಗಿ ಹಂಚಿಕೆಯಾದಾಗಲೇ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಸಾಕಾರ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಭಿಮತ. ಪದವಿ ಶಿಕ್ಷಣದ ಅಂತ್ಯವಲ್ಲ, ಜವಾಬ್ದಾರಿಯುತ ಬದುಕಿನ ಆರಂಭ, ವಿದ್ಯಾರ್ಥಿಗಳಿಗೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಕಿವಿಮಾತು. ದಕ್ಷಿಣ ಕನ್ನಡ ಜಿಲ್ಲೆ ಕಡಂದಲೆ 400 ಕೆವಿ ವಿದ್ಯುತ್ ಉಪಕೇಂದ್ರ ಕಾಮಗಾರಿ 15 ಜುಲೈರೊಳಗೆ ಪೂರ್ಣ, ಕೆಪಿಟಿಸಿಎಲ್ ವ್ಯವಸ್ಥಾಪಕ ನಿರ್ದೇಶಕರಿಂದ ಮಾಹಿತಿ. ಶತಮಾನ ಕಂಡ ಸರ್ಕಾರಿ ಶಾಲೆಗಳು ಪಾರಂಪರಿಕ ಶಾಲೆಗಳಾಗಿ ಪರಿವರ್ತನೆ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಡಾ ಪುರುಷೋತ್ತಮ ಬಿಳಿಮಲೆ ಹೇಳಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

0: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಶುಭೋದಯ ಕರ್ನಾಟಕ. ಗುಡ್ ಮಾರ್ನಿಂಗ್, ಸುಪ್ರಭಾತ, ಶುಭೋದಯ ಕರ್ನಾಟಕ. ಕನ್ನಡ ರತ್ನ ಭಂಡಾರ, ಭಾವಗೀತೆ, ಚಿತ್ರಗೀತೆ, ಮಾತು, ಮಾಹಿತಿ, ಪ್ರಚಲಿತ ಪ್ರಕಟಣೆ ಶುಭೋದಯ ಕರ್ನಾಟಕದಲ್ಲಿ. ಶುಭೋದಯ ಕರ್ನಾಟಕ. ಶುಭೋದಯ ಕರ್ನಾಟಕದಲ್ಲಿ ಮೊದಲು ಕೇಳೋಣ ಕನ್ನಡ ರತ್ನ ಭಂಡಾರ.
1: ಆಕಾಶವಾಣಿ
2: ಆಯಿಸು ಕನ್ನಡ ಡಿಂ ಡಿಮ್ಮವ ಓ ಕರ್ನಾಟಕ ಹೃದಯ ಶಿವ.
0: ಕನ್ನಡ ರತ್ನ ಭಂಡಾರ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಶ್ರೋತೃಗಳೇ ಸ್ವಾಗತ. ಜೆಆರ್ ಲಕ್ಷ್ಮಣರಾವ್ ದಶಕಗಳ ಕಾಲ ವಿಜ್ಞಾನವನ್ನು ಜನಪ್ರಿಯಗೊಳಿಸಿದವರು. ವಿಜ್ಞಾನದ ಮಹತ್ವದ ಬೆಳವಣಿಗೆಗಳನ್ನು ಜನರಿಗೆ ತಿಳಿಸಿದವರು. ರಸಾಯನಶಾಸ್ತ್ರ ಪ್ರಾಧ್ಯಾಪಕರು ವಿಜ್ಞಾನ

0: ನನಗೆ ಅನ್ನಿಸ್ತು. ಆದರೆ ಭಾಳ ದೊಡ್ಡ ಕೆಲಸ, ಅದು ಮಾಡೋದು ಕಷ್ಟ ಅಂತ ನನಗೆ ಅನಿಸಿ, ಯಾರನ್ನಾದರೂ ಕೇಳೋಣ ಸಾಧ್ಯವಾದರೆ, ಯಾರಾದರೂ ನನ್ನ ಸ್ನೇಹಿತರು ಸಿಗ್ತಾರೆ ಏನೋ ನೀನು ಮಾಡೋದಕ್ಕೆ ಅಂತ ಬಂದಾಗ, ನನ್ನ ಅದೃಷ್ಟಕ್ಕೆ ಆ ವೇಳೆಗೆ ಸರಿಯಾಗಿ ಕರ್ನಾಟಕ ಸ್ಟೇಟ್ ಕೌನ್ಸಿಲ್ ಫಾರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇಲ್ಲಿ ಪ್ರಾರಂಭವಾಗಿತ್ತು. ಇವೆಲ್ಲ ಈ ಕೋಇನ್ಸಿಡೆನ್ಸಸ್. 1977 ನನಗೆ ಯೋಚನೆ ಬಂದಿದ್ದು, ಇದು 75
1: ಪ್ರಾರಂಭವಾಗಿತ್ತು. ಹೌದು,
0: ಸಾಲದ್ದಕ್ಕೆ ಕರ್ನಾಟಕ ಸ್ಟೇಟ್ ಕೌನ್ಸಿಲ್ನ ಸೆಕ್ರೆಟರಿ ಆಗಿದ್ದವರು ನನ್ನ ಆಪ್ತ ಸ್ನೇಹಿತರು ಸೇತುರಾಯರು, ಮತ್ತು ಅದರ ಬ್ರೈನ್ ಚೈಲ್ಡ್ ಆಫ್ AKN ರೆಡ್ಡಿ, ಅವರು ನಮ್ಮ ವಿದ್ಯಾರ್ಥಿ ಮತ್ತು ಭಾಳ ಬೇಕಾದ ಸ್ನೇಹಿತರು. ಅವರು ಹೇಳಿದ್ರು, ನೋಡೋಣ ಇನ್ನೇನು ಮಾಡ್ಬೋದು ಅಂತ. ಮೊತ್ತ ಮೊದಲನೇದಾಗಿ, ಕರ್ನಾಟಕ ಸ್ಟೇಟ್ ಕೌನ್ಸಿಲ್ ಈ ಕೆಲಸ ಮಾಡ್ಬೋದೇ, ಈ ಕೆಲಸಕ್ಕೆ ಕೈ ಹಾಕ್ಬೋದೇ. ಅದು ಹೇಗಾಯ್ತೋ ಏನು ಕತ್ತೀಯೋ, ಅವರಿಗೆ ಏಮ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ಅಂತ ಅವರು ಮುಂಚೆ ಡಿಕ್ಲರೇಷನ್ ಇರುತ್ತಲ್ಲ, ಮೆಮೊರ್ಯಾಂಡಮ್ ಆಫ್ ಅಸೋಸಿಯೇಷನ್, ಮೆಮೊರ್ಯಾಂಡಮ್ ಆಫ್ ಅಸೋಸಿಯೇಷನ್ ಪಾಪ್ಯುಲರೈಸಿಂಗ್ ಸೈನ್ಸ್ ಅಂತ ಒಂದು ಟರ್ಮ್ ಇತ್ತು. ದೇರ್ಫಾರ್ ಪಾಪ್ಯುಲರೈಸಿಂಗ್ ಸೈನ್ಸ್ ಅಂತ ಇರೋದರಿಂದ ನಮ್ಮ ಹಣ ಇದಕ್ಕೆ ಖರ್ಚು ಮಾಡ್ಬೋದು ಅನ್ನೋ ಧೈರ್ಯ ಅಂತ ಅವರಿಗೆ. ಧೈರ್ಯ ಬಂದುಬಿಟ್ಟು ಒಂದು ಕೆಲಸ ಮಾಡೋಣ, ಇತರೆ ಬೇರೆ ಬೇರೆ ಈ ಪ್ರಾಜೆಕ್ಟ್ಸ್ ಅಂತ ನಾವು ತಗೋತೀವಲ್ಲ, ಹಾಗೆ ಪಾಪ್ಯುಲರೈಸೇಷನ್ ಆಫ್ ಸೈನ್ಸ್ ಅನ್ನೋ ಒಂದು ಪ್ರಾಜೆಕ್ಟ್ ಅಂತ ಹಾಕಿ ಇದನ್ನು ಪ್ರಾರಂಭ ಮಾಡೋಣ, ಅದು ಹೇಗೆ ಮುಂದುವರಿಯುತ್ತೋ ಮುಂದಕ್ಕೆ ನೋಡೋಣ ಅಂದ್ಬಿಟ್ಟು, ಮೊತ್ತ ಮೊದಲನೇದಾಗಿ ಕೇರಳ ಶಾಸ್ತ್ರ ಸಾಹಿತ್ಯ ಪರಿಷತ್ತಿನ ಮುಂದಾಳುಗಳ ಪೈಕಿ ಯಾರನ್ನಾದರೂ ಒಬ್ಬರನ್ನು ಕರೆಸಿ ಅವ್ರ ಕೈಲಿ ಒಂದು ಭಾಷಣ ಮಾಡಿಸಿ, ಕೇರಳ ಶಾಸ್ತ್ರ ಸಾಹಿತ್ಯ ಪರಿಷತ್ತಿನ ಹುಟ್ಟು ಮತ್ತು ಬೆಳವಣಿಗೆ ಅವರಿಗೆ ಮಾಡ್ತಾ ಇರ್ತಕ್ಕಂಥ ಕೆಲಸ ಇದು ಮೊದಲನೇದಾಗಿ ಜನಗಳಿಗೆ ಗೊತ್ತಾಗಲಿ. MP ಪರಮೇಶ್ವರನ್ ಅಂತ ಇದ್ದಾರೆ ಅವರು, ಅವರನ್ನು ಕರೆಸಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಅಂಡರ್ ದಿ ಆಸ್ಪಿಸಸ್ ಆಫ್ ಕರ್ನಾಟಕ ಸ್ಟೇಟ್ ಕೌನ್ಸಿಲ್ ಫಾರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಒಂದು ಭಾಷಣ ನಡೀತು. ವಿಚಾರ ವಿನಿಮಯ ಮಾಡಿಕೊಂಡಾಗ ಸಮಾನ ಮನಸ್ಕರನ್ನ ಮೊದಲು ಗುರುತಿಸೋದಕ್ಕೆ ಒಂದು ವಿಧಾನ ಏನು ಅಂದರೆ, ಒಂದು ಪತ್ರಿಕೆ ಹೊರಡಿಸ್ಬೇಕು. ಪತ್ರಿಕೆ ಹೊರಡಿಸಿದ್ರೆ ಆ ಪತ್ರಿಕೆ ಅವ್ರ ಗಮನಕ್ಕೆ ಬರುತ್ತೆ, ಅವ್ರ ಲೇಖನಗಳು ಕೊಡೋದಕ್ಕೆ ಮುಂದಾಗಬಹುದು, ಲೇಖನಗಳು ಕೊಡೋಕೆ ಮುಂದಾಗದೆ ಹೋದರೂ ಅವ್ರ ಬಗ್ಗೆ ಅವರ ಅಭಿಪ್ರಾಯ ಏನು ಅಂತ ಹೇಳ್ಬೋದು, ಈ ರೀತಿ ನಿಮಗೆ ಗೊತ್ತಾಗುತ್ತೆ. ಅದು ನಮ್ಮ ಅದೃಷ್ಟ. ಸತೀಶ್ ಧವನ್ ಬಹಳ ಇಂಥ ಹೊಸ ಐಡಿಯಾಸ್ ಏನು ಬಂದರೂ ಕೂಡ ಹೀ ಈಸ್ ವೆರಿ ರಿಸೆಪ್ಟಿವ್. ಅವರಿಗೆ ನಾವು ಹೇಳಿದಾಗ ಒಂದು ಬಜೆಟ್ ಹಾಕ್ಕೊಡಿ ನೋಡೋಣ, ಒಂದು ವರ್ಷ ಫ್ರೀಯಾಗಿ ಒಂದು 5,000 ನೀವು ಪ್ರಿಂಟ್ ಮಾಡೋದಾದರೆ ಎಷ್ಟಾಗುತ್ತೆ ನೀವು ಹಾಕ್ಕೊಡಿ ಅಂತ ಕೇಳಿದ್ರು. ನಾವು ಹಾಕ್ಕೊಟ್ಟೆ ಒಂದು 80,000, ಆಗಿನ ಬೆಲೆ ಒಳಗೆ ಒಂದು 80,000 ಆಯಿತು, ಒಂದು 5,000 ಹೆಚ್ಚು ಹಾಕೋಕ್ಕೆ. ನೀವು ಮಾಡಿಬಿಡಿ ನಾವು ಕೊಡ್ತೀವಿ ಅಂದರು, ಸ್ಯಾಂಕ್ಷನ್ ಮಾಡಿದರು. ಸ್ಯಾಂಕ್ಷನ್ ಮಾಡಿದ್ರಿಂದ ಬಾಲವಿಜ್ಞಾನ ಪ್ರಾರಂಭವಾಯಿತು. ಇದಕ್ಕೆಲ್ಲ ಮೊದಲ ಒಂದು ಸುಮಾರು ಒಂದು 10 ಈ ಪ್ರಕಟಣ ಸಮಿತಿಗೆ ಅಧ್ಯಕ್ಷರಾಗಿದ್ದವರು ಹಾಮಾನಾಯಕರು. ಹಾಮಾನಾಯಕರು ಈ ಕನ್ನಡ ಪ್ರಪಂಚದ ಮೇಲೆ ಒಂದು 10 ಕಂಡಿಟ್ಕೊಂಡು ಎಲ್ಲ ಅಬ್ಸರ್ವ್ ಮಾಡ್ತಾ ಇರೋರು. ಅವರೇ ಹೇಳಿದರು, ಕನ್ನಡ ಪ್ರಕಟಣ ಪ್ರಪಂಚದಲ್ಲೇ ಇದೊಂದು ದಾಖಲೆ ಸ್ಥಾಪಿಸಿದೆ ಇದು, ಯಾಕೆಂದರೆ ಎಲ್ಲೂ ಕೂಡ 5,000 ಪ್ರಿಂಟ್ ಆರ್ಡರ್ ಕೊಟ್ಟು ಒಂದೊಂದು ವರ್ಷದಲ್ಲಿ ಮತ್ತೆ ಇನ್ನೊಂದು ಆವೃತ್ತಿ ತರೋದು ಅಂದರೆ ಇಲ್ಲ. ಆ ರೀತಿ ಅನೇಕ ಪುಸ್ತಕಗಳು 4, 5, 6 ಬಂದಿವೆ. ಈ ಬಾಲವಿಜ್ಞಾನ ಪ್ರಾರಂಭವಾದ ಒಂದು ವರ್ಷವಾದ ಮೇಲೆ 80 ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತು ವಿದ್ಯುಕ್ತವಾಗಿ ಸ್ಥಾಪನೆಯಾಗಿ ಅವತ್ತು ಮೊತ್ತ ಮೊದಲ ಈ ಕಾರ್ಯಕಾರಿ ಸಮಿತಿ ಸಭೆ ಸೇರಿತು. ನಮ್ಮ ಮೈಸೂರಿನಲ್ಲಿ ಆ ವಿಜ್ಞಾನ ಇದು ಗಾನಭಾರತಿ ಸಂಸ್ಥಾಪಕರಿಗೆ ನಾನು ಒಬ್ಬ. ಒಂದು ವಿಚಿತ್ರ ಏನು ಅಂತಂದರೆ, ಅದು 1978 ಪ್ರಾರಂಭವಾದ್ದು, 78 ಸತತವಾಗಿ ಅಲ್ಲಿ ಕಾರ್ಯಕಾರಿ ಸಮಿತಿಗಳಿಗಿರೋ ನಾನೊಬ್ಬನೇ. ಆ ಕ್ರಮೇಣ ಈ ನಮ್ಮ ಕಾರ್ಯಕಾರಿ ಸಮಿತಿಗಳಿಗೆ ಮುಂದಿನ ಏನು ಕಾರ್ಯಕ್ರಮ ತಗೊಳ್ಬಹುದು ಅಂತ ಬಂದಾಗ, ಈ ರೀತಿ ಚಳವಳಿ ರೂಪ ಕೊಡೋದಕ್ಕೂ ಕೂಡ ಕೆಲವು ಕಾರ್ಯಕ್ರಮಗಳು ಹಾಕ್ಕೊಂಡು ಕ್ರಮೇಣ ಬೆಳೀತು. ಅದನ್ನು ಹೀಗೇ ಬೆಳೀತು ಅಂತ ನಾನು ಹೇಳೋಕ್ಕಾಗಲ್ಲ, ಯಾಕೆಂದರೆ ಈ ಕಾರ್ಯಕಾರಿ ಸಮಿತಿಗಳಿಗೆ ಕಾಲಕಾಲಕ್ಕೆ ಹೊಸ ಯಾವುದಾದ್ರೂ ಒಂದು ಪ್ರಾಜೆಕ್ಟ್ಗಳು ಬಂದಾಗ, ಹೊಸ ಒಂದು ಕಾರ್ಯಕ್ರಮ ಯಾವುದನ್ನು ಮಾಡಬೇಕು ಅಂತ ಬಂದಾಗ ಅನೇಕ ಕಾರ್ಯಕ್ರಮಗಳು ಈ ಚಳವಳಿ ರೂಪದಲ್ಲಿ ಬಂದವು. ಆದ್ದರಿಂದ ಒಂದು ಚಳವಳಿಯಾಗಿ ಅದು ಬೆಳೀತು.
2: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ನೀವು ಇಂದು ಆಲಿಸಿದ ಧ್ವನಿ JR ಲಕ್ಷ್ಮಣರಾವ್ ಅವರದು. ಕಾರ್ಯಕ್ರಮದ ಪ್ರಸ್ತುತಿ BK ಸುಮತಿ, ಪರಿಕಲ್ಪನೆ ಡಾ AS ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
3: ಸರ್ವೋದಯವಾಗಲಿ ಸರ್ವರಲಿ.
2: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಸಾಯಂಕಾಲ 6:55 ನಮ್ಮ ನಿಲಯದಿಂದ ಮರುಪ್ರಸಾರವಾಗುತ್ತದೆ. ಆತ್ಮೀಯ ಕೇಳುಗರೆ, ನಮಗೆ ನೀವು ಪತ್ರಗಳನ್ನು ಬರೆಯಬಹುದು, ಹಾಗೆ ನಮಗೆ ಇಮೇಲ್ ಮಾಡಬಹುದು. ನಿಮ್ಮ ಸಲಹೆ ಸೂಚನೆಗಳನ್ನು ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ವಿಳಾಸ kannadavividhabharati@gmail.com kannadavividhabharati@gmail.com. ನಿಲಯ ನಿರ್ದೇಶಕರು ವಿವಿಧ ಭಾರತಿ, ಆಕಾಶವಾಣಿ, ರಾಜಭವನ ರಸ್ತೆ, ಬೆಂಗಳೂರು 560001. ಈ ವಿಳಾಸಕ್ಕೆ ನೀವು ಪತ್ರಗಳನ್ನು ಬರೆಯಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9483091029483 0917 09 1

0229 ಅನೇಕರು ಸಂದೇಶಗಳನ್ನು ಕಳಿಸಿದ್ದೀರಿ. ಈ ಬೆಳಗ್ಗೆ ನಾದೋಪಾಸನೆ ನುಡಿಮುತ್ತು ಚೆನ್ನಾಗಿತ್ತು ಅಂತ, ಕನ್ನಡ ರತ್ನ ಭಂಡಾರದ ಮಾತುಗಳು ನಮಗೆ ಇಷ್ಟ ಆಯಿತು ಅಂತ ಕೂಡ ಅನೇಕರು ಸಂದೇಶಗಳನ್ನು ಕಳಿಸಿದ್ದೀರಿ. ನಿಮ್ಮ ಎಲ್ಲ ಸಂದೇಶಗಳನ್ನು ನೋಡೋಣ ಒಂದೆರಡು ವಿಭಾಗಗಳಲ್ಲಿ. 7:55 ಹಾಗೆ 8:55 ನಿಮ್ಮ ಸಂದೇಶಗಳನ್ನು ಓದುವ ಸಮಯ. ಕೇಳ್ತಾ ಇರಿ, ನಮ್ಮೊಂದಿಗಿರಿ, ಸಂದೇಶಗಳನ್ನು ಕಳಿಸಿ. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ನಿಮ್ಮೊಂದಿಗೆ ನಿಮ್ಮದೇ ಧ್ವನಿ ಬಿ.ಕೆ. ಸುಮತಿ.

0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ಈಗ ಭಾವಗೀತೆಗಳು. ಆತ್ಮೀಯ ಶ್ರೋತೃಬಾಂಧವರೇ, ಈ ದಿನ ಗುರುದೇವ ರವೀಂದ್ರನಾಥ ಟೆಗೋರ್ ಅವರ ಜಯಂತಿ. ಪ್ರಸಿದ್ಧ ಕವಿ, ಲೇಖಕ, ಸಂಗೀತಗಾರ, ನಾಟಕಕಾರ, ಚಿತ್ರಕಾರ, ತತ್ವಜ್ಞಾನಿ. ಭಾರತ ಸಾಹಿತ್ಯ ಪರಂಪರೆಯಲ್ಲಿ, ಸಂಸ್ಕೃತಿಯಲ್ಲಿ ಅಪಾರ ಕೊಡುಗೆ ನೀಡಿದ ಮಹಾನ್ ವ್ಯಕ್ತಿ, ರಾಷ್ಟ್ರಗೀತೆಯ ಜನಕ ರವೀಂದ್ರನಾಥ ಟ್ಯಾಗೋರ್. ಗೀತಾಂಜಲಿ ಇದು ನೊಬೆಲ್ ಪ್ರಶಸ್ತಿ ಪಡೆದ ಮೊದಲ ಏಷ್ಯಾದ ರಚನೆ. ರವೀಂದ್ರನಾಥ ಟ್ಯಾಗೋರ್ ಅವರ ಗೀತಾಂಜಲಿ ವಿಶ್ವಪ್ರಸಿದ್ಧ. ರವೀಂದ್ರನಾಥ ಟ್ಯಾಗೋರ್ ಅವರ ಕವನಗಳು ಬೇರೆ ಬೇರೆ ಭಾಷೆಗಳಿಗೆ, ವಿಶ್ವದ ನಾನಾ ಭಾಷೆಗಳಿಗೆ ಅನುವಾದಗೊಂಡಿವೆ. ರವೀಂದ್ರನಾಥ ಟ್ಯಾಗೋರ್ ಅವರ ಮೂಲ ದೇವಿ ಭುವನ ಮನಮೋಹಿನಿ, ಇದನ್ನು ಕೇಳದವರೇ ಇಲ್ಲ. ಅನೇಕ ಶಾಲೆಗಳಲ್ಲಿ ಇದನ್ನು ಪ್ರಾರ್ಥನಾ ರೂಪದಲ್ಲಿ ಹಾಡುವುದು ಉಂಟು. ಇವತ್ತಿನ ಭಾವಗೀತೆಗಳ ಕಾರ್ಯಕ್ರಮವನ್ನು ಈ ಗೀತೆಯೊಂದಿಗೆ ಆರಂಭ ಮಾಡೋಣ.

ಮೇ 7 ರವೀಂದ್ರನಾಥ ಟೆಗೋರ್ ಅವರ ಜನ್ಮದಿನ. 1861 ಅವರು ಜನಿಸಿದ್ದು. ಎಲ್ಲಿ ಅರಿವಿಗೆ ಇರದೋ ಬೇಲಿ, ಎಲ್ಲಿ ಇರದೋ ಭಯದ ದಾಳಿ, ಅಂಥ ನೆಲ ಇದೆಯೇನು ಹೇಳಿ, ಸ್ವರ್ಗವನು ಅದರೆದುರು ಹೋಳಿ. ಲಕ್ಷ್ಮೀನಾರಾಯಣ ಭಟ್ಟರ ಕವನದ ಸಾಲುಗಳು ಇವು. ಮೂಲ ರವೀಂದ್ರನಾಥ ಟೆಗೋರ್ ಅವರ ಕವನ. ಕೇಳೋಣ ಈಗ ಈ ಕವನವನ್ನು ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ.

0: ಕೇಳ್ತಾ ಇದ್ದೀರಿ ಶುಭೋದಯ ಕರ್ನಾಟಕ. ಈಗ ವೇಳೆ 7:35 ಇನ್ನು ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತಾ ಪ್ರಸಾರ. ಶುಭೋದಯ ಕರ್ನಾಟಕ ಮುಂದುವರಿಯಲಿದೆ ವಾರ್ತಾ ಪ್ರಸಾರದ ನಂತರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹೆಚ್ಪಿ ಸೌಮ್ಯ. ಮುಖ್ಯಾಂಶಗಳು: ಜೈಪುರದಲ್ಲಿ ಇಂದು ನಡೆಯಲಿರುವ ಜಂಟಿ ಕಮಾಂಡರ್ಗಳ ಸಮ್ಮೇಳನದ 2ನೇ ಆವೃತ್ತಿಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭಾಗಿ. ವಾರ್ಷಿಕ ಆರೋಗ್ಯ ತಪಾಸಣಾ ಉಪಕ್ರಮಕ್ಕೆ ನವದೆಹಲಿಯಲ್ಲಿಂದು ಚಾಲನೆ ನೀಡಲಿರುವ ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವೀಯ. ಇಂದು ತಮ್ಮ ಸಂಪುಟ ವಿಸ್ತರಣೆ ಮಾಡಲಿರುವ ಬಿಹಾರ ಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಹಿರಿಯ ಎನ್ಡಿಎ ನಾಯಕರು ಭಾಗಿ. ಐಪಿಎಲ್ ಟಿ20 ಕ್ರಿಕೆಟ್, ಸನ್ರೈಸರ್ಸ್ ಹೈದರಾಬಾದ್ ತಂಡಕ್ಕೆ ಪಂಜಾಬ್ ಕಿಂಗ್ಸ್ ವಿರುದ್ಧ 33 ರನ್ಗಳ ಜಯ. ವಾರ್ತೆಗಳ ವಿವರ: ಜೈಪುರದಲ್ಲಿ ಇಂದು ನಡೆಯಲಿರುವ ಜಂಟಿ ಕಮಾಂಡರ್ಗಳ ಸಮ್ಮೇಳನದ 2ನೇ ಆವೃತ್ತಿಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ರಕ್ಷಣಾ ಮುಖ್ಯಸ್ಥ ಜನರಲ್ ಅನಿಲ್ ಚೌಹಾಣ್ ಭಾಗವಹಿಸಲಿದ್ದಾರೆ. ಹೊಸ ಕ್ಷೇತ್ರಗಳಲ್ಲಿ ಮಿಲಿಟರಿ ಸಾಮರ್ಥ್ಯ ಎಂಬ ವಿಷಯದ ಮೇಲಿನ 2 ದಿನಗಳ ಸಮ್ಮೇಳನವು ಆಪರೇಷನ್ ಸಿಂಧೂರ್ನ ಮೊದಲ ವಾರ್ಷಿಕೋತ್ಸವದೊಂದಿಗೆ ಹೊಂದಿಕೆಯಾಗಿರುವುದರಿಂದ ಮಹತ್ವವನ್ನು ಪಡೆದುಕೊಂಡಿದೆ. ಸೈಬರ್, ಬಾಹ್ಯಾಕಾಶ ಮತ್ತು ಯುದ್ಧದ ಉದಯೋನ್ಮುಖ ಕ್ಷೇತ್ರಗಳಲ್ಲಿನ ಸವಾಲುಗಳನ್ನು ಮೌಲ್ಯಮಾಪನ ಮಾಡಲು ಮತ್ತು ನಿರ್ಣಾಯಕ ಅಂಚಿನೊಂದಿಗೆ ಸ್ಥಿತಿಸ್ಥಾಪಕ ಮತ್ತು ಭವಿಷ್ಯದ ಸಿದ್ಧ ಬಲಕ್ಕಾಗಿ ಸಾಮರ್ಥ್ಯ ಅಭಿವೃದ್ಧಿಗಾಗಿ ಮಾರ್ಗಸೂಚಿಯನ್ನು ರೂಪಿಸಲು ಸಮ್ಮೇಳನವು ಪ್ರಮುಖ ವೇದಿಕೆಯನ್ನು ಒದಗಿಸುತ್ತದೆ ಎಂದು ರಕ್ಷಣಾ ಸಚಿವಾಲಯ ಹೇಳಿದೆ. ಸಮ್ಮೇಳನವು ಆಂತರಿಕವಾಗಿ ಅಭಿವೃದ್ಧಿಪಡಿಸಲಾದ ಭವಿಷ್ಯದ ಅನ್ವಯಿಕಗಳ ಪ್ರದರ್ಶನ ಮತ್ತು ಭವಿಷ್ಯದ ಯುದ್ಧ ಪರಿಕಲ್ಪನೆಗಳು ಮತ್ತು ಕಾರ್ಯಾಚರಣೆಯ ತಂತ್ರಗಳಿಗೆ ಸಂಬಂಧಿಸಿದ ಹೊಸ ಸಿದ್ಧಾಂತಗಳನ್ನು ಸಹ ಒಳಗೊಂಡಿರುತ್ತದೆ. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವೀಯ ಅವರು ಇಂದು 40 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಕಾರ್ಮಿಕರಿಗಾಗಿ ರಾಷ್ಟ್ರವ್ಯಾಪಿ ವಾರ್ಷಿಕ ಆರೋಗ್ಯ ತಪಾಸಣಾ ಉಪಕ್ರಮಕ್ಕೆ ನವದೆಹಲಿಯ ಇಎಸ್ಐಸಿ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ಚಾಲನೆ ನೀಡಲಿದ್ದಾರೆ. 4 ಹೊಸ ಕಾರ್ಮಿಕ ಸಂಹಿತೆಗಳ ಮೂಲಕ ಪರಿಚಯಿಸಲಾದ ಪರಿವರ್ತನಾ ಸುಧಾರಣೆಗಳಲ್ಲಿ ಈ ಕಾರ್ಯತಂತ್ರದ ಅನುಷ್ಠಾನವು ಆಧಾರವಾಗಿದೆ. ಇದು 29 ಕೇಂದ್ರ ಕಾರ್ಮಿಕ ಕಾನೂನುಗಳನ್ನು 4 ಸಮಗ್ರ ಸ್ತಂಭಗಳ ಅಡಿಯಲ್ಲಿ ಏಕೀಕರಿಸುತ್ತದೆ. ರಾಸಾಯನಿಕಗಳು, ವಿಷಕಾರಿ ವಸ್ತುಗಳು ಅಥವಾ ಭಾರಿ ಯಂತ್ರೋಪಕರಣಗಳನ್ನು ನಿರ್ವಹಿಸುವುದೂ ಸೇರಿದಂತೆ ಅಪಾಯಕಾರಿ ಅಥವಾ ಅಪಾಯಕಾರಿ ಕಾರ್ಯಾಚರಣೆಗಳಲ್ಲಿ ತೊಡಗಿರುವ ಕಾರ್ಮಿಕರುಗಳಿಗೆ ವೈದ್ಯಕೀಯ ತಪಾಸಣೆಗಳು ಕಡ್ಡಾಯವಾಗಿದೆ. ಪಶ್ಚಿಮ ಬಂಗಾಳದ ನೂತನ ಬಿಜೆಪಿ ಸರ್ಕಾರದ ಪ್ರಮಾಣವಚನ ಸ್ವೀಕಾರ ಸಮಾರಂಭವು ಇದೇ 9ರಂದು ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ನಡೆಯಲಿದೆ ಎಂದು ರಾಜ್ಯ ಬಿಜೆಪಿ ಅಧ್ಯಕ್ಷ ಸಮಿಕ್ ಭಟ್ಟಾಚಾರ್ಯ ಸುದ್ದಿಗಾರರಿಗೆ ತಿಳಿಸಿದ್ದಾರೆ. ಪಕ್ಷದ ಮೂಲಗಳ ಪ್ರಕಾರ ಈ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ಬಿಜೆಪಿ ಆಡಳಿತವಿರುವ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಭಾಗವಹಿಸುವ ನಿರೀಕ್ಷೆ ಇದೆ. ಅತ್ಯಂತ ಮಹತ್ವದ ರಾಜಕೀಯ ಸಮಾವೇಶವಾಗಿ ಇದು ಹೊರಹೊಮ್ಮಲಿದೆ. ಬ್ರಿಗೇಡ್ ಪರೇಡ್ ಮೈದಾನವು ಐತಿಹಾಸಿಕವಾಗಿ ಬಂಗಾಳದ ಪ್ರಮುಖ ರಾಜಕೀಯ ರ್ಯಾಲಿಗಳು ಮತ್ತು ಜನಬೆಂಬಲ ಪ್ರದರ್ಶನದ ತಾಣವಾಗಿರುವುದರಿಂದ ಸಮಾರಂಭಕ್ಕಾಗಿ ಈ ಸ್ಥಳವನ್ನು ಆಯ್ಕೆ ಮಾಡಿರುವುದು ಸಾಂಕೇತಿಕವಾಗಿದೆ. ರಾಷ್ಟೀಯ ಮಟ್ಟದ ಅಗ್ರನಾಯಕರ ಉಪಸ್ಥಿತಿಯು ಈ ಆಡಳಿತ ಬದಲಾವಣೆಗೆ ಬಿಜೆಪಿ ನೀಡುತ್ತಿರುವ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತದೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ನಿನ್ನೆ ಸಂಜೆ ರಾಷ್ಟಪತಿ ಭವನದಲ್ಲಿ ವಿಯೆಟ್ನಾಂ ಅಧ್ಯಕ್ಷ ಟೋ ಲಾಮ್ ಅವರನ್ನು ಬರಮಾಡಿಕೊಂಡರು. ಈ ಸಂದರ್ಭದಲ್ಲಿ ಅವರು ಗಣ್ಯರ ಗೌರವಾರ್ಥವಾಗಿ ಔತಣಕೂಟವನ್ನು ಆಯೋಜಿಸಿದರು. ಭಾರತ ವಿಯೆಟ್ನಾಂ ಸಂಬಂಧಗಳನ್ನು ವರ್ಧಿತ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಗೆ ಏರಿಸುವುದು ದ್ವಿಪಕ್ಷೀಯ ಸಹಕಾರಕ್ಕೆ ವೇಗವನ್ನು ನೀಡುವುದಲ್ಲದೆ ಈ ಪ್ರದೇಶದಲ್ಲಿ ಶಾಂತಿ ಮತ್ತು ಸಮೃದ್ಧಿಗೆ ಕೊಡುಗೆ ನೀಡುತ್ತದೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಹೇಳಿದರು. ಭಾರತ ಮತ್ತು ವಿಯೆಟ್ನಾಂ ಐತಿಹಾಸಿಕ, ನಾಗರಿಕ ಮತ್ತು ಸಾಂಸ್ಕೃತಿಕ ಸಂಬಂಧಗಳಲ್ಲಿ ಬೇರೂರಿರುವ ಆಳವಾದ ಸ್ನೇಹವನ್ನು ಹಂಚಿಕೊಳ್ಳುತ್ತವೆ ಎಂದು ಅವರು ಹೇಳಿದರು. ಇತ್ತೀಚಿನ ವರ್ಷಗಳಲ್ಲಿ ಭಾರತ ವಿಯೆಟ್ನಾಂ ದ್ವಿಪಕ್ಷೀಯ ಸಂಬಂಧಗಳು ಉನ್ನತ ಮಟ್ಟದ ವಿನಿಮಯ, ರಕ್ಷಣೆ ಮತ್ತು ಭದ್ರತಾ ಸಹಕಾರ, ಅಭಿವೃದ್ಧಿ ಪಾಲುದಾರಿಕೆ ಮತ್ತು ವ್ಯಾಪಾರ, ಆರೋಗ್ಯ, ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಪ್ರವಾಸೋದ್ಯಮದಂತಹ ಕ್ಷೇತ್ರಗಳಲ್ಲಿ ವಿಸ್ತರಿಸಿವೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಹೇಳಿದರು. ಈ ಭೇಟಿಯ ಸಮಯದಲ್ಲಿ ಅಪರೂಪದ ಭೂಮಿಯ ಖನಿಜಗಳು, ಡಿಜಿಟಲ್ ಮತ್ತು ಹಣಕಾಸು ತಂತ್ರಜ್ಞಾನ, ಸಂಸ್ಕೃತಿ ಮತ್ತು ಶಿಕ್ಷಣದಂತಹ ಪ್ರಮುಖ ಕ್ಷೇತ್ರಗಳಲ್ಲಿ ಒಪ್ಪಂದಗಳು ಮತ್ತು ಘೋಷಣೆಗಳನ್ನು ಮಾಡಲಾಗಿದೆ ಎಂದು ಅವರು ಸಂತೋಷ ವ್ಯಕ್ತಪಡಿಸಿದರು. ಭಾರತ ಮತ್ತು ವಿಯೆಟ್ನಾಂ ವರ್ಧಿತ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯ ಜಂಟಿ ಹೇಳಿಕೆಯ ಮೂಲಕ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸಲು ನಿರ್ಧರಿಸಿವೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಹೇಳಿದರು. ಇಂಡೋ ಪೆಸಿಫಿಕ್ ಸಾಗರ ಉಪಕ್ರಮದಲ್ಲಿ ವಿಯೆಟ್ನಾಂ ಭಾಗವಹಿಸುವಿಕೆಯನ್ನು ಅವರು ಶ್ಲಾಘಿಸಿದರು. ರಕ್ಷಣೆ ಮತ್ತು ಭದ್ರತೆ ಭಾರತ ವಿಯೆಟ್ನಾಂ ದ್ವಿಪಕ್ಷೀಯ ಸಂಬಂಧಗಳ ಪ್ರಮುಖ ಸ್ತಂಭಗಳಾಗಿವೆ ಎಂದರು. ವಿಯೆಟ್ನಾಂ ಅಧ್ಯಕ್ಷ ಟೋಲಾಮ್ ಅವರ ನೇತೃತ್ವದಲ್ಲಿ ಭಾರತ ವಿಯೆಟ್ನಾಂ ಸಂಬಂಧಗಳು ಇನ್ನಷ್ಟು ಬಲಗೊಳ್ಳುತ್ತವೆ ಎಂದು ರಾಷ್ಟಪತಿ ವಿಶ್ವಾಸ ವ್ಯಕ್ತಪಡಿಸಿದರು. ಈ ನಡುವೆ ಅಧ್ಯಕ್ಷ ಟೋಲಾಮ್ ಅವರು ತಮ್ಮ ಭೇಟಿಯ ಭಾಗವಾಗಿ ಮುಂಬೈಗೆ ಭೇಟಿ ನೀಡಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಬಿಹಾರ ಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ಇಂದು ತಮ್ಮ ಸಂಪುಟ ವಿಸ್ತರಣೆ ಮಾಡಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ಹಲವಾರು ಹಿರಿಯ ಎನ್ಡಿಎ ನಾಯಕರು ಪಾಟ್ನಾದ ಗಾಂಧಿ ಮೈದಾನದಲ್ಲಿಂದು ನಡೆಯಲಿರುವ ಪ್ರಮಾಣ ವಚನ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ಹಿಂದಿನ ಸರ್ಕಾರದಲ್ಲಿ ಅನುಸರಿಸಿದ ಸೂತ್ರದ ಆಧಾರದ ಮೇಲೆ ಸಂಪುಟ ವಿಸ್ತರಣೆಯನ್ನು ನಡೆಸಲಾಗುತ್ತಿದೆ. ಸುಮಾರು 15 ಬಿಜೆಪಿ ಮತ್ತು 14 ಜೆಡಿಯು ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ. ಹೆಚ್ಚುವರಿಯಾಗಿ ಲೋಕ ಜನಶಕ್ತಿ ಪಕ್ಷದಿಂದ ಇಬ್ಬರು ಮತ್ತು ಹಿಂದೂಸ್ತಾನಿ ಅವಾಮ್ ಮೋರ್ಚಾ ಮತ್ತು ರಾಷ್ಟೀಯ ಲೋಕ್ ಮೋರ್ಚಾದಿಂದ ತಲಾ ಒಬ್ಬರು ಸಚಿವರನ್ನು ಸೇರಿಸಿಕೊಳ್ಳುವ ನಿರೀಕ್ಷೆ ಇದೆ. ಸಂಪುಟದ ಹೆಚ್ಚಿನ ಸ್ಥಾನಗಳು ಬಿಜೆಪಿ ಮತ್ತು ಜೆಡಿಯುನ ಪರಿಚಿತ ಮುಖಗಳಿಗೆ ನೀಡುವ ಸಾಧ್ಯತೆ ಇದೆ. ಭಾರತವು ಇಂದು ಆಪರೇಷನ್ ಸಿಂಧೂರ್ನ ಮೊದಲ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿದೆ. ಕಳೆದ ವರ್ಷ May 7 ಭಾರತವು ಆಪರೇಷನ್ ಸಿಂಧೂರ್ ಅನ್ನು ಪ್ರಾರಂಭಿಸಿತ್ತು. ಈ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನ ಮತ್ತು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿನ 9 ಭಯೋತ್ಪಾದಕ ಮೂಲಸೌಕರ್ಯಗಳ ಮೇಲೆ ವೈಮಾನಿಕ ದಾಳಿ ನಡೆಸುವ ಮೂಲಕ ಕನಿಷ್ಠ 100 ಭಯೋತ್ಪಾದಕರನ್ನು ಹತ್ಯೆ ಮಾಡಲಾಗಿತ್ತು. ಕಳೆದ ವರ್ಷ April 22 ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ಪಾಕಿಸ್ತಾನ ಪ್ರಾಯೋಜಿತ ಭಯೋತ್ಪಾದಕರು ನಡೆಸಿದ ಬರ್ಬರ ದಾಳಿಗೆ ಭಾರತ ನೀಡಿದ ಸೂಕ್ತ ಪ್ರತಿಕ್ರಿಯೆ ಇದಾಗಿತ್ತು. ಇಂದು ನಾವು ಭಯೋತ್ಪಾದನೆಯ ವಿರುದ್ದ ಶೂನ್ಯ ಸಹನೆ ನೀತಿಯ ಪ್ರದರ್ಶನವನ್ನು ಸ್ಮರಿಸುತ್ತಿದ್ದೇವೆ. ದೇಶದಲ್ಲಿ ಅಡುಗೆ ಅನಿಲ ಮತ್ತು ಪೆಟ್ರೋಲ್ ಡೀಸೆಲ್ ಪೂರೈಕೆ ಸುಗಮವಾಗಿ ನಡೆಯುತ್ತಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ದೆಹಲಿಯಲ್ಲಿ ಅಂತರ್ ಸಚಿವಾಲಯ ಸುದ್ದಿಗೋಷ್ಠಿಯಲ್ಲಿ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತ ಶರ್ಮಾ, ಪಶ್ಚಿಮ ಏಷ್ಯಾದಲ್ಲಿನ ಬಿಕ್ಕಟ್ಟಿನಿಂದ ಪೆಟ್ರೋಲಿಯಂ ಉತ್ಪನ್ನಗಳ ಆಮದಿಗೆ ಅಡಚಣೆಯಾಗಿತ್ತು, ಆದರೂ ಸರ್ಕಾರ ಶೇಕಡ 100 ಪ್ರಮಾಣದಲ್ಲಿ ಗ್ರಾಹಕರಿಗೆ ಗೃಹ ಬಳಕೆ ಅಡುಗೆ ಅನಿಲ ಪೂರೈಸಲು ಎಲ್ಲ ರೀತಿಯ ಕ್ರಮಗಳನ್ನು ತೆಗೆದುಕೊಂಡಿದೆ, ವಾಣಿಜ್ಯ ಬಳಕೆ ಅನಿಲ ಸಿಲಿಂಡರ್ಗಳ ಪೂರೈಕೆಯು ಶೇಕಡ 70 ಎಂದು ಮಾಹಿತಿ ನೀಡಿದರು. ವಾಣಿಜ್ಯ ಅಡುಗೆ ಅನಿಲ ದರ ಏರಿಕೆಯಾಗಿದ್ದು ಗೃಹ ಬಳಕೆ ಅಡುಗೆ ಅನಿಲ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಾಗಿಲ್ಲ. 5 kg ಎಲ್ಪಿಜಿ ಸಿಲಿಂಡರ್ಗಳು ಹೆಚ್ಚಿನ ಪ್ರಮಾಣದಲ್ಲಿ ಮಾರಾಟವಾಗುತ್ತಿವೆ. ಹೊಸ ಪೈಪ್ ಮೂಲಕ ನೈಸರ್ಗಿಕ ಅನಿಲ ಪೂರೈಕೆ ಸಂಪರ್ಕಗಳನ್ನು ಒದಗಿಸಲಾಗುತ್ತಿದೆ. ದೇಶದಲ್ಲಿ ಕಚ್ಚಾ ತೈಲ ಶುದ್ದೀಕರಣ ಘಟಕಗಳು ಸಾಮಾನ್ಯವಾಗಿ ಕಾರ್ಯನಿರ್ವಹಿಸುತ್ತಿವೆ ಎಂದರು. ಕೃತಕ ಬುದ್ದಿಮತ್ತೆ AIಗೆ ಸಂಬಂಧಿಸಿದಂತೆ ಹೆಚ್ಚುತ್ತಿರುವ ಸೈಬರ್ ಭದ್ರತಾ ಅಪಾಯಗಳನ್ನು ಎದುರಿಸಲು ಭಾರತೀಯ ಭದ್ರತಾ ಮತ್ತು ವಿನಿಮಯ ಮಂಡಳಿ ಸೆಬಿ

ಸೈಬರ್ ಸುರಕ್ಷಾ ಎಐ ಎಂಬ ವಿಶೇಷ ಕಾರ್ಯಪಡೆಯನ್ನು ರಚಿಸಿದೆ. ಕ್ಲಾಡ್ ಮಿಥೋಸ್ನಂತಹ ಸುಧಾರಿತ ಕೃತಕ ಬುದ್ಧಿಮತ್ತೆ ಪರಿಕರಗಳು ವ್ಯವಸ್ಥೆಯಲ್ಲಿನ ದೋಷಗಳನ್ನು ಅತ್ಯಂತ ವೇಗವಾಗಿ ಪತ್ತೆಹಚ್ಚುವ ಮತ್ತು ಅವುಗಳನ್ನು ದುರುಪಯೋಗ ಪಡಿಸಿಕೊಳ್ಳುವ ಆತಂಕದ ನಡುವೆ ಸೆಬಿ ಈ ಕ್ರಮ ಕೈಗೊಂಡಿದೆ. ಪರಸ್ಪರ ಸಂಬಂಧ ಹೊಂದಿರುವ ಇಂದಿನ ಸೆಕ್ಯುರಿಟೀಸ್ ಮಾರುಕಟ್ಟೆಯಲ್ಲಿ ಬೃಹತ್ ಮಟ್ಟದ ಸೈಬರ್ ಅವಘಡಗಳನ್ನು ತಡೆಗಟ್ಟಲು ಬಲವಾದ ಸಮನ್ವಯತೆ, ನೈಜ ಸಮಯದ ಮಾಹಿತಿ ವಿನಿಮಯ ಮತ್ತು ನಿರಂತರ ಮೇಲ್ವಿಚಾರಣೆಯ ಅಗತ್ಯವಿದೆ ಎಂದು ಸೆಬಿ ಒತ್ತಿ ಹೇಳಿದೆ. ನವದೆಹಲಿಯಲ್ಲಿ ಜಪಾನ್ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವೆ ಒನೋಡಾ ಕಿಮಿ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಅವರನ್ನು ಭೇಟಿ ಮಾಡಿದರು. ಈ ಸಂದರ್ಭದಲ್ಲಿ ಆರೋಗ್ಯ ಮತ್ತು ವೈದ್ಯಕೀಯ ಉಪಕರಣಗಳ ಕ್ಷೇತ್ರ ಸೇರಿದಂತೆ ವಿವಿಧ ವಿಷಯಗಳಲ್ಲಿ ಪರಸ್ಪರ ಸಹಕಾರದ ಬಗ್ಗೆ ಚರ್ಚಿಸಲಾಯಿತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಡಾ ಜಿತೇಂದ್ರ ಸಿಂಗ್, ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಭಾರತ ಮತ್ತು ಜಪಾನ್ ನಡುವೆ ನೈಸರ್ಗಿಕ ಸಮನ್ವಯತೆ ಇದ್ದು ಉಭಯ ದೇಶಗಳು ಜಂಟಿಯಾಗಿ ಮುಂಚೂಣಿಯ ಕ್ಷೇತ್ರಗಳಲ್ಲಿ ನಾವೀನ್ಯತೆಯನ್ನು ವೇಗಗೊಳಿಸಬಹುದು ಮತ್ತು ಸಂಶೋಧನೆಗಳನ್ನು ಸಮಾಜಕ್ಕೆ ಪ್ರಯೋಜನಕಾರಿ ಫಲಿತಾಂಶಗಳಾಗಿ ಪರಿವರ್ತಿಸಬಹುದು ಎಂದು ಅವರು ಅಭಿಪ್ರಾಯಪಟ್ಟರು. ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ನಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡ ಪಂಜಾಬ್ ಕಿಂಗ್ಸ್ ಅನ್ನು 33 ರನ್ಗಳಿಂದ ಸೋಲಿಸಿತು. ಸನ್ರೈಸರ್ಸ್ ಹೈದರಾಬಾದ್ ನಿಗದಿಪಡಿಸಿದ 236 ರನ್ಗಳ ಗುರಿಯನ್ನು ಬೆನ್ನಟ್ಟಿದ ಪಂಜಾಬ್ ಕಿಂಗ್ಸ್ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 202 ರನ್ ಗಳಿಸಿತು. ಇದಕ್ಕೂ ಮೊದಲು ಪಂಜಾಬ್ ಕಿಂಗ್ಸ್ ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡಿಕೊಂಡಿತು. ಬ್ಯಾಟಿಂಗ್ ಮಾಡಿದ ಸನ್ರೈಸರ್ಸ್ ಹೈದರಾಬಾದ್ ನಿಗದಿತ 20 ಓವರ್ಗಳಲ್ಲಿ 4 ವಿಕೆಟ್ಗಳಿಗೆ 235 ರನ್ ಗಳಿಸಿತು. ಪ್ಯಾಟ್ ಕಮಿನ್ಸ್ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜೈಪುರದಲ್ಲಿ ಇಂದು ನಡೆಯಲಿರುವ ಜಂಟಿ ಕಮಾಂಡರ್ಗಳ ಸಮ್ಮೇಳನದ ಎರಡನೇ ಆವೃತ್ತಿಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭಾಗಿ. ವಾರ್ಷಿಕ ಆರೋಗ್ಯ ತಪಾಸಣಾ ಉಪಕ್ರಮಕ್ಕೆ ನವದೆಹಲಿಯಲ್ಲಿಂದು ಚಾಲನೆ ನೀಡಲಿರುವ ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವೀಯ. ಇಂದು ತಮ್ಮ ಸಂಪುಟ ವಿಸ್ತರಣೆ ಮಾಡಲಿರುವ ಬಿಹಾರ ಮುಖ್ಯಮಂತ್ರಿ ಸಾಮ್ರಾಜ್ ಚೌಧರಿ, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಹಿರಿಯ ಎನ್ಡಿಎ ನಾಯಕರು ಭಾಗಿ. ಐಪಿಎಲ್ ಟಿ20 ಕ್ರಿಕೆಟ್, ಸನ್ರೈಸರ್ಸ್ ಹೈದರಾಬಾದ್ ತಂಡಕ್ಕೆ ಪಂಜಾಬ್ ಕಿಂಗ್ಸ್ ವಿರುದ್ದ 33 ರನ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.

0: ಕಾರ್ಯಕ್ರಮ ಶುಭೋದಯ ಕರ್ನಾಟಕ ಮಾತು ಮಾಹಿತಿ ಪ್ರಚಲಿತ ಪ್ರಕಟಣೆ ದಿನವಿಶೇಷ ಭಾವಗೀತೆ ಚಿತ್ರಗೀತೆ ಎಲ್ಲ ಪ್ರಸಾರವಾಗುತ್ತೆ ಶುಭೋದಯ ಕರ್ನಾಟಕದಲ್ಲಿ. ಈ ದಿನ ರವೀಂದ್ರನಾಥ್ ಟ್ಯಾಗೋರ್ ಅವರ ಜನ್ಮದಿನ. ವಿಶ್ವಕವಿ ಅಂತ ಹೇಳ್ತೀವಿ. ರವೀಂದ್ರನಾಥ್ ಟ್ಯಾಗೋರ್ ಅವರ ಧ್ವನಿಯನ್ನ ನೀವು ಕೇಳಿದಿರಾ? ನಮ್ಮ ಧ್ವನಿ ಮುದ್ರಣ ಭಂಡಾರದಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅವರ ಕಾವ್ಯ ವಾಚನ ಇದೆ, ಕೇಳೋಣ.
1: Puddles, flood tides sweep the world today. Great memorials of history are being washed away. Ancient boundaries of civilization obliterated. Barbarism, robbed of its cloak, stands revealed. With arrogant mocking, it flaunts destructive revelry against mankind. From the depths of man's anguished heart comes the cry, why is this? Angry voices are raised, refusing to recognize the presence of a benevolent principle anywhere.
0: Vishwakavi, ಗೀತಾಂಜಲಿ ಕವಿ ರವೀಂದ್ರನಾಥ್ ಟ್ಯಾಗೋರ್ ಅವರ ಧ್ವನಿಯನ್ನು ಕೇಳಿದಿರಿ. ಈಗ ಶಾಂತಾ ಜಯತೀರ್ಥ ಅವರ ಧ್ವನಿಯಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅವರ ಕನ್ನಡದ ಅನುವಾದಿತ ಕವನ. ರವೀಂದ್ರನಾಥ್ ಟ್ಯಾಗೋರ್ ಅವರ ಕವನವನ್ನ ಕನ್ನಡಕ್ಕೆ ಅನುವಾದಿಸಿದ್ದಾರೆ ಚನ್ನವೀರ ಕಣವಿ. ಕೇಳಿ.

ಮೈಸೂರು ಅನಂತಸ್ವಾಮಿ ಅವರ ಧ್ವನಿಯಲ್ಲಿ ಕುವೆಂಪು ಅವರ ರಚನೆ ಕೇಳಿದಿರಿ. ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಶುಭೋದಯ ಕರ್ನಾಟಕ. ಬೆಳಗ್ಗೆಯಿಂದ ಕಾರ್ಯಕ್ರಮಗಳನ್ನು ಕೇಳ್ತಾ ನಮ್ಮೊಂದಿಗೆ ಸಾಗುತ್ತಾ ಸಂದೇಶಗಳನ್ನು ಕಳಿಸಿದ್ದೀರಿ ಅನೇಕರು. ಹೇಮಾ ಶಶಿಕುಮಾರ್ ಅವರು ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿ, ಶುಭೋದಯ ಕರ್ನಾಟಕದಲ್ಲಿ ರವೀಂದ್ರನಾಥ ಟ್ಯಾಗೋರ್ ಅವರ ಧ್ವನಿಯನ್ನು ಕೇಳಿ ರೋಮಾಂಚನವಾಯಿತು ಅಂತ ಹೇಳಿದಿರಿ. ಬೆಳಗಿನ ಎಲ್ಲ ಹಾಡುಗಳು ನಮಗೆ ಇಷ್ಟ ಆಯಿತು. ರತ್ನಭಂಡಾರದಲ್ಲಿ ಲಕ್ಷ್ಮಣರಾವ್ ಅವರನ್ನು ನೀವು ಕೇಳಿಸಿದಿರಿ, ನಮಗೆ ಸಂತೋಷವಾಯಿತು ಅಂತಾರೆ ನಮ್ಮ ಶ್ರೋತೃ ಅರುಣಾ ಮೈತ್ರಿ ಜೆಸಿ ನಗರದಿಂದ. ಚಿಕ್ಕೋಡಿ ಕಮತೇನಹಳ್ಳಿಯಿಂದ ರಾಜು ಕಂಬಾರ್, ರುಕ್ಮಿಣಿ ಕಂಬಾರ್ ಮತ್ತು ಮನೆಯವರು ಅಮೋಘ ಶಕ್ತಿಯ ಅಗಾಧ ಮೂರ್ತಿ ಈ ಹಾಡನ್ನು ಕೇಳಿ ಮೈ ಝುಮ್ಮಂತು, ರಾಘವೇಂದ್ರ ಕಾಪಾಡು ಅಂತ ಪ್ರಾರ್ಥನೆ ಮಾಡಿಕೊಂಡೆ ಅಂತಾರೆ ನಮ್ಮ ಶ್ರೋತೃ. ನಾಗರತ್ನ ರಾಜಾಜಿನಗರದಿಂದ, ನುಡಿಮುತ್ತುಗಳು ಕೇಳ್ತಾ ನಮಗೆ ಮೈ ಮರೆಯತ್ತೆ. ನುಡಿಮುತ್ತುಗಳನ್ನು ಕೇಳಿ ಅದನ್ನು ಜೀವನದಲ್ಲಿ ಅಳವಡಿಸಿಕೊಂಡಾಗ ಎಂಥ ಧನ್ಯತೆಯನ್ನು ನಾವು ಕಾಣಬಹುದು ಅಲ್ವಾ ಅಂತಾರೆ ವರಲಕ್ಷ್ಮಿ ಪೀಣ್ಯದಿಂದ. ಶುಭೋದಯ ಕರ್ನಾಟಕ ಕಾರ್ಯಕ್ರಮ

0: ಚೆನ್ನಾಗಿದೆ. ನಾದೋಪಾಸನೆಯಲ್ಲಿ ಗುರು ಶಿಷ್ಯರು ಚಿತ್ರದ ಗೀತೆ ಕೇಳಿ ಖುಷಿಯಾಯಿತು ಅಂತಾರೆ ಚಂದ್ರಮತಿ ಪ್ರಕಾಶ್ ರಾಜಾಜಿನಗರದಿಂದ. ಬಾಗಲಕೋಟೆ ಜಿಲ್ಲೆ ಬನಹಟ್ಟಿಯ ಅಂಕುಶ್, ದೀಪಾ ಮಹದೇವ್, ಗುಮಟಿ ಮತ್ತು ಮನೆಯವರು, ಹನುಮಂತಪ್ಪ ಹುಲಗಮ್ಮನವರ್, ಸುಭಾಷ್ ಕುಲಕರ್ಣಿ ಕೆಂಗೇರಿಯಿಂದ, ಮಾದನ ಹಿಪ್ಪರಗಿಯ ಶಿವಲಿಂಗಪ್ಪ ಮಲ್ಲಪ್ಪ ಭದ್ರೆ, ಕಲಬುರಗಿ ಜಿಲ್ಲೆ ಕಡಗಂಚಿಯ ಧರ್ಮಣ್ಣ ಧನ್ನಿ, ಸತ್ಯವೆಂಬುದೇ ಸ್ಥಾನ ಈ ಗೀತೆ ಕೇಳಿ ಸಂತೋಷವಾಯಿತು. ಹೌದು, ಸತ್ಯವೆಂಬುದೇ ಸ್ಥಾನ ಅಂತ ಹೇಳಿದಿರಿ. ರಾಷ್ಟ್ರಕವಿ ವಿಶ್ವಕವಿ ರವೀಂದ್ರನಾಥ ಟ್ಯಾಗೋರ್ ಅವರ ಧ್ವನಿ ಕೇಳಿ ನಮಗೆ ಸಂತೋಷವಾಯಿತು ಅಂತ ಹೇಳ್ತಾರೆ ಹರೀಶ್ ಮಲ್ಲೇಶ್ವರದಿಂದ, ವಾಣಿಶ್ರೀ ಧಾರವಾಡದಿಂದ, ಮಾಧವನ್ ಜಯಲಕ್ಷ್ಮಿ ಚೆನ್ನೈನಿಂದ. ರವೀಂದ್ರನಾಥ ಟ್ಯಾಗೋರ್ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅವರ ಧ್ವನಿಯನ್ನು ಕೇಳಿಸಿದಿರಿ, ಅವರ ಗೀತೆಗಳನ್ನು ಕೇಳಿಸಿದಿರಿ, ನಮಗೆ ನಿಜವಾಗಿ ಸಂತೋಷವಾಯಿತು ಅಂತಾರೆ ಪುಷ್ಪಾ ಶಾನುಭಾಗರ್. ಹಾಗೆ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಕೂಡ ಚೆನ್ನಾಗಿತ್ತು ಅಂತ ಹೇಳ್ತಾರೆ ಪುಷ್ಪಾ ಅವರು. ಮಲ್ಲೇಶ್ವರದ ಸಂಪತ್ ಮತ್ತು ಲಕ್ಷ್ಮಿ ಸಂದೇಶವನ್ನು ಕಳಿಸಿದ್ದೀರಿ. ಕಲ್ಲೇಶ್ವರ ಕುಮಾರ್ ಅವರು, ಅರಸೀಕೆರೆಯಿಂದ ಜ್ಯೋತಿ ಸಂಗಮ್ ಮತ್ತು ಮನೆಯವರು, ನಂಬರ್ 396 ನೀವು ಹೆಸರನ್ನು ಹಾಕಲಿಲ್ಲ. ಆತ್ಮೀಯ ಶ್ರೋತೃ ಬಂಧವರೇ, ನೀವು ಸಂದೇಶಗಳನ್ನು ಕಳಿಸುವಾಗ ದಯಮಾಡಿ ನಿಮ್ಮ ಹೆಸರನ್ನು ಹಾಕಿ, ಮತ್ತು ಯಾವುದೇ ಫೋಟೋಗಳನ್ನು ಧ್ವನಿ ಸಂದೇಶಗಳನ್ನು ನಮಗೆ ವಾಟ್ಸಪ್ ಮಾಡೋದು ಬೇಡ, ಯಾಕೆಂದರೆ ಅವುಗಳನ್ನು ನಾವು ತಲುಪಿಸೋದಕ್ಕೆ ಆಗಲ್ವಲ್ಲ. ಹಾಗಾಗಿ ನೀವು ನಿಮ್ಮ ಮಾತುಗಳನ್ನು ಹೇಳಿ, ಮೊದಲು ನಿಮ್ಮ ಊರು, ನಿಮ್ಮ ಹೆಸರನ್ನು ಹಾಕಿ, ಆಮೇಲೆ ನೀವೇನು ಹೇಳಬೇಕು ಅಂತಿದ್ದೀರಿ ಅದನ್ನು ಹೇಳಿದರೆ ನಿಮ್ಮ ಮಾತುಗಳು ನಮ್ಮನ್ನು ತಲುಪುತ್ತೆ. ಚಂದೂಲಾಲ್ ಅವರು ಸಂದೇಶವನ್ನು ಕಳಿಸಿದ್ದೀರಿ. ಅಥಣಿ ತಾಲೂಕು ಚಿಕ್ಕುಡ ಗ್ರಾಮದ ಶ್ರೀಶೈಲ ತೇಲಿ, ಆದಿತ್ಯ ತೇಲಿ ಮತ್ತು ಮನೆಯವರು, ಗೋಕಾಕ್ ತಾಲೂಕು ದೇವರಾಜ್ ಕಿಲಾರಿ, ನಳಿನಾ ಲಂಕೇಶ್, ಕೌಸಲ್ಯ ಬನಶಂಕರಿಯಿಂದ, ಬೀದರ್ ಗಣೇಶ್ ಮುದ್ದಾ ಮಹೇಶ್ ಮತ್ತು ಮನೆಯವರು ಸುಮಾರು ಮಂದಿ ಸಂದೇಶಗಳನ್ನು ಕಳಿಸಿದ್ದೀರಿ. ಮತ್ತೆ ನಿಮ್ಮ ಸಂದೇಶಗಳನ್ನು ಇನ್ನೊಂದು ವಿಭಾಗದಲ್ಲಿ ನೋಡೋಣ. ಸಮಯ 8 ಗಂಟೆ ಆಗಿದೆ. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡ್ವಿಯ ಅವರು ಇಂದು 40 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಕಾರ್ಮಿಕರಿಗಾಗಿ ರಾಷ್ಟ್ರವ್ಯಾಪಿ ವಾರ್ಷಿಕ ಆರೋಗ್ಯ ತಪಾಸಣಾ ಉಪಕ್ರಮಕ್ಕೆ ದೆಹಲಿಯ ಇಎಸ್ಐಸಿ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ಚಾಲನೆ ನೀಡಲಿದ್ದಾರೆ. ಭಾರತವು ಇಂದು ಆಪರೇಷನ್ ಸಿಂಧೂರ್ನ ಮೊದಲ ವಾರ್ಷಿಕೋತ್ಸವ ಆಚರಿಸುತ್ತಿದೆ. ಕಳೆದ ವರ್ಷ ಮೇ 7ರಂದು ಭಾರತವು ಆಪರೇಷನ್ ಸಿಂಧೂರ್ ಅನ್ನು ಪ್ರಾರಂಭಿಸಿತು. ಈ ಸಂದರ್ಭದಲ್ಲಿ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭಾರತೀಯ ಸಶಸ್ತ್ರ ಪಡೆಗಳ ಶೌರ್ಯ, ತ್ಯಾಗ ಹಾಗೂ ಬಲಿದಾನವನ್ನು ಶ್ಲಾಘಿಸಿದ್ದಾರೆ. ಪಶ್ಚಿಮ ಬಂಗಾಳದ ನೂತನ ಬಿಜೆಪಿ ಸರ್ಕಾರದ ಪ್ರಮಾಣವಚನ ಸ್ವೀಕಾರ ಸಮಾರಂಭವು ಇದೇ 9ರಂದು ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ನಡೆಯಲಿದೆ ಎಂದು ರಾಜ್ಯ ಬಿಜೆಪಿ ಅಧ್ಯಕ್ಷ ಸಮಿಕ್ ಭಟ್ಟಾಚಾರ್ಯ ಸುದ್ದಿಗಾರರಿಗೆ ತಿಳಿಸಿದ್ದಾರೆ. ಕೃತಕ ಬುದ್ದಿಮತ್ತೆ ಎಐಗೆ ಸಂಬಂಧಿಸಿದಂತೆ ಹೆಚ್ಚುತ್ತಿರುವ ಸೈಬರ್ ಭದ್ರತಾ ಅಪಾಯಗಳನ್ನು ಎದುರಿಸಲು ಭಾರತೀಯ ಭದ್ರತಾ ಮತ್ತು ವಿನಿಮಯ ಮಂಡಳಿ ಸೆಬಿ ಸೈಬರ್ ಸುರಕ್ಷಾ ಎಐ ಎಂಬ ವಿಶೇಷ ಕಾರ್ಯಪಡೆಯನ್ನು ರಚಿಸಿದೆ. ಹಳೆ ವಿಮಾನ ನಿಲ್ದಾಣ ರಸ್ತೆಯ ವಿಂಡ್ ಟನಲ್ ಜಂಕ್ಷನ್ನಲ್ಲಿ ಅಂಡರ್ಪಾಸ್ ಕಾಮಗಾರಿಯನ್ನು ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ 3 ತಿಂಗಳೊಳಗಾಗಿ ಪೂರ್ಣಗೊಳಿಸಲು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಈ ಖಾತದಲ್ಲಿ ಆಸ್ತಿಯ ಕೆಲವು ವಿವರಗಳನ್ನು ಆನ್ಲೈನ್ನಲ್ಲಿ ಮಾಲೀಕರೇ ತಿದ್ದುಪಡಿ ಮಾಡಿಕೊಳ್ಳುವ ವ್ಯವಸ್ಥೆಯನ್ನು ಜಾರಿಗೆ ತರಲಾಗಿದೆ ಎಂದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಕಂದಾಯ ವಿಭಾಗದ ವಿಶೇಷ ಆಯುಕ್ತ ಮುನೀಶ್ ಮೌದ್ಗಿಲ್ ಮಾಹಿತಿ ನೀಡಿದ್ದಾರೆ. ದೆಹಲಿಯು 2026ರ ಕಾಮನ್ವೆಲ್ತ್ ಟೇಬಲ್ ಟೆನಿಸ್ ಚಾಂಪಿಯನ್ಶಿಪ್ ಅನ್ನು ತ್ಯಾಗರಾಜ್ ಕ್ರೀಡಾಂಗಣದಲ್ಲಿ ಆಯೋಜಿಸಲಿದ್ದು 35ಕ್ಕೂ ಹೆಚ್ಚು ದೇಶಗಳ ಆಟಗಾರರು ಭಾಗವಹಿಸುವ ನಿರೀಕ್ಷೆ ಇದೆ. ದೆಹಲಿ ಸರ್ಕಾರ ಮತ್ತು ಭಾರತ ಟೇಬಲ್ ಟೆನಿಸ್ ಫೆಡರೇಷನ್ ಜಂಟಿಯಾಗಿ ಆಯೋಜಿಸಿರುವ ಈ ಚಾಂಪಿಯನ್ಶಿಪ್ ಜುಲೈ 27ರಿಂದ ಆಗಸ್ಟ್ 2ರವರೆಗೆ ನಡೆಯಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

0: ಅಧ್ಯಾಯ
1: ನಮ್ಮ ಜನಗಣತಿ ನಮ್ಮ ವಿಕಾಸ.
2: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
3: ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಶುಭೋದಯ ಕರ್ನಾಟಕ.

ಯಶವಂತ್ ಚಿತ್ರಕ್ಕೆಂದು ಕವಿರಾಜ್ ಅವರು ಬರೆದ ಗೀತೆ ಕೇಳಿದಿರಿ. ಮಣಿಶರ್ಮಾ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದವರು ರಾಜೇಶ್ ಮತ್ತು ನಂದಿತಾ. ಸಮಯ 8:10. ಕೇಳ್ತಾ ಇದ್ದೀರಿ ಶುಭೋದಯ ಕರ್ನಾಟಕ. ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ ಸಿಬಿಎಸ್ಇ 2026 ಹತ್ತನೇ ತರಗತಿ ಎರಡನೇ ಬೋರ್ಡ್ ಪರೀಕ್ಷೆ ಪ್ರವೇಶ ಪತ್ರಗಳನ್ನು ಬಿಡುಗಡೆ ಮಾಡಿದೆ. ಎರಡನೆಯ ಬೋರ್ಡ್ ಪರೀಕ್ಷೆಯ ಪ್ರವೇಶ ಪತ್ರಗಳನ್ನು ವಿದ್ಯಾರ್ಥಿಗಳು ತಮ್ಮ ಪ್ರವೇಶ ಪತ್ರಗಳನ್ನು ಅಧಿಕೃತ ಸಿಬಿಎಸ್ಇ ವೆಬ್ಸೈಟ್ cbse.gov.in ನಿಂದ ಡೌನ್ಲೋಡ್ ಮಾಡಿಕೊಳ್ಳಬಹುದು ಅಂತ ಪ್ರಕಟಣೆ ತಿಳಿಸಿದೆ. ಅಲ್ಲಿರುವ ಎಲ್ಲ ಸೂಚನೆಗಳನ್ನು ಎಚ್ಚರಿಕೆಯಿಂದ ಪಾಲಿಸಿ ಅಂತ ಕೂಡ ಪ್ರಕಟಣೆಯಲ್ಲಿ ಹೇಳಲಾಗಿದೆ.

2019ರಲ್ಲಿ ತೆರೆ ಕಂಡ ದರ್ಶನ್ ಅವರ ಅಭಿನಯದ ಯಜಮಾನ ಚಿತ್ರದ ಗೀತೆ ಕೇಳಿದಿರಿ. ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಲ್ ಅವರ ಯುಗಳ ಧ್ವನಿಗಳಲ್ಲಿತ್ತು ಈ ಗೀತೆ. ಕವಿರಾಜ್ ಅವರು ಬರೆದ ಗೀತೆ, ಸಂಗೀತ ನೀಡಿದವರು ವಿ ಹರಿಕೃಷ್ಣ.

0: ವಿಕಾಸ. ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಕೇಳ್ತಾ ಇದ್ದೀರಿ ಶುಭೋದಯ ಕರ್ನಾಟಕ. ಶುಭೋದಯ ಕರ್ನಾಟಕದಲ್ಲಿ 8:30 ಅಂದರೆ ಶೀರ್ಷಿಕೆ ಏನು ಅಂತ ಕೇಳ್ತಾ ಇರ್ತೀರಿ, ಊಹೆ ಮಾಡ್ತಾ ಇರ್ತೀರಿ. ಇವತ್ತಿನ ಶೀರ್ಷಿಕೆ ಏನೋ

ಇಪ್ಪತ್ತೊಂದನೇ ಶತಮಾನಕ್ಕೆ ಹೊರಟಿದೆ ನಮ್ಮ ಪಯಣ. ಹೌದು ಆತ್ಮೀಯರೇ, ಇವತ್ತು ಗಡಿ ರಸ್ತೆಗಳ ಸಂಸ್ಥೆ ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ ಇದು ಸ್ಥಾಪನೆಯಾದ ದಿನ 1960 ಈ ಸಂಸ್ಥೆ ಆರಂಭ ಆಗಿದ್ದು, ಭಾರತ ಸರ್ಕಾರದ ರಕ್ಷಣಾ ಸಚಿವಾಲಯದ ಅಡಿಯಲ್ಲಿ ಇದು ಕಾರ್ಯನಿರ್ವಹಿಸುತ್ತೆ. ಹಾಗಾಗಿ ಇವತ್ತು ನಾವು ಹಾಗೇ ರಸ್ತೆಗಳಲ್ಲಿ ದಾರಿಯಲ್ಲಿ ಸಂಚಾರ ಮಾಡೋಣ. ಶೀರ್ಷಿಕೆ ಗಾನ, ದಾರಿ ಶೀರ್ಷಿಕೆ ಗೀತೆಗಳನ್ನು ಕೇಳ್ತಾ ಇರೋಣ. ಇವತ್ತಿನ ಟ್ರೆಂಡ್ಗೆ ತಕ್ಕ ಹಾಗೆ ಕೋರ್ಸ್ ಮಾಡ್ತೀವಿ ಅನ್ನೋರಿಗೆ ಹೇಳಿ ಮಾಡಿಸಿದ್ದು ಡಿಪ್ಲೊಮಾ ಕೋರ್ಸ್ಗಳು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಿಂದ ಹಿಡಿದು ಮೆಕ್ಯಾನಿಕಲ್, ಸಿವಿಲ್ ಮುಂತಾದ ಸಾಂಪ್ರದಾಯಿಕ ಕೋರ್ಸ್ಗಳಿವೆ. ಡಿಪ್ಲೊಮಾಗೆ ಅರ್ಜಿ ಸಲ್ಲಿಸಿ ಅಂತ ಹೇಳುತ್ತೆ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ. ಪ್ರವೇಶಾತಿ ಈಗಾಗಲೇ ಆರಂಭವಾಗಿದೆ. ಇಲಾಖೆಯ ವೆಬ್ಸೈಟ್ನಲ್ಲಿ ನೀವು ಸೂಚನೆಗಳನ್ನು ಗಮನಿಸಬಹುದು, ಕಾಲೇಜುಗಳ ಆಯ್ಕೆಯನ್ನು ಮಾಡಿಕೊಳ್ಳಬಹುದು, ಸಬ್ಜೆಕ್ಟ್ಗಳ ಆಯ್ಕೆ ಕೂಡ ಮಾಡಿಕೊಳ್ಳಬಹುದು ಅಂತ ಇಲಾಖೆ ಪ್ರಕಟಣೆ ಹೇಳಿದೆ. ಅಂದರೆ ವಿದ್ಯಾರ್ಥಿಗಳ ದಾರಿ ಸುಗಮ ಆಗತ್ತೆ ಅಂತ ಅಂದುಕೊಳ್ಳಬಹುದು. ದಾರಿ ಬಗ್ಗೆ ನಾವೆಷ್ಟೇ ಮಾತಾಡಬಹುದು, ಆದರೆ ನಮ್ಮ ದಾರಿ ನಮ್ಮದೇ ಅಂತ ಹೇಳೋರು ಇರ್ತೀವಿ. ಇವತ್ತಿನ ಒಂದೆರಡು ವಿಶೇಷಗಳನ್ನು ನೋಡೋದಾದರೆ, ಈಗಾಗಲೇ ನಾವು ವಿಶ್ವಕವಿ ರವೀಂದ್ರನಾಥ ಟ್ಯಾಗೋರ್ ಅವರ ಜನ್ಮದಿನದ ಸಂದರ್ಭದಲ್ಲಿ ಅವರ ಧ್ವನಿಯನ್ನು ಕೇಳಿದ್ವಿ, ಅವರ ಗೀತೆಗಳನ್ನು ಕೇಳಿದ್ವಿ. 1861 ಮೇ 7 ತಾರೀಕು ಅವರ ಜನ್ಮದಿನ. ಅಂದರೆ ಇವತ್ತು ಅವರ ಜನ್ಮದಿನ. ಅಶ್ವಿನಿ ಭಾವೆ ಅವರ ಜನ್ಮದಿನ ಇಂದು. 1972 ಅವರು ಜನಿಸಿದ್ದು. ರಾಜ್ಕುಮಾರ್, ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬದ ಕುಡಿ ವಿನಯ್ ರಾಜ್ಕುಮಾರ್ ಅವರ ಜನ್ಮದಿನ ಇಂದು. ಕಲಾವಿದ ವಿನಯ್ ರಾಜ್ಕುಮಾರ್ 1989 ಜನಿಸಿದ್ದು. ಕನ್ನಡದ ಸಂಸ್ಕೃತ ವಿದ್ವಾಂಸರು, ಹಿರಿಯ ಸಾಹಿತಿಗಳು, ಲೇಖಕರು, ತತ್ವಜ್ಞಾನಿಗಳು. ಹಿರಿಯಣ್ಣ ಅವರ ಜನ್ಮದಿನ ಇಂದು. 1871 ಅವರು ಜನಿಸಿದ್ದು. ಲೇಖಕ ಪತ್ರಕರ್ತ ಟಿಜೆಎಸ್ ಜಾರ್ಜ್ ಅವರ ಹುಟ್ಟುಹಬ್ಬ ಇಂದು. 1928 ಅವರು ಜನಿಸಿದ್ದು. ತೆಲುಗಿನ ಪ್ರಖ್ಯಾತ ಕವಿ ಆತ್ರೇಯ ಅವರು ಜನಿಸಿದ ದಿನ ಇಂದು. 1921 ಅವರು ಜನಿಸಿದ್ದು. ಗಡಿ ರಸ್ತೆಗಳ ಸಂಸ್ಥೆ ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ ಭಾರತದ ಗಡಿ ಪ್ರದೇಶಗಳಲ್ಲಿ ಮೂಲ ಸೌಕರ್ಯಗಳನ್ನು ಅಭಿವೃದ್ಧಿ ಮಾಡುವ ಹಾಗೆ ಅವುಗಳನ್ನು ನಿರ್ವಹಿಸುವ ಒಂದು ಸಂಸ್ಥೆ. ಈ ಸಂಸ್ಥೆ ಇದೇ ದಿನ ಮೇ 7 ತಾರೀಕು ಆರಂಭ ಆಗಿದ್ದು, ಹಾಗಾಗಿ ನಾವು ಈಗ ಅದರ ದಾರಿಯಲ್ಲಿ ಸಂಚಾರ ಮಾಡ್ತಾ ದಾರಿ ಶೀರ್ಷಿಕೆ ಗೀತೆಗಳನ್ನು ಕೇಳ್ತಾ ಇದ್ದೀವಿ. ಕೇಳ್ತಾ ಇರಿ ವಿವಿಧ ಭಾರತಿ, ನಮ್ಮೊಂದಿಗಿರಿ. ನಿಮ್ಮೊಂದಿಗೆ ನಿಮ್ಮದೇ ಧ್ವನಿ ವಿಕೆ ಸುಮತಿ. ದಾರಿ ಶೀರ್ಷಿಕೆ ಹಾಡುಗಳು.

ದಾರಿ ಶೀರ್ಷಿಕೆ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಶುಭೋದಯ ಕರ್ನಾಟಕ. ಈ ದಿನ ಇಟಾನಗರವನ್ನು ಅರುಣಾಚಲ ಪ್ರದೇಶದ ರಾಜಧಾನಿ ಮಾಡಬೇಕು ಅಂತ ಒಂದು ದೂರದೃಷ್ಟಿಯಿಂದ ಅಡಿಪಾಯ ಹಾಕಿದ್ದು 1973ರಲ್ಲಿ, ಆಮೇಲೆ 74ರಲ್ಲಿ ರಾಜಧಾನಿ ಮತ್ತೆ ಸ್ಥಳಾಂತರವಾಗಿದ್ದು ಇತಿಹಾಸ. ಇವತ್ತು ಮಕ್ಕಳ ಮಾನಸಿಕ ಆರೋಗ್ಯ ಕಾಳಜಿಯನ್ನು ವಹಿಸುವ ದಿನ ಅಂತ ಕೆಲವು ದೇಶಗಳಲ್ಲಿ ಆಚರಿಸ್ತಾರೆ. ತಾಂತ್ರಿಕತೆ ಅರಿವು ಹೆಚ್ಚಿಸೋದಕ್ಕೆ ಪಾಸ್ಕಿ ಪಾಸ್ವರ್ಡ್ ಬೇಕಲ್ಲ. ಇವತ್ತು ಕಂಪ್ಯೂಟರ್ ಉಪಯೋಗಿಸುವ ಅಥವಾ ಮೊಬೈಲ್ ಉಪಯೋಗಿಸುವ ನಾವೆಲ್ಲ ಪಾಸ್ವರ್ಡ್ ಅಥವಾ ಪಾಸ್ಕಿ ಅಥವಾ ಒಂದು ವಿನ್ಯಾಸ ಇಲ್ಲದೆ

ನಮ್ಮ ಮೊಬೈಲ್ಗಳನ್ನು ಕೂಡ ತೆರೆಯೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ಈ ಪಾಸ್ವರ್ಡ್ಗಳ ಮಹತ್ವವನ್ನು ಹೇಳೋದಕ್ಕೆ, ಪಾಸ್ವರ್ಡ್ ಯಾಕೆ ಇಟ್ಕೊಳ್ಬೇಕು ಅನ್ನೋದಕ್ಕೆ, ವಿಶ್ವ ಈ ಒಂದು ಅರಿವನ್ನು ಮೂಡಿಸೋದಕ್ಕೆ ವಿಶ್ವ ಪಾಸ್ವರ್ಡ್ ಡೇ ಅಂತ ಈ ದಿನವನ್ನು ಆಚರಿಸ್ತೀವಿ. ಆಪರೇಷನ್ ಸಿಂಧೂರ್ ಮೊದಲ ವರ್ಷ ತುಂಬಿದ ನೆನಪು ಸ್ಮರಣೆ ದಿನ ಇವತ್ತು.

ದಾರಿ ಶೀರ್ಷಿಕೆ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ, ಶುಭೋದಯ ಕರ್ನಾಟಕ. ಇವತ್ತು ಗಡಿ ರಸ್ತೆಗಳ ಸಂಸ್ಥೆ ಸ್ಥಾಪನೆಯಾದ ದಿನ. ಗಡಿ ರಸ್ತೆಗಳ ಸಂಸ್ಥೆ ಅಂದರೆ ಏನು? ಬಾರ್ಡರ್ ರೋಡ್ ಆರ್ಗನೈಸೇಷನ್. ಗಡಿ ಪ್ರದೇಶಗಳಲ್ಲಿ ರಸ್ತೆಗಳು ಇರಬೇಕು, ಸೇತುವೆಗಳು, ಸುರಂಗಗಳು, ವಿಮಾನ ನಿಲ್ದಾಣಗಳು ಇವೆಲ್ಲವನ್ನು

ನಿರ್ಮಾಣ ಮಾಡುತ್ತಾ ಅಭಿವೃದ್ಧಿಯ ಕಡೆಗೆ ಸಾಗುವುದು ಇದರ ಉದ್ದೇಶ. ಭಾರತ ಸರ್ಕಾರದ ಸಂಸ್ಥೆ ಇದು, ಅಟಲ್ ಸುರಂಗ ಮಾರ್ಗ ಅಂತ ನಾವೆಲ್ಲ ಇತ್ತೀಚೆಗೆ ಕೇಳಿದ್ವಲ್ಲ, ಇದು ನಿರ್ಮಾಣ ಆಗಿದ್ದು ಇದೇ ಸಂಸ್ಥೆಯಿಂದ. ಹಾಗೆ ಸಿಂಕುಲ್ ಲಾ, ಇದರ ಈ ಸುರಂಗ ನಾವೇನು ನೋಡ್ತೀವಿ, ಇತ್ತೀಚಿನ ದಿನಗಳಲ್ಲಿ ಬಹಳ ಸದ್ದು ಮಾಡಿದಂತಹ ಯೋಜನೆಗಳು ಇವು. ಬೃಹತ್ ಯೋಜನೆಗಳನ್ನು ಕೈಗೆತ್ತಿಕೊಂಡು ಸಾರ್ವಜನಿಕ ಬದುಕು ಸುಲಭವಾಗುವಂತೆ, ಗಡಿ ಪ್ರದೇಶಗಳಲ್ಲಿ ಓಡಾಟ ಸುಗಮ ಆಗುವ ಹಾಗೆ ಮಾಡುತ್ತೆ ಬಾರ್ಡರ್ ರೋಡ್ ಆರ್ಗನೈಸೇಷನ್.

ನಾವು ಹೋಗ್ತಾ ಇದ್ದೀವಿ ಶುಭೋದಯ ಕರ್ನಾಟಕದ ದಾರಿಯಲ್ಲಿ. ಗಡಿ ರಸ್ತೆಗಳ ಸಂಸ್ಥೆ ಇದೇ ದಿನ ಸ್ಥಾಪನೆಯಾಗಿದ್ದು, ಹಾಗೆಯೇ ದಾರಿ ಶೀರ್ಷಿಕೆ ಗೀತೆಗಳನ್ನು ಕೇಳ್ತಾ ಇದ್ದೀವಿ. ಈ ಗಡಿ ರಸ್ತೆಗಳ ಸಂಸ್ಥೆ ಏನಿದೆ, ಇದು ಬರೀ ರಸ್ತೆಗಳನ್ನು ನಿರ್ಮಿಸುತ್ತೆ ಅಂತ ಅಂದ್ಕೊಂಡ್ರೆ ಅದು ತಪ್ಪು. ಇದು ಭಾರತದ ಸುರಕ್ಷತೆ ಮತ್ತು ಗಡಿ ಭಾಗದ ಜನರ ಅಭಿವೃದ್ಧಿಯ ಜೀವನಾಡಿ ಅಂತಲೇ ಕರೆಸ್ಕೊಂಡಿದೆ. ಈ ಸಂಸ್ಥೆ ಅತ್ಯಂತ ಆಸಕ್ತಿದಾಯಕ ರೀತಿಯಲ್ಲಿ ಕೆಲಸ ಮಾಡುತ್ತೆ. ವಿಶೇಷವಾಗಿ ಯೋಜನೆಗಳನ್ನು ರೂಪಿಸಿ ಅದನ್ನು ನಿಗದಿತ ಸಮಯದಲ್ಲಿ ಕಾರ್ಯರೂಪಕ್ಕೆ ತರುವಂಥದ್ದು. ಅಟಲ್ ಸುರಂಗ ಇದು ಇತ್ತೀಚೆಗೆ ನಿರ್ಮಾಣ ಆಗಿ ಬಹಳ ಪ್ರಸಿದ್ಧವಾಗಿದೆ. ಹಾಗೆ ಉಮ್ಲಿಂಗ್ ಲಾ ಇದು ಲಡಾಖ್ನಲ್ಲಿದೆ. ವಿಶ್ವದ ಅತಿ ಎತ್ತರದ ವಾಹನ ಸಂಚಾರ ರಸ್ತೆ ಇದು ಅಂತ ಪ್ರಸಿದ್ಧವಾಗಿದೆ. ಇದು ಗಿನ್ನಿಸ್ ದಾಖಲೆ ಕೂಡ ಮಾಡಿದೆ. ಹಾಗೆ ಸೆಲಾಸ್

ಟನಲ್. ಇದು ಅರುಣಾಚಲ ಪ್ರದೇಶದಲ್ಲಿದೆ, ತವಾಂಗ್ನಲ್ಲಿ. ಎಲ್ಲಾ ಹವಾಮಾನಗಳಲ್ಲೂ ಸಂಪರ್ಕವನ್ನು ಸಾಧಿಸುತ್ತೆ. ಇದು 13,000 ಅಡಿ ಎತ್ತರದ ಸುರಂಗವಾಗಿದೆ. ಸಂಘಟನಾತ್ಮಕ ರಚನೆ ಮತ್ತು ಜನಗಳಿಗೆ ಅನುಕೂಲವಾಗಬೇಕು, ಮತ್ತು ಗಡಿ ಭಾಗದಲ್ಲಿ ವಿಶೇಷವಾಗಿ ಜನರ ಸಂಚಾರ ಸುಗಮ ಆಗಬೇಕು, ಕಡಿಮೆ ಸಮಯದಲ್ಲಿ ದೂರ ಕ್ರಮಿಸುವ ಹಾಗಿರಬೇಕು, ವಿಶೇಷವಾಗಿ ಸೇನೆ ಓಡಾಡೋದಕ್ಕೆ ಅನುಕೂಲ ಆಗಬೇಕು. ಇಂಜಿನಿಯರಿಂಗ್ ವಿಭಾಗ, ಸಿವಿಲ್ ಸಿಬ್ಬಂದಿ ಎಲ್ಲರೂ ಸೇರಿ ಈ ಕಾರ್ಯಗಳಲ್ಲಿ ತೊಡಗಿಕೊಂಡು ಯಶಸ್ವಿಯಾಗೋದು ಈ ಸಂಸ್ಥೆಯ ಒಂದು ವಿಶೇಷತೆ. ಶ್ರಮೇಣ ಸರ್ವಂ ಸಾಧ್ಯಂ, ಶ್ರಮೇಣ ಸರ್ವಂ ಸಾಧ್ಯಂ, ಕಠಿಣ ಶ್ರಮದಿಂದ ಎಲ್ಲವನ್ನು ನಾವು ಸಾಧಿಸೋದಕ್ಕೆ ಆಗತ್ತೆ ಅನ್ನೋದು ಸಂಸ್ಥೆಯ ಧ್ಯೇಯವಾಕ್ಯ. ಹೌದಲ್ಲ, ಇದು ಸಂಸ್ಥೆ ಅಷ್ಟೇ ಅಲ್ಲ, ನಮ್ಮ ಜೀವನದ ದಾರಿಗೂ ಕೂಡ ಹೊಂದುವಂಥದ್ದು.

ದಾರಿ, ಮಾರ್ಗ, ರಸ್ತೆ, ಹಾದಿ, ರೋಡು, ಎಷ್ಟೆಲ್ಲ ಪದಗಳನ್ನು ಬಳಸಿದ್ರೂ ದಾರಿ ದಾರಿಯೇ. ದಾರಿ ಅನ್ನೋದನ್ನು ಎಷ್ಟೊಂದು ಮಾರ್ಮಿಕವಾಗಿ ರೂಪಕವಾಗಿ ನಾವು ಬಳಸ್ತೀವಿ. ದಿಕ್ಕು ತೋಚ್ತಾ ಇಲ್ಲ, ಗಾಬರಿ ಆಗ್ತಾ ಇದೆ ಅಂದರೆ ಅಯ್ಯೋ ದಾರಿ ಕಾಣ್ತಾ ಇಲ್ಲ ಅಂತೀವಿ. ಹಾಗೆ ಏನಾದರೂ ದಿಟ್ಟವಾಗಿ ನಿರ್ಧಾರ ತಗೊಂಡು ಮುಂದೆ ಹೋದರೆ ಹಾಂ ಹೊಸ ದಾರಿ ಕಂಡ್ಕೊಂಡಪ್ಪ ಅವನು ಅಂತ ಮೆಚ್ಚಿ ಮಾತಾಡ್ತೀವಿ. ಹಾಗೆ ಏನೂ ಗೊತ್ತಾಗದೆ ಕನ್ಫ್ಯೂಸ್ಡ್ ಆಗಿದ್ದರೆ ಅವನು ಕವಲು ದಾರಿಯಲ್ಲಿದ್ದಾನೆ, ದಾರಿ ಹುಡುಕ್ಕೊಳ್ಬೇಕು ಅಂತೀವಿ. ಹೀಗೆ ದಾರಿ ಅನ್ನೋದನ್ನು ನಾವು ಎಷ್ಟೊಂದು ತರಹ ಬಳಸ್ತೀವಿ. ಏನಾದರೂ ಬೇಗ ಮಾಡಿ ಮುಗಿಸ್ಬಿಡಬೇಕು ಅಂತಂದರೆ ಶಾರ್ಟ್ಕಟ್ ಅಂದರೆ ಕಾಲ್ದಾರಿನಲ್ಲಿ ಹೋಗ್ಬಿಡೋಣ ಅಂತ. ವ್ಯಕ್ತಿತ್ವ ಏನಾದರೂ ಹಾಳಾಯಿತು ಅಂತ ಇಟ್ಕೊಳ್ಳಿ, ಅವನು ದಾರಿ ತಪ್ಪಿದ ಅಂತ ಹೇಳ್ತೀವಿ. ಹೀಗೆ ದಾರಿ ಎಷ್ಟೊಂದು ರೀತಿಯಲ್ಲಿ ನಮಗೆ ಕಾಣಿಸುತ್ತೆ. ಇರೋದು ಒಂದೇ ದಾರಿಯಾದರೂ ಹಲವು ರೀತಿಯಲ್ಲಿ ನಮ್ಮನ್ನು ಅದು ಕರ್ಕೊಂಡು ಹೋಗುವಂಥದ್ದು. ಇನ್ನು ನಮ್ಮ ಬೆಂಗಳೂರಲ್ಲಂತೂ ದಾರಿ ಇದ್ದರೂ ಹೋಗೋಕ್ಕೆ ಆಗಲ್ಲ, ಒನ್ ವೇ ಅಂತ ಬೋರ್ಡ್ ಕಾಣಿಸುತ್ತೆ. ಆಗಾಗ ಏನು ಮಾಡಬೇಕು ಅಂತ ಯೋಚನೆ ಮಾಡಿ ಯಾವ್ಯಾವುದೋ ತಿರುವಿನ ಮೂಲಕ ದಾರಿಯನ್ನು ನಾವೇ ಹುಡುಕಬೇಕು. ಅಂದರೆ ಜೀವನದಲ್ಲೂ ಅಷ್ಟೇ, ಸಾಗುವಾಗಲೂ ಅಷ್ಟೇ, ನಮ್ಮ ದಾರಿಯನ್ನು ನಾವೇ ಕಾಣ್ಕೊಳ್ಬೇಕು. ಇನ್ನೂ ಟ್ರಾಫಿಕ್ ತುಂಬ ಇದ್ದರೆ ಅಂತೂ ಶಬ್ದ ಮಾಡಿ ದಾರಿ ಕೇಳಿ ಅಂತ ಬೋರ್ಡ್ಗಳು ಕಾಣ್ತವೆ, ಹೌದಲ್ಲ?

ಶಬ್ದ ಮಾಡಿ ದಾರಿ ಕೇಳಿ ಬದುಕಲ್ಲಿ ಒಳ್ಳೆ ದಾರಿ ಇದೆ. ಹೌದು, ದಾರಿ ಯಾವುದಯ್ಯ? ವೈಕುಂಠಕ್ಕೆ ಅಂತ ದಾಸರು ಕೇಳಿದ್ರು. ನಡೆದಾಡೋ ದಾರಿ ಚೆನ್ನಾಗಿರಬೇಕು. ಚಕ್ಕನಿ ರಾಜಮಾರ್ಗಮುಲುಂಡಗ ಅಂದರೆ ಒಳ್ಳೆ ದಾರಿ ಇರೋವಾಗ ಕಾಲುದಾರಿ ಯಾಕೆ ಹಿಡಿತೀಯಾ? ಅಡ್ಡದಾರಿ ಬೇಡ, ಸರಿಯಾದ ದಾರಿಯಲ್ಲಿ ಸಾಗು ಅಂತ ಮಾರ್ಮಿಕವಾಗಿ ಹೇಳಿದರು ತ್ಯಾಗರಾಜರು. ಇನ್ನು ಸಮಯ 9 ಗಂಟೆ ಆಗ್ತಾ ಇದೆ. ನಮ್ಮದು ಸಮಯದ ದಾರಿ, ಗಡಿಯಾರ ತೋರಿಸುವ ದಾರಿಯಲ್ಲಿ ನಾವು ಸಾಗಬೇಕಲ್ಲ. ದಾರಿ ಶೀರ್ಷಿಕೆಯ ಗೀತೆಗಳನ್ನು ಇದುವರೆಗೆ ಕೇಳಿದಿರಿ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ. ಶುಭೋದಯ ಕರ್ನಾಟಕ ಕಾರ್ಯಕ್ರಮವನ್ನು ಮುಗಿಸೋಣ. ಮುಂದಿನ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ.

0: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು. ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನೂ ನೋಡಬೇಕು.
1: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.

ಇಂದಿನ ವಿಶೇಷ. ಇಂದಿನ ವಿಶೇಷ ಆರಂಭಿಸುವ ಮುನ್ನ ಇವತ್ತಿನ ಪೆಟ್ರೋಲ್ ಡೀಸೆಲ್ ದರಗಳನ್ನ ನೋಡೋಣ, ಹಾಗೆ ಚಿನ್ನ ಬೆಳ್ಳಿ ಏನನ್ನತ್ತೆ ಅಂತ ನೋಡೋಣ. ಚಿನ್ನ 15,214.24 ರೂಪಾಯಿ, 13,946.22 ರೂಪಾಯಿ. ಬೆಳ್ಳಿ 2,65,100 ರೂಪಾಯಿ. ಪೆಟ್ರೋಲ್ 100.3, ಡೀಸೆಲ್ 90.03. ಇದು ನಿನ್ನೆಯ ವಹಿವಾಟು ಅಂತ್ಯಗೊಂಡಾಗ ಇದ್ದ ದರಗಳು. ಇನ್ನು ಇವತ್ತಿನ ಗಾದೆ ಮಾತು, ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ. ಇದು ಇಂದಿನ ಗಾದೆ ಮಾತು.

0: ಕಾಲ ಉರುಳಿದರೂ ಕಾಲಕ್ಕೆ ತಕ್ಕಂತೆ ಕಾರ್ಯಕ್ರಮಗಳ ನಿರ್ವಹಣೆ,
1: ಯುವ ಸಮೂಹದ ಆಸಕ್ತಿಗೆ ತಕ್ಕಂತೆ ಗೀತೆಗಳ ಪ್ರಸಾರ,
0: ನಾಗರಿಕ ಸಮಾಜದಲ್ಲಿ ಸ್ವಚ್ಛತೆ,
1: ಪರಿಸರ ಸಂರಕ್ಷಣೆ,
0: ಪ್ರಾಣಿ ಸಂರಕ್ಷಣೆ, ಸಾರ್ವಜನಿಕ ಆಸ್ತಿಪಾಸ್ತಿಗಳ ಕಾಪಾಡುವಿಕೆಯ ಬಗ್ಗೆ
1: ಅರಿವು ಮೂಡಿಸುವ ಏಕೈಕ ವಾಣಿ ಆಕಾಶವಾಣಿ.
2: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಇಂದಿನ ವಿಶೇಷ.

ಇವತ್ತಿನ ವಿಶೇಷಗಳು ಏನು ಅಂತ ಆಗಲೇ ನೋಡಿದ್ವಿ. ಇವತ್ತು ವಿಶ್ವ ಪಾಸ್ವರ್ಡ್ ದಿನ ಹೌದು, ಹಾಗೆ ಮಕ್ಕಳ ಮಾನಸಿಕ ಆರೋಗ್ಯ ಕಾಳಜಿಯನ್ನು ವಹಿಸುವ ದಿನ. ಇದು ಭಾರತದಲ್ಲಿ ಅಲ್ಲ, ಬೇರೆ ಕೆಲವು ದೇಶಗಳಲ್ಲಿ. ಹಾಗೆ ತಾಂತ್ರಿಕತೆಯ ಅರಿವನ್ನು ಹೆಚ್ಚಿಸುವುದಕ್ಕೆ ಇರುವಂತಹ ಒಂದು ದಿನ. ಆಪರೇಷನ್ ಸಿಂಧೂರ್ ಮೊದಲ ವರ್ಷ ತುಂಬಿದ ನೆನಪು ಸ್ಮರಣೆ ದಿನ. ಹೀಗೆ ಹಲವು ರೀತಿಯಲ್ಲಿ ಈ ದಿನವನ್ನು ಆಚರಿಸಲಾಗ್ತಾ ಇದೆ. ನಾವು ಈಗ ಯಾವುದರ ಬಗ್ಗೆ ಮಾತಾಡೋಣ? ಇವತ್ತು ವಿಶ್ವ ಅಥ್ಲೆಟಿಕ್ಸ್ ದಿನವೂ ಹೌದು. ಇಂದಿನ ದಿನ ವಿಶ್ವ ಅಥ್ಲೆಟಿಕ್ಸ್ ದಿನ.

ದೊಡ್ಡಮನೆ ಹುಡುಗ ಚಿತ್ರದ ಗೀತೆ ಕೇಳಿದಿರಿ. ಹರಿಕೃಷ್ಣ ಹಾಗೂ ಇಂದು ನಾಗರಾಜ್ ಅವರ ಧ್ವನಿಗಳಲ್ಲಿ ಯೋಗರಾಜ್ ಭಟ್ ಅವರು ಬರೆದ ಗೀತೆ, ಸಂಗೀತ ನೀಡಿದ್ದು ಹರಿಕೃಷ್ಣ. ಇವತ್ತು ವಿಶ್ವ ಅಥ್ಲೆಟಿಕ್ಸ್ ದಿನ. ಅಥ್ಲೆಟಿಕ್ಸ್ ಅಂದರೆ ಏನು? ನಾವು ಕನ್ನಡದಲ್ಲಿ ವ್ಯಾಯಾಮ ಸಂಬಂಧಿ ಆಟಗಳು ಅಂತ ಹೇಳಬಹುದು, ಅಥವಾ ಕ್ರೀಡಾಕೂಟ, ದೈಹಿಕ ಕಸರತ್ತುಗಳು ಅಂತ ಹೇಳ್ಬೋದು. ಮುಖ್ಯವಾಗಿ ಓಟ, ನೆಗೆಯೋದು ಅಂದರೆ ಜಂಪಿಂಗ್, ಥ್ರೋಯಿಂಗ್ ಎಸೆಯೋದು, ವಾಕಿಂಗ್ ನಡಿಗೆ, ಈ ಎಲ್ಲ ದೈಹಿಕ ಸಾಮರ್ಥ್ಯವನ್ನು ಪರೀಕ್ಷಿಸುವ ಈ ರೀತಿಯ ಸ್ಪರ್ಧೆಗಳನ್ನು ನಾವು ಮಾಡುವ ಟ್ರ್ಯಾಕ್ ಮತ್ತು ಫೀಲ್ಡ್ ಅಂತ ಕರೆಯುವಂತಹ ಆಟಗಳು, ದೈಹಿಕ ಆಟಗಳು, ಇದನ್ನು ಅಥ್ಲೆಟಿಕ್ಸ್ ಅಂತ ಹೇಳ್ತೀವಿ. ವಿಶ್ವ ಅಥ್ಲೆಟಿಕ್ಸ್ ದಿನವನ್ನು ಈ ದಿನ ನಾವು ಆಚರಿಸ್ತಾ ಇದ್ದೇವೆ.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಲ್ಎನ್ ಶಾಸ್ತ್ರಿ ಹಾಗೂ ರಮೇಶ್ ಚಂದ್ರ ಅವರ ಧ್ವನಿಗಳಲ್ಲಿ ವಿ ರವಿಚಂದ್ರನ್ ಅವರು ಬರೆದು ಸಂಗೀತ ನೀಡಿದ ಗೀತೆ ಕೇಳಿದಿರಿ. ಪ್ರೀತ್ಸು ತಪ್ಪೇನಿಲ್ಲ ಚಿತ್ರದ ಗೀತೆ ಇದು. ಈ ಗೀತೆಗೆ ಮುನ್ನ ನೀವು ಕೇಳಿದ್ದು ಜೋಗಿ ಚಿತ್ರದ ಗೀತೆ, ವಿಜಯ್ ಯೇಸುದಾಸ್ ಮತ್ತು ಸಂಗಡಿಗರ ಧ್ವನಿಗಳಲ್ಲಿತ್ತು. ಗೀತೆಗೆ ರಾಗ ಸಂಯೋಜನೆ ಮಾಡಿದವರು ಗುರುಕಿರಣ್. ವಿಶ್ವ ಅಥ್ಲೆಟಿಕ್ಸ್ ದಿನ ಇಂದು, ಇಂದಿನ ವಿಶೇಷ. ಈಗ ನಾವು ಹೇಳ್ತಾ ಇರ್ತೀವಿ ಪ್ರತಿಯೊಂದಕ್ಕೂ ಕಾರಣ ಏನಪ್ಪ ಅಂದರೆ ಜೀವನ ಶೈಲಿ ಅಂತ. ಜೀವನ ಶೈಲಿ ತುಂಬ ಮುಖ್ಯ ರೀ. ನೀವು ಜೀವನ ಶೈಲಿ ಸ್ವಲ್ಪ ಚೇಂಜ್ ಮಾಡಿಕೊಂಡ್ರೆ ಭಾಳ ಚೆನ್ನಾಗಿರಬಹುದು. ಮಕ್ಕಳಿಗಾಗಲಿ, ದೊಡ್ಡವರಿಗಾಗಲಿ, ಯಾರಿಗೆ ಏನೇ ಹೇಳಬೇಕಾದರೂ ಈ ಲೈಫ್ ಸ್ಟೈಲ್, ಜೀವನ ಶೈಲಿ ಅನ್ನುವ ಪದ ಬಳಕೆ ಮಾಡದೆ ನಾವು ಮಾತೇ ಆಡೋದಿಲ್ಲ ಅನ್ನುವಷ್ಟರ ಮಟ್ಟಿಗೆ ಈ ಪದ ಹಾಸುಹೊಕ್ಕಾಗಿದೆ. ಈ ಜೀವನ ಶೈಲಿ ಇದೆಯಲ್ಲ, ಫಿಟ್ನೆಸ್ ಅಂದರೆ ಸರಿಯಾಗಿ ಆಹಾರ ಸೇವಿಸಿ, ಯೋಗ ಮಾಡಿ ಅಥವಾ ಜಿಮ್ಗೆ ಹೋಗಿ ಇದೆಲ್ಲ ಹೇಳ್ತೀವಲ್ಲ, ಹಾಗೆ ಇದು ಜೀವನದ ಯಾವುದೋ ಒಂದು ಹಂತದಲ್ಲಿ ನಾವು ಸಡನ್ನಾಗಿ ರೂಢಿಸ್ಕೊಳ್ಬೇಕು ಅಂದರೆ ಕಷ್ಟ ಆಗಬಹುದು. ಆದರೆ ನಾವು ಮಕ್ಕಳಾಗಿದ್ದಾಗಿಂದ, ಬಾಲ್ಯದಿಂದ ಅಥವಾ ಯೌವನದ ಯಾವುದೋ ಒಂದು ಹಂತದಲ್ಲಿ ನಾವಿದನ್ನು ಆರಂಭ ಮಾಡಿದರೆ ಜೀವನ ಪೂರ್ತಿ ಅದು ನಮ್ಮನ್ನು ನಡೆಸುತ್ತೆ ಅನ್ನುವಂಥದ್ದು. ಹಾಗೆ ಈ ಕಾರಣಗಳಿಗಾಗಿ ಮಕ್ಕಳನ್ನು, ಯುವಕರನ್ನು ದೈಹಿಕ ಚಟುವಟಿಕೆಗಳತ್ತ ಆಕರ್ಷಿಸಬೇಕು, ಅವರಿಗೆ ಪ್ರೋತ್ಸಾಹ ಕೊಡಬೇಕು, ಅಥ್ಲೆಟಿಕ್ಸ್ನಲ್ಲಿ ಮುಂದೆ ಬನ್ನಿ ಅಂತ ಹೇಳಬೇಕು ಅಂತ ಮಕ್ಕಳಿಗೆ, ಯುವಕರಿಗೆ ಕರೆ ನೀಡುವ ದಿನ ವಿಶ್ವ ಅಥ್ಲೆಟಿಕ್ಸ್ ದಿನ. ಇದು ಇಲ್ಲಿ ಅಷ್ಟೇ ಅಲ್ಲ, ಪ್ರಪಂಚದಾದ್ಯಂತ ಇತ್ತೀಚೆಗೆ ಕ್ಷೀಣಿಸ್ತಾ ಇರುವ ಆರೋಗ್ಯ, ಯುವಕರಲ್ಲಿ ದೈಹಿಕ ಸಾಮರ್ಥ್ಯ ಕಡಿಮೆ ಆಗ್ತಾ ಇರೋದು, ಇದೆಲ್ಲದರ ಮೂಲ ನಾವು ದೇಹವನ್ನು ಸರಿಯಾಗಿ ಉಪಯೋಗಿಸದೇ ಇರೋದು. ಹಾಗಾಗಿ ಅಥ್ಲೆಟಿಕ್ಸ್ನಲ್ಲಿ ತೊಡಗಿಕೊಳ್ಳಿ ಅಂತ ಹೇಳುವ ದಿನ ಇಂದು.

ಒಂದರಿಂದ ಎಷ್ಟೆಲ್ಲ ಎಣಿಸ್ತಾ ಹೋದ್ವಿ. ಕಾಲಾಯ ತಸ್ಮೈ ನಮಃ ಚಿತ್ರದಿಂದ ಆರಿಸಿದ್ದು ಈ ಗೀತೆಯನ್ನ ಟಿಪ್ಪು ಮತ್ತು ಸಂಗಡಿಗರು ಹಾಡಿದ ಗೀತೆ ಇದು. ಚಂದ್ರಶೇಖರ ಶ್ರೀವಾಸ್ತವ್ ಅವರು ಬರೆದ ಗೀತೆ, ಸಂಗೀತ ನೀಡಿದವರು ನೀಲ್ ಎಎಂ. ಈ ಗೀತೆಗೆ ಮುಂಚೆ ನಾವು ಕೇಳಿದ ಗೀತೆ ಪ್ರೀತ್ಸೆ ಪ್ರೀತ್ಸೆ ಚಿತ್ರದ್ದು. ಟಿಪ್ಪು ಅವರ ಧ್ವನಿಯಲ್ಲಿ ಟಿಪ್ಪು ಅವರೊಂದಿಗೆ ಗೀತೆಗೆ ಧ್ವನಿಯಾಗಿದ್ದರು ಶಮಿತಾ ಮಲ್ನಾಡ್. ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದ ಗೀತೆ, ಸಂಗೀತ ನೀಡಿದವರು ಅನೂಪ್ ಸೇಳಿನ್. ಇಂದಿನ ವಿಶೇಷ ವಿಶ್ವ ಅಥ್ಲೆಟಿಕ್ಸ್ ದಿನ. 1996 ಇಂಟರ್ನ್ಯಾಷನಲ್ ಅಮೆಚೂರ್ ಅಥ್ಲೆಟಿಕ್ಸ್ ಫೆಡರೇಷನ್ ಇದನ್ನು ಆರಂಭ ಮಾಡಿದ್ದು. ಪ್ರಿಮೋ ನೆವೆಲಿಯೋ ಅವರ ಪ್ರಯತ್ನದಿಂದ ಇದು ಕೈಗೂಡಿದ್ದು. ಅಥ್ಲೆಟಿಕ್ಸ್ ಫಾರ್ ಬೆಟರ್ ವರ್ಲ್ಡ್ ಅನ್ನೋದು ಇದರ ಒಂದು ಭಾಗ. ಶಾಲೆ ಕಾಲೇಜುಗಳಲ್ಲಿ ಅಥ್ಲೆಟಿಕ್ಸ್ ಚಟುವಟಿಕೆಗಳನ್ನು ಹೆಚ್ಚು ಮಾಡಿ, ಹಾಗೆ ಇದರ ಬಗ್ಗೆ ಜಾಗೃತಿ ಕಾರ್ಯಕ್ರಮಗಳನ್ನು ಹೆಚ್ಚು ಮಾಡಿ, ಮನೆಯಲ್ಲೇ ಆದರೂ ಕೂಡ ಮಕ್ಕಳಿಗೆ ದೈಹಿಕ ಕಸರತ್ತನ್ನು ನೀಡಿ, ಅಥ್ಲೆಟಿಕ್ಸ್ ಎಲ್ಲರಿಗೂ ಆರೋಗ್ಯವನ್ನು ನೀಡುತ್ತೆ ಅನ್ನುವಂಥದ್ದು ಇದರ ಉಪಕ್ರಮ. ಅಥ್ಲೆಟಿಕ್ಸ್ ಕ್ರೀಡೆಯ ಇತಿಹಾಸ ಬಹಳ ಹಿಂದಿನದು. ಇದು ಗ್ರೀಕ್ನಿಂದ ಆರಂಭ ಆಯಿತು. ಆಗ ಮೊದಲ ಸಲ ಕ್ರಿಸ್ತಪೂರ್ವದಲ್ಲೇ ಇಂತಹ ಕಸರತ್ತುಗಳನ್ನು ಮಾಡ್ತಾ ಇದ್ರು. 192 meters ಓಡಿದ್ದು ಅಷ್ಟೇ ಮೊದಲು ಓಡಿದವರು. ಆ ನಂತರ ಬೇರೆ ಬೇರೆ ಬೇರೆ ಬೇರೆ ದೈಹಿಕ ಕಸರತ್ತುಗಳು ಇದರ ಜೊತೆ ಸೇರ್ಕೊಳ್ತಾ ಬಂತು ಅನ್ನೋದು ಇತಿಹಾಸ.

ಓಂ ಕೋತಿ ಕೋತಿ ಕೋತಿ ಕೋತಿಗಳು ಸರ್ ಕೋತಿಗಳು ಚಿತ್ರದ ಗೀತೆ ಕೇಳಿದಿರಿ ಹೇಮಂತ್ ಮತ್ತು ಸಂಗಡಿಗರ ಧ್ವನಿಗಳಲ್ಲಿ. ಬಿ ರಾಮಮೂರ್ತಿ ಅವರು ಬರೆದ ಗೀತೆ, ಸಂಗೀತ ನೀಡಿದವರು ಹಂಸಲೇಖ. ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇಂದಿನ ವಿಶೇಷ ವಿಶ್ವ ಅಥ್ಲೆಟಿಕ್ಸ್ ದಿನ.

0: like a dog. Pull like a bull.
1: ಶಾಂತಿ ಕ್ರಾಂತಿ ಚಿತ್ರದ ಗೀತೆ ಕೇಳಿದಿರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗಡಿಗರ ಧ್ವನಿಗಳಲ್ಲಿ ಬರೆದು ಸಂಗೀತ ನೀಡಿದವರು ಹಂಸಲೇಖ. ದೈಹಿಕ ಕಸರತ್ತುಗಳನ್ನು ಮಾಡುವವರು ಮೈಯೆಲ್ಲ ಕಣ್ಣಾಗಿರಬೇಕು, ಹಾರು ಎಗರು ಓಡು ಸ್ಪೀಡು ಇದೇ ಅವರ ಜೀವನದ ಧ್ಯೇಯವಾಗಿರುತ್ತೆ. ಈ ದೈಹಿಕ ಕಸರತ್ತುಗಳು ಮೊದಲು ಗ್ರೀಕ್ನಲ್ಲಿ ತುಂಬ ಪ್ರಾಮುಖ್ಯತೆ ಪಡೆದಿತ್ತು. ಜ್ಯೂಸ್ ದೇವರ ಕೃಪೆಗಾಗಿ ಆಟಗಳು ನಡೀತಾ ಇದ್ವು. ಆಮೇಲೆ ರೋಮನ್ ಚಕ್ರವರ್ತಿ ಒಬ್ಬರು ಇದನ್ನ ಸ್ವಲ್ಪ ಕಾಲ ನಿಷೇಧ ಮಾಡಿದ್ರು ಅಂತ ಇತಿಹಾಸ ಹೇಳುತ್ತೆ. ಪ್ರಾಚೀನ ಕಾಲದಲ್ಲಿ ಈ ಕ್ರೀಡೆಗಳು ಧಾರ್ಮಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಹೊಂದಿದ್ದವು. ನಂತರ ಮಧ್ಯ ಮತ್ತು ಈಗಿನ ಯುಗಕ್ಕೆ ಬಂದರೆ ಸ್ಪರ್ಧೆ, ದೇಶ ದೇಶ ನಡುವಣ ಒಂದು ಸೌಹಾರ್ದತೆ, ಈ ಎಲ್ಲ ಕಾರಣಗಳಿಗೆ ಅಥ್ಲೆಟಿಕ್ಸ್ ಕ್ರೀಡಾಕೂಟಗಳನ್ನು ನಡೆಸೋದು ನಾವು ನೋಡ್ತೇವೆ. 1912 ಸ್ಟಾಕ್ಹೋಮ್ನಲ್ಲಿ ಇಂಟರ್ನ್ಯಾಷನಲ್ ಅಮೆಚೂರ್ ಅಥ್ಲೆಟಿಕ್ ಫೆಡರೇಷನ್ ಸ್ಥಾಪನೆಯಾಗಿ ವಿಶ್ವಮಟ್ಟದ ಆಡಳಿತ ಸಂಸ್ಥೆಯಾಗಿ, ನಂತರ ಅಥ್ಲೆಟಿಕ್ಸ್ ಫೆಡರೇಷನ್ ಆಗಿ 2019 ವರ್ಲ್ಡ್ ಅಥ್ಲೆಟಿಕ್ಸ್ ಅಂತ ನಾಮಕರಣಗೊಂಡಿತು. ಭಾರತ ಅಥ್ಲೆಟಿಕ್ಸ್ನಲ್ಲಿ ಅಷ್ಟಾಗಿ ಸಾಧನೆ ಮಾಡದೇ ಇದ್ದರೂ ಕೂಡ ಭಾರತದ ಅನೇಕ ಕ್ರೀಡಾಪಟುಗಳು ವಿಶ್ವದಲ್ಲಿ ಹೆಸರು ಮಾಡಿದ್ದಾರೆ. ನಿರ್ದಿಷ್ಟವಾಗಿ ಅಥ್ಲೆಟಿಕ್ಸ್ನಲ್ಲಿ ಭಾರತ ಇತ್ತೀಚೆಗೆ ಮುಂದೆ ಸಾಗ್ತಾ ಇದೆ ಅಂತ ಶ್ಲಾಘನೆಗೆ ನಾವು ಪಾತ್ರರಾಗಿದ್ದೇವೆ. ಅಥ್ಲೆಟಿಕ್ಸ್ ಈಗ ಟ್ರ್ಯಾಕ್ ಆಗಿದೆ, ಓಟ, ನಡಿಗೆ, ಫೀಲ್ಡ್ ಈ ಎಲ್ಲ ಪದಗಳನ್ನು ಒಳಗೊಂಡು ಹೆಚ್ಚಿನ ಫಿಟ್ನೆಸ್ ಮತ್ತು ಶಿಸ್ತು, ಸ್ಪರ್ಧೆ ಇವುಗಳನ್ನು ಉತ್ತೇಜಿಸ್ತಾ ಇದೆ. ಇವತ್ತು ವಿಶ್ವ ಅಥ್ಲೆಟಿಕ್ಸ್ ದಿನ. ಇಂದಿನ ವಿಶೇಷ

ಶಶಿಕುಮಾರ್ ಅವರ ಅಭಿನಯದ ಮಾವನ ಮಗಳು ಚಿತ್ರದ ಗೀತೆ ಕೇಳಿದಿರಿ. ರಾಜೇಶ್ ಕೃಷ್ಣನ್ ಹಾಗೂ ಚಿತ್ರ ಅವರ ಧ್ವನಿಗಳಲ್ಲಿ ಬರೆದು ಸಂಗೀತ ನೀಡಿದವರು ವಿ ಮನೋಹರ್. ವಿಶ್ವ ಅಥ್ಲೆಟಿಕ್ಸ್ ದಿನ 1912ರಲ್ಲಿ ವಿಶ್ವ ಅಥ್ಲೆಟಿಕ್ಸ್ ಸಂಸ್ಥೆ ಸ್ಥಾಪನೆಯಾಯಿತು. 96ರಿಂದ ಪ್ರತಿ ವರ್ಷ ಮೇ 7ನೇ ತಾರೀಕು ವಿಶ್ವ ಅಥ್ಲೆಟಿಕ್ಸ್ ದಿನ ಆಚರಿಸಲಾಗ್ತಾ ಇದೆ. ಉದ್ದೇಶ ಮಕ್ಕಳು ಮತ್ತು ಯುವಕರಲ್ಲಿ ಫಿಟ್ನೆಸ್ನ ಪ್ರಾಮುಖ್ಯತೆಯನ್ನು ಹೆಚ್ಚಿಸುವುದು. ಭಾರತ ಅಥ್ಲೆಟಿಕ್ಸ್ ಅಂತ ಅಂದಾಗ, ಭಾರತದ ಕ್ರೀಡಾಪಟುಗಳು ಅಂದಾಗ ಮಿಲ್ಕಾ ಸಿಂಗ್, ಪಿಟಿ ಉಷಾ, ನೀರಜ್ ಚೋಪ್ರಾ, ಹಿಮಾ ದಾಸ್ ಇವರೆಲ್ಲ ನಮ್ಮ ಕಣ್ಮುಂದೆ ಬರುತ್ತಾರೆ. ಇವರ ಸಾಧನೆಗಳು ನಮಗೆ ಸ್ಫೂರ್ತಿಯಾಗಿದೆ. ಸ್ನೇಹಿತರೆ, ಅಥ್ಲೆಟಿಕ್ಸ್ ಕೇವಲ ಕ್ರೀಡೆ ಅಷ್ಟೇ ಅಲ್ಲ, ಅದು ಶಿಸ್ತು, ಸಹನೆ ಮತ್ತು ಆರೋಗ್ಯದ ಒಂದು ಸಂದೇಶ. ದೇಹ ನಮಗೆ ಥ್ಯಾಂಕ್ಸ್ ಹೇಳಬೇಕು ಅಂದರೆ ನಾವು ಅಥ್ಲೆಟಿಕ್ಸ್ನಲ್ಲಿ ತೊಡಗಿಕೊಳ್ಳಬೇಕು. ಇದು ವಿಶ್ವ ಅಥ್ಲೆಟಿಕ್ಸ್ ದಿನದ ಸಂದೇಶ.

ಇಂದಿನ ವಿಶೇಷ ವಿಶ್ವ ಅಥ್ಲೆಟಿಕ್ಸ್ ದಿನ. ನೋ ಪೇನ್ ನೋ ಗೇನ್ ಅಂತೀವಿ, ನೋವಿಲ್ಲದೆ ಗೆಲುವಿಲ್ಲ, ಪ್ರಯತ್ನವನ್ನು ಬಿಡದೆ ಮುಂದುವರೆಸಿದರೆ ಗೆಲುವು ಖಂಡಿತ. ಇದೇ ವಿಶ್ವ ಅಥ್ಲೆಟಿಕ್ಸ್ ದಿನದ ಮಹತ್ವ ಸಂದೇಶ, ಬದುಕಿನ ಸಂದೇಶ ಕೂಡ.

ವಿ ವಿಲ್ ಡೂ ಇಟ್. ವಿಶ್ವ ಅಥ್ಲೆಟಿಕ್ ದಿನ ಇಂದಿನ ವಿಶೇಷ ಕೇಳಿದಿರಿ. ಪ್ರಸ್ತುತಿ ಬಿಕೆ ಸುಮತಿ. ಈಗ ಸಮಯ 10:00. ಕೇಳೋಣ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಜೈಪುರದಲ್ಲಿಂದು ನಡೆಯಲಿರುವ ಜಂಟಿ ಕಮಾಂಡರ್ಗಳ ಸಮ್ಮೇಳನದ ಎರಡನೇ ಆವೃತ್ತಿಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥ ಜನರಲ್ ಅನಿಲ್ ಚೌಹಾಣ್ ಭಾಗವಹಿಸಲಿದ್ದಾರೆ. ಬಿಹಾರ ಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ಇಂದು ತಮ್ಮ ಸರ್ಕಾರದ ಸಂಪುಟ ವಿಸ್ತರಣೆ ಮಾಡಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಹಲವಾರು ಹಿರಿಯ ಎನ್ಡಿಎ ನಾಯಕರು ಪಾಟ್ನಾದ ಗಾಂಧಿ ಮೈದಾನದಲ್ಲಿ ನಡೆಯಲಿರುವ ಪ್ರಮಾಣವಚನ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ಕೇರಳದಲ್ಲಿ ನೂತನವಾಗಿ ಆಯ್ಕೆಯಾಗಿರುವ ಕಾಂಗ್ರೆಸ್ ಶಾಸಕರು ತಮ್ಮ ನಾಯಕನನ್ನು ಆಯ್ಕೆ ಮಾಡಲು ಇಂದು ತಿರುವನಂತಪುರದಲ್ಲಿ ಸಭೆ ಸೇರಲಿದ್ದಾರೆ. ರಾಜ್ಯದ 140 ವಿಧಾನಸಭಾ ಸ್ಥಾನಗಳ ಪೈಕಿ 104 ಸ್ಥಾನಗಳನ್ನು ಗೆದ್ದಿರುವ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಕೇರಳ ರಾಜ್ಯಪಾಲರು ಚೆನ್ನೈನಿಂದ ತಿರುವನಂತಪುರಕ್ಕೆ ಆಗಮಿಸಿದ ನಂತರ ಅವರನ್ನು ಭೇಟಿ ಮಾಡಲಿದ್ದಾರೆ. ಬೆಂಗಳೂರಿನ ಶಕ್ತಿಭವನದಲ್ಲಿ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತದ ಕೆಪಿಸಿಎಲ್ 306ನೇ ಆಡಳಿತ ಮಂಡಳಿ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭಾಗವಹಿಸಲಿದ್ದಾರೆ. ಅವರು ಇಂದು ಬೆಂಗಳೂರಿನ ವಿಧಾನಸೌಧದಲ್ಲಿ ರಾಜ್ಯ ಸಚಿವ ಸಂಪುಟ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಬೆಂಗಳೂರಿನ ವಿಕಾಸಸೌಧದಲ್ಲಿ ವಿಶೇಷಚೇತನರಿಗೆ ಉದ್ಯೋಗಾವಕಾಶಗಳನ್ನು ಕಲ್ಪಿಸಲು ವಿನ್ಯಾಸಗೊಳಿಸಲಾದ ಆದಿದ್ವಾರ ಆಪ್ ಅನ್ನು ವೈದ್ಯಕೀಯ ಶಿಕ್ಷಣ ಮತ್ತು ಕೌಶಲ್ಯಾಭಿವೃದ್ದಿ ಸಚಿವ ಡಾ ಶರಣಪ್ರಕಾಶ್ ಆರ್ ಪಾಟೀಲ್ ಲೋಕಾರ್ಪಣೆ ಮಾಡಲಿದ್ದಾರೆ. ಅಟಲ್ ಬಿಹಾರಿ ವಾಜಪೇಯಿ ಏಕನಾ ಕ್ರಿಕೆಟ್ ಕ್ರೀಡಾಂಗಣದಲ್ಲಿಂದು ನಡೆಯಲಿರುವ ಐಪಿಎಲ್ ಟಿ20 ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಲಕ್ನೋ ಸೂಪರ್ ಜೈಂಟ್ಸ್ ಮುಖಾಮುಖಿಯಾಗಲಿವೆ. ಪಂದ್ಯ ಸಂಜೆ 7:30ಕ್ಕೆ ಆರಂಭವಾಗಲಿದೆ. ವಿಶ್ವ ಅಕ್ರೋಬ್ಯಾಟಿಕ್ ಡ್ಯಾನ್ಸಸ್ ಮತ್ತು ಡ್ಯಾನ್ಸ್ ಸ್ಪೋರ್ಟ್ಸ್ WFADS ನ ಏಷ್ಯನ್ ಚಾಂಪಿಯನ್ಶಿಪ್ ನಾಳೆ ದೆಹಲಿಯ ತಾಲ್ಕಟೋರಾ ಕ್ರೀಡಾಂಗಣದಲ್ಲಿ ಆರಂಭವಾಗಲಿದೆ. ಇದಕ್ಕೂ ಮೊದಲು ನವದೆಹಲಿಯ ಛತ್ತರ್ಪುರದಲ್ಲಿ ಏಷ್ಯಾ ತರಬೇತಿ ಮತ್ತು 4 ದಿನಗಳ ಕಾಲ ಭಾರತ ತಂಡಕ್ಕೆ ರಾಷ್ಟೀಯ ಆಯ್ಕೆ ಶಿಬಿರ ನಡೆಯಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

ಆಕಾಶವಾಣಿ ಆಕಾಶವಾಣಿಗೆ 90 ಮನಸ್ಸಿನ ವಿಡಿಯೋ ಭಾವದ ಆಡಿಯೋ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಸದಾ ನಿಮ್ಮೊಂದಿಗೆ

ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಅಧ್ಯಾಯ
1: ನಮ್ಮ ಜನಗಣತಿ ನಮ್ಮ ವಿಕಾಸ.
2: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
3: ಬಳಸುವ ನೀರು ಮಿತವಾಗಿರಲಿ, ಬೆಳೆಸುವ ಗಿಡಗಳು ಅಮಿತವಾಗಿರಲಿ. ಹನಿ ಹನಿ ನೀರನ್ನು ಉಳಿಸೋಣ, ಬರದ ದವಡೆಯಿಂದ ಭೂಮಿಯನ್ನು ಬಿಡಿಸೋಣ.
4: ನೀರನ್ನು ಉಳಿಸಿದರೆ ಅದು ನಮ್ಮನ್ನು ಉಳಿಸುತ್ತದೆ.
5: ನೀರನ್ನು ಮಿತವಾಗಿ ಬಳಸುವುದು ಕೇವಲ ಉಳಿತಾಯವಲ್ಲ, ಅದು ಭೂಮಿಗೆ ನಾವು ನೀಡುವ ಉಡುಗೊರೆ. ನೀರು ವ್ಯರ್ಥವಾಗುವುದನ್ನು ತಡೆಯುವುದು ಅತಿ ದೊಡ್ಡ ದೇಶ ಸೇವೆ.

ಭಾರತಿ ಕೇಳ್ತಾ ಇದ್ರಿ, ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಈಗ ಸಮಯ 10:04. ಓಲ್ಡ್ ಇಸ್ ಗೋಲ್ಡ್, ಕನ್ನಡ ಹಳೆಯ ಚಿತ್ರಗೀತೆಗಳು.

ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಶರಪಂಜರ ಚಿತ್ರದ ಗೀತೆ ಕೇಳಿದಿರಿ. ಪಿ ಸುಶೀಲ ಮತ್ತು ಪಿ ವಿ ಶ್ರೀನಿವಾಸ್ ಅವರ ಧ್ವನಿಗಳಲ್ಲಿ ಕಣಗಾಲ್ ಪ್ರಭಾಕರ ಶಾಸ್ತ್ರಿಗಳ ರಚನೆಯನ್ನು ಸಂಗೀತಕ್ಕೆ ಅಳವಡಿಸಿದವರು ವಿಜಯಭಾಸ್ಕರ್.

ಪಿವಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಯುಗಳ ಧ್ವನಿಗಳಲ್ಲಿ ನನ್ನ ಕರ್ತವ್ಯ ಚಿತ್ರದ ಗೀತೆ ಕೇಳಿದಿರಿ. ಆರ್ ಎನ್ ಜಯಗೋಪಾಲ್ ಅವರು ಬರೆದ ಗೀತೆ ಇದು. ಸಂಗೀತ ನೀಡಿದವರು ಜೆ ಕೆ ವೆಂಕಟೇಶ್.

0: ಶಂಕರ್, ಸಂಗೀತ ನೀಡಿದವರು ವಿಜಯಭಾಸ್ಕರ್.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR @

ಎಲ್ಲರೀಶ್ವರಿ ಅವರ ಧ್ವನಿಯಲ್ಲಿ ಚನ್ನವಳ್ಳಿಯ ತೋಟ ಚಿತ್ರದ ಗೀತೆ ಕೇಳಿದಿರಿ. ಟಿಜಿಲಿಂಗಪ್ಪ ಅವರ ರಾಗ ಸಂಯೋಜನೆ, ಗೀತೆಯನ್ನು ಬರೆದವರು ಆರ್ ಎನ್ ಜಯಗೋಪಾಲ್.

ರೇಣುಕ ಹಾಗೂ ಪಿ ವಿ ಶ್ರೀನಿವಾಸ್ ಅವರ ಧ್ವನಿಗಳಲ್ಲಿ ದೊಡ್ಡ ದೊಡ್ಡಪ್ಪ ಚಿತ್ರದ ಗೀತೆ ಕೇಳಿದಿರಿ. ಟಿಜಿಲಿಂಗಪ್ಪ ಅವರ ಸ್ವರ ಸಂಯೋಜನೆ, ಗೀತೆಯನ್ನು ಬರೆದವರು ವಿಜಯ ನರಸಿಂಹ,

ಪಿ ಸುಶೀಲಾ ಅವರ ಧ್ವನಿಯಲ್ಲಿ ಕಠಾರಿ ವೀರ ಚಿತ್ರದ ಗೀತೆ ಕೇಳಿದಿರಿ. ಸೊರಟ್ ಅಶ್ವಥ್ ಅವರು ಬರೆದ ಗೀತೆ, ಸಂಗೀತ ನೀಡಿದವರು ಉಪೇಂದ್ರ ಕುಮಾರ್.

ಪಿಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿಯವರ ಧ್ವನಿಗಳಲ್ಲಿ ಕಿಲಾಡಿ ರಂಗ ಚಿತ್ರದ ಗೀತೆ ಕೇಳಿದಿರಿ. ಜಿವಿ ಅಯ್ಯರವರು ಬರೆದ ಗೀತೆ ಇದು. ಸಂಗೀತ ನೀಡಿದವರು ಜಿಕೆ ವೆಂಕಟೇಶ್. ಈಗ ಕೇಳೋಣ ಎಸ್ ಜಾನಕಿಯವರ ಧ್ವನಿಯಲ್ಲಿ ಎರಡು ಮುಖ ಚಿತ್ರದ ಹಾಡು. ಚಿ ಉದಯಶಂಕರ್ ಅವರ ಸಾಹಿತ್ಯ, ಸಂಗೀತ ವಿಜಯಭಾಸ್ಕರ್ ಅವರದು.

ಹಚ್ಚುತ್ತೀರಿ ನೋಡ್ತವೆ

ವಿಕಾಸ. ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.

0: ಸತ್ಯಂ ಅವರ ಸಂಗೀತ ನಿರ್ದೇಶನದಲ್ಲಿ ಚೋರಿ ಚಿಕ್ಕಣ್ಣ ಚಿತ್ರದ ಗೀತೆ ಕೇಳಿದಿರಿ. ಪಿ.ಬಿ. ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಗೀತೆಯ ಸಾಹಿತ್ಯ ಚಿ ಉದಯ ಶಂಕರ್ ಅವರದು.
1: ಮನೆ ಹರು ಮನೆ ಮಹಲು ಕುಡಿಸಲು ಚಿಗ್ಗದು ದೊಡ್ಡದು ಸಾಮಾನ್ಯ.

ಎಲ್ಲರೂ ಈಶ್ವರಿ ಅವರ ಧ್ವನಿಯಲ್ಲಿ ಭಲೇ ಬಸವ ಚಿತ್ರದ ಗೀತೆ ಕೇಳಿದಿರಿ. ಎಸ್ ರಾಜೇಶ್ವರ ರಾವ್ ಅವರ ಸಂಗೀತ, ಚಿ ಉದಯಶಂಕರ್ ಅವರ ಸಾಹಿತ್ಯ.

ಹಿಂದೇನು ಮುಂದೇನು? ಹಿಂದೆ ನೀವು ಕೇಳಿದ್ದು ಓಲ್ಡ್ ಇಸ್ ಗೋಲ್ಡ್, ಕನ್ನಡ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. ಮುಂದೇನು? ಮುಂದೆ ಬ್ಯಾಕ್ ಟು ಬ್ಯಾಕ್ ಹೊಸ ಹಾಡು. ಮಧುರ ಮಿಲನ ಚಿತ್ರದ ಗೀತೆ ಕೇಳಿದಿರಿ. ಪಿ ವಿ ಶ್ರೀನಿವಾಸ್, ಎಸ್ ಜಾನಕಿ, ಟಿ ಆರ್ ಜಯದೇವ್ ಹಾಗೂ ಬಿ ವಸಂತ ಅವರ ಧ್ವನಿಗಳಲ್ಲಿ. ಕಣಗಲ್ ಪ್ರಭಾಕರ ಶಾಸ್ತ್ರಿಗಳ ರಚನೆ ಇದು. ಸಂಗೀತ ನೀಡಿದವರು ಟಿ ಚಲಪತಿ ರಾವ್. ಓಲ್ಡ್ ಇಸ್ ಗೋಲ್ಡ್ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಮುಗಿಸೋಣ. ಸಮಯ 11 ಗಂಟೆ. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಇದೇ 10ರಂದು ದಿ ಆರ್ಟ್ ಆಫ್ ಲಿವಿಂಗ್ನ 45ನೇ ವಾರ್ಷಿಕೋತ್ಸವ ಮತ್ತು ಶ್ರೀ ರವಿಶಂಕರ್ ಗುರುಜಿ ಅವರ 70ನೇ ಜನ್ಮದಿನ ಕಾರ್ಯಕ್ರಮ ನಡೆಯಲಿದ್ದು, ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿಯಾಗಲಿದ್ದಾರೆ. ಈ ಸಂದರ್ಭದಲ್ಲಿ ದಿ ಆರ್ಟ್ ಆಫ್ ಲಿವಿಂಗ್ನ ಆವರಣದಲ್ಲಿ ನಿರ್ಮಿಸಲಾಗಿರುವ ನೂತನ ಧ್ಯಾನ ಮಂದಿರವನ್ನು ಪ್ರಧಾನಿ ಉದ್ಘಾಟಿಸಲಿದ್ದಾರೆ ಎಂದು ಸಂಸ್ಥೆಯು ಪ್ರಕಟಣೆಯಲ್ಲಿ ತಿಳಿಸಿದೆ. ಆಪರೇಷನ್ ಸಿಂಧೂರ್ ಭಾರತದ ಒಂದು ಮಹತ್ವದ ಯುಗ ಪ್ರವರ್ತಕ ಮಿಷನ್ ಆಗಿದ್ದು, ಇದು ನಮ್ಮ ಸಶಸ್ತ್ರ ಪಡೆಗಳ ಅಚಲವಾದ ದಾಳಿ ಸಾಮರ್ಥ್ಯವನ್ನು ದೇಶದ ಶತ್ರುಗಳಿಗೆ ಯಾವಾಗಲೂ ನೆನಪಿಸುತ್ತಿರುತ್ತದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ತಮಿಳುನಾಡಿನಲ್ಲಿ ಮುಂದಿನ ಸರ್ಕಾರ ರಚನೆಯ ಕುರಿತು ಅನಿಶ್ಚಿತತೆ ಮುಂದುವರೆದಿರುವ ಬೆನ್ನಲ್ಲೇ ಟಿವಿಕೆ ಪಕ್ಷದ ಅಧ್ಯಕ್ಷ ಸಿ ಜೋಸೆಫ್ ವಿಜಯ್ ಇಂದು ಪಣೆಯೂರಿನಲ್ಲಿರುವ ಪಕ್ಷದ ಪ್ರಧಾನ ಕಚೇರಿಯಲ್ಲಿ ನೂತನವಾಗಿ ಆಯ್ಕೆಯಾದ ಎಲ್ಲಾ ಶಾಸಕರ ನಿರ್ಣಾಯಕ ಸಭೆಯನ್ನು ಕರೆದಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ನೂತನವಾಗಿ ಆಯ್ಕೆಯಾದ ಬಿಜೆಪಿ ಸರ್ಕಾರದ ಪ್ರಮಾಣವಚನ ಸ್ವೀಕಾರ ಸಮಾರಂಭವು ಇದೇ 9ರಂದು ಕೋಲ್ಕತ್ತಾದ ಬ್ರಿಗೇಡ್ ಪರೇಡ್ ಗ್ರೌಂಡ್ನಲ್ಲಿ ನಡೆಯಲಿದೆ. ಕೇರಳದಲ್ಲಿ 140 ವಿಧಾನಸಭಾ ಸ್ಥಾನಗಳ ಪೈಕಿ 102 ಸ್ಥಾನಗಳನ್ನು ಗೆದ್ದಿರುವ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ತಮ್ಮ ನಾಯಕನನ್ನು ಆಯ್ಕೆ ಮಾಡಲು ಇಂದು ತಿರುವನಂತಪುರದಲ್ಲಿ ಸಭೆ ಸೇರಲಿದೆ. ಈ ನಡುವೆ ಕೇರಳ ರಾಜ್ಯಪಾಲರು ಚೆನ್ನೈನಿಂದ ತಿರುವನಂತಪುರಕ್ಕೆ ಆಗಮಿಸಿದ ನಂತರ ಅವರನ್ನು ಭೇಟಿ ಮಾಡಲಿದೆ. ರಾಜ್ಯವನ್ನು ಕ್ವಾಂಟಮ್ ತಂತ್ರಜ್ಞಾನದ ಜಾಗತಿಕ ಕೇಂದ್ರವಾಗಿ ರೂಪಿಸುವ ಉದ್ದೇಶದ ಕ್ವಾಂಟಮ್ ಸಿಟಿ ನಿರ್ಮಾಣ ಕಾರ್ಯದಲ್ಲಿ 2028ರೊಳಗೆ ನಿರೀಕ್ಷಿತ ಪ್ರಗತಿ ಸಾಧಿಸಲಾಗುವುದು ಎಂದು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜು ತಿಳಿಸಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 160 ಅಂಕಗಳ ಇಳಿಕೆಯೊಂದಿಗೆ 77,798ರಲ್ಲಿ ವಹಿವಾಟು ನಡೆಸಿದೆ. ಅಂತೆಯೇ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಕೂಡ 30 ಅಂಕ ಇಳಿಕೆಯ ನಂತರ 24,301ರಲ್ಲಿ ಆರಂಭಿಕ ವಹಿವಾಟು ನಡೆಸಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಪ್ರತಿ ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 28 ಪೈಸೆ ಇಳಿಕೆಯೊಂದಿಗೆ 94.77 ರೂಪಾಯಿಯಷ್ಟಿದೆ. ದೆಹಲಿಯು 2026ರ ಕಾಮನ್ವೆಲ್ತ್ ಟೇಬಲ್ ಟೆನಿಸ್ ಚಾಂಪಿಯನ್ಶಿಪ್ ಅನ್ನು ತ್ಯಾಗರಾಜ ಕ್ರೀಡಾಂಗಣದಲ್ಲಿ ಆಯೋಜಿಸಲಿದ್ದು, 35ಕ್ಕೂ ಹೆಚ್ಚು ದೇಶಗಳ ಆಟಗಾರರು ಭಾಗವಹಿಸುವ ನಿರೀಕ್ಷೆ ಇದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12ಕ್ಕೆ ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಮಧ್ಯಾಹ್ನ 1 ಗಂಟೆಗೆ.

ಕೇಳ್ತಿದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಈಗಿನ ಪ್ರಸಾರದಲ್ಲಿ ನಿಮ್ಮ ಜೊತೆ ಆಗ್ತಿದ್ದೇನೆ ನಾನು, ನಿಮ್ಮ ಬಾನುಲಿ ಗೆಳೆಯ ವರುಣ್ ಜಿ ಜೆ. ಇದು ಹೊಸ ಹಾಡುಗಳನ್ನ ಕೇಳುವಂತಹ ಸಮಯ. ಈಗ ಮೊದಲಿಗೆ ಕೇಳೋಣ ದಿ ಡೆವಿಲ್ ಚಿತ್ರದ ಗೀತೆಯನ್ನ. ದೀಪಕ್ ಬ್ಲೂ ಅವರ ಧ್ವನಿಯಲ್ಲಿ, ಅನಿರುದ್ಧ್ ಶಾಸ್ತ್ರಿ ಅವರ ಸಾಹಿತ್ಯಕ್ಕೆ ಅಜನೀಶ್ ಬಿ ಲೋಕನಾಥ್ ಅವರ ಸಂಗೀತ ಇರುವಂತಹ ಗೀತೆಯನ್ನ.

ಅವರ ಧ್ವನಿಯಲ್ಲಿ ಈ ಒಂದು ಗೀತೆಗೆ ಚೇತನ್ ಅವರು ಸಾಹಿತ್ಯವನ್ನು ಬರೆದಿದ್ದು ವೀರ ಸಮರ್ಥ ಅವರ ಸಂಗೀತವಿದೆ. ಇಂದು ಜನ್ಮದಿನವನ್ನು ಆಚರಿಸಿಕೊಳ್ತಿರುವಂತಹ ಎಲ್ಲರಿಗೂ ಈ ಗೀತೆ ಸಮರ್ಪಣೆ. ಇಂದು ಜನ್ಮದಿನವನ್ನು ಆಚರಿಸಿಕೊಳ್ಳುತ್ತಿರುವಂತಹ ಎಲ್ಲರಿಗೂ ಜನ್ಮದಿನದ ಹಾರ್ದಿಕ ಶುಭಾಶಯಗಳು.

ಈಗ ಕೇಳಿ ಕೃಷ್ಣ ಪ್ರಾಣಾಯಾಮಸಕ್ಕೆ ಚಿತ್ರದ ಗೀತೆಯನ್ನ ಜಸ್ಕರಣ್ ಸಿಂಗ್ ಅವರ ಧ್ವನಿಯಲ್ಲಿ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತವಿರುವಂತಹ ಗೀತೆಯನ್ನ

ಇದೀಗ ಕೇಳಿ ಶಭಾಷ್ ಬಡ್ಡಿ ಮಗನ ಚಿತ್ರದ ಗೀತೆಯನ್ನ ಅಭಿಷೇಕ್ ಹಾಗೆ ಐಶ್ವರ್ಯ ರಂಗರಾಜನ್ ಅವರ ಧ್ವನಿಯಲ್ಲಿ, ಪ್ರಮೋದ್ ಮರುವಂತೆ ಅವರ ಸಾಹಿತ್ಯಕ್ಕೆ, ಪ್ರಶಾಂತ್ ಸಿದ್ದಿ ಹಾಗೆಯೇ ಸಂತೋಷ್ ಜಸ್ನಾ ಅವರ ಸಂಗೀತವಿರುವಂತಹ ಗೀತೆಯನ್ನು

ಇದೀಗ ಕೇಳಿ ಎಕ್ಕ ಚಿತ್ರದಾಗಿದೆ. ನಾ ಆಂಟೋನಿ ದಾಸನ್ ಅವರ ಧ್ವನಿ ಹಾಗೂ ಸಂಗಡಿಗರ ಧ್ವನಿಯಲ್ಲಿ, ನಾಗಾರ್ಜುನ್ ಶರ್ಮಾ ಅವರ ಸಾಹಿತ್ಯಕ್ಕೆ ಚರಣ್ ರಾಜ್ ಅವರ ಸಂಗೀತವಿರುವಂತಹ ಗೀತೆಯನ್ನು.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಕೇಳ್ತಿದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಈಗ ಸಮಯ 11:31 ಆಗಿದೆ. ಮಧ್ಯಾಹ್ನದ ಪ್ರಸಾರದಲ್ಲಿ ಇನ್ನು ಮುಂದೆ ಕೇಳುವಿರಿ ಕಲಾಭಾರತಿ. ಇವತ್ತಿನ ಕಲಾ ಇವತ್ತಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಇಂದು ಜನ್ಮದಿನವನ್ನು ಆಚರಿಸಿಕೊಳ್ಳುತ್ತಿರುವಂತಹ ಅಣ್ಣ ಅವರ ಮನೆಯ ಕುಡಿ ನಟ ವಿನಯ್ ರಾಜ್ಕುಮಾರ್ ಅವರ ಬಗ್ಗೆ ಮಾತಾಡ್ತಾ ಸಾಗೋಣ. ರಾಘವೇಂದ್ರ ರಾಜ್ಕುಮಾರ್ ಮತ್ತು ಮಂಗಳಮ್ಮ ಅವರ ಹಿರಿಯ ಪುತ್ರನಾಗಿ May 7, 1989 ಜನಿಸಿದ ವಿನಯ್ ಅಪ್ಪಟ ಸೌಮ್ಯ ಸ್ವಭಾವದ ವ್ಯಕ್ತಿ. ಇವರು ಬಾಲನಟನಾಗಿ ಕಾಣಿಸಿಕೊಂಡಿದ್ದು ಓಂ ಸಿನಿಮಾ, ಹಾಗೆ ಒಡಹುಟ್ಟಿದವರು, ನಾವಿಬ್ಬರು, ನಮಗಿಬ್ಬರು, ಹೃದಯ ಹೃದಯ, ಹೀಗೆ ಅನೇಕ ಚಿತ್ರಗಳಲ್ಲಿ. ಆದರೆ ಓಂ ಸಿನಿಮಾದಲ್ಲಿನ ಆ ಒಂದು ದೃಶ್ಯ ಮಾತ್ರ ಎಂದಿಗೂ ಅಭಿಮಾನಿಗಳಿಗೆ ಫೇವರೇಟ್. ಅಲ್ಲಿಂದ ಮುಂದೆ ಲಾಂಗ್ ಗ್ಯಾಪ್ ತಗೊಂಡು ಚೆನ್ನಾಗಿ ಓದಿ ಆಮೇಲೆ ಸಿನಿಮಾ ಇಂಡಸ್ಟ್ರಿಗೆ ತಯಾರಿ ಮಾಡಿಕೊಂಡು ಸಿದ್ಧಾರ್ಥನಾಗಿ ಎಂಟ್ರಿ ಕೊಟ್ಟರು. ಮನೆತನದ ಹೆಸರಿಗಿಂತ ನಟನೆಯಿಂದಲೇ ಗುರುತಿಸಿಕೊಳ್ಳಬೇಕು ಅನ್ನೋ ಹಂಬಲ ಇವರಲ್ಲಿ ಸದಾ ಎದ್ದು ಕಾಣುತ್ತೆ. ಇದೀಗ ಕೇಳೋಣ ಸಿದ್ಧಾರ್ಥ ಚಿತ್ರದ ಗೀತೆ. ನಾ ಸೋನು ನಿಗಮ್ ಅವರ ಧ್ವನಿಯಲ್ಲಿ ಜಯಂತ್ ಕಾಕಿಣಿ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತವಿರುವಂತಹ ಗೀತೆಯನ್ನು

ವಿನಯ್ ರಾಜ್ಕುಮಾರ್ ಅವರ ಜನ್ಮದಿನದ ಪ್ರಯುಕ್ತ ಅವರ ಕುರಿತಾಗಿ ನಾವು ಮಾತಾಡ್ತಾ ಇದ್ವಿ. ವಿನಯ್ ರಾಜ್ಕುಮಾರ್ ಅವರು ನಾಯಕನಾಗಿ ಪಾದಾರ್ಪಣೆ ಮಾಡಿದ್ದು 2015 ಸಿದ್ಧಾರ್ಥ ಚಿತ್ರದ ಮೂಲಕವಾಗಿ. ಈ ಸಿನಿಮಾದಲ್ಲಿ ವಿನಯ್ ಅವರು ಒಬ್ಬ ಗಿಟಾರ್ ವಾದಕನಾಗಿ ಲವರ್ ಬಾಯ್ ಆಗಿ ಯುವತಿಯರ ಮನಗೆದ್ರು. ಅವರ ಮೊದಲ ಸಿನಿಮಾದಲ್ಲೇ ನಟನಾ ಕೌಶಲ್ಯ ಮತ್ತು ಮಿರಮಿರ ಮಿಂಚುವಂತಹ ಸ್ಕ್ರೀನ್ ಪ್ರೆಸೆಂಟ್ ನೋಡಿ ಅಪ್ಪಟ ರಾಜ್ ಕುಟುಂಬದ ಕುಡಿ ಅಂತ ಎಲ್ಲರೂ ಕೊಂಡಾಡಿದರು. ಕೇವಲ ಮನೆತನದ ಹೆಸರಷ್ಟೇ ಅಲ್ಲ, ಸ್ವಂತ ಪರಿಶ್ರಮದಿಂದ ನಟನೆಯ ಸೂಕ್ಷ್ಮತೆಗಳನ್ನು ಕಲಿತು ಬಂದವರು ವಿನಯ್. ಅನಂತರ ಬಂದಂತಹ ರನ್ ಆಂಟನಿ ಚಿತ್ರದಲ್ಲಿ ಅವರು ಸಸ್ಪೆನ್ಸ್ ಥ್ರಿಲ್ಲರ್ ಕತೆಗೆ ಜೀವ ತುಂಬಿದರು. ಇದೀಗ ಕೇಳೋಣ ರನ್ ಆಂಟೋನಿ ಚಿತ್ರದ ಗೀತೆಯನ್ನು. ದಿವ್ಯಾ ಕುಮಾರ್ ಹಾಗೆಯೇ ವಾರಿಜಾ ಶ್ರೀ ವೇಣುಗೋಪಾಲ್ ಅವರ ಧ್ವನಿಯಲ್ಲಿ ಮೂಡಿಬಂದಂತಹ ಗೀತೆಯನ್ನು ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಮಣಿಕಾಂತ್ ಕದ್ರಿ ಅವರ ಸಂಗೀತವಿರುವಂತಹ ಗೀತೆಯನ್ನು

ಆತ್ಮೀಯ ಕೇಳುಗರೆ, ವಿನಯ್ ಅವರ ಕುರಿತಾಗಿ ನಾವು ಮಾತಾಡ್ತಾ ಇದ್ವಿ. ಅವರ ಒಂದು ವಿಶೇಷ ಏನಪ್ಪ ಅಂದರೆ, ಅವರು ಕೇವಲ ಕಮರ್ಷಿಯಲ್ ಸಿನಿಮಾಗಳಿಗೆ ಬೆನ್ನತ್ತಲಿಲ್ಲ. ಅನಂತು ವರ್ಸಸ್ ನುಸ್ರತ್ ಅನ್ನುವಂತಹ ಸಿನಿಮಾದಲ್ಲಿ ಒಬ್ಬ ಸಂಪ್ರದಾಯಸ್ಥ ವಕೀಲನ ಪಾತ್ರ ಮಾಡಿ ಎಲ್ಲರನ್ನ ಅಚ್ಚರಿಗೊಳಿಸಿದರು. ಅಲ್ಲಿಂದ ಶುರುವಾದಂತಹ ಅವರ ಕ್ಲಾಸ್ ಸಿನಿಮಾಗಳ ಪಯಣ, 10 ಮತ್ತು ಇತ್ತೀಚಿನ ಮೆಗಾ ಹಿಟ್ ಆದಂತಹ ಸಿನಿಮಾ ಒಂದು ಸರಳ ಪ್ರೇಮ ಕಥೆಯವರೆಗೆ ಮುಂದುವರೆಯಿತು. ಅದರಲ್ಲೂ ಒಂದು ಸರಳ ಪ್ರೇಮ ಕಥೆ ಚಿತ್ರದಲ್ಲಿ ಅವರ ಕಾಮಿಡಿ ಟೈಮಿಂಗ್ ನೋಡಿದವರು ವಿನಯ್ ಇಷ್ಟು ನ್ಯಾಚುರಲ್ ಆಗಿ ನಟಿಸ್ತಾರಾ ಅಂತ ಫಿದಾ ಆಗಿಬಿಟ್ಟಿದ್ರು.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
2: ಇದೀಗ ಕೇಳಿ ಒಂದು ಸರಳ ಪ್ರೇಮಕತೆ ಚಿತ್ರದ ಗೀತೆಯನ್ನ. ಶಿವಾನಿ ಸ್ವಾಮಿ ಹಾಗೆ ವೀರ ಸಮರ್ಥ ಅವರ ಧ್ವನಿಯಲ್ಲಿ ಮೂಡಿಬಂದಂತಹ ಈ ಗೀತೆಗೆ ಜಯಂತ್ ಕಾಯ್ಕಿನಿ ಅವರ ಸಾಹಿತ್ಯ ಹಾಗೆಯೇ ವೀರ ಸಮರ್ಥ ಅವರ ಸಂಗೀತವಿದೆ.

ವಿನಯ್ ರಾಜ್ಕುಮಾರ್ ಅಂದ್ರೆ ಬರೀ ಸಾಫ್ಟ್ ಹೀರೋ ಅಂದ್ಕೊಂಡವರಿಗೆ ಶಾಕ್ ಕೊಟ್ಟಿದ್ದು ಅವರ ನಟನೆಯ ಚಿತ್ರ ಪೇಪೆ. ದೀರ್ಘವಾಗಿ ಗಡ್ಡವನ್ನು ಬಿಟ್ಟು ರಕ್ತ ಹರಿಸುವವರ ನಡುವೆಯೇ ಬೆಳೆದಂತಹ ಪೇಪೆ ಮಹಾಮೌನಿ. ಅದೊಂದು ಆ ಒಂದು ಪಾತ್ರವನ್ನು ವಿನಯ್ ಅವರು ಕೂಡ ಅಷ್ಟೇ ಸಲೀಸಾಗಿ ನಿಭಾಯಿಸಿದ್ದಾರೆ. ಒಂದು ರಗಡ್ ಲುಕ್ನಲ್ಲಿ ವಿನಯ್ ಕಾಣಿಸಿಕೊಂಡಾಗ ಅಭಿಮಾನಿಗಳು ಥ್ರಿಲ್ ಆದರು. ಸಿನಿಮಾ ಇಂಡಸ್ಟ್ರಿಯಲ್ಲಿ ಯಾವುದೇ ಗಾಡ್ ಫಾದರ್ ಇದ್ದರೂ ಸಹ ಒಬ್ಬ ನಟನಿಗೆ ತನ್ನದೇ ಆದಂತಹ ಸ್ಟೈಲ್ ಇರಬೇಕು ಅನ್ನೋದನ್ನು ಇರಬೇಕು ಅನ್ನುವಂಥದ್ದು ವಿನಯ್ ಅವರ ಸಿದ್ಧಾಂತ. ಲಾಂಗ್ ಹಿಡಿದು ಆ್ಯಕ್ಷನ್ ಮಾಡೋದಕ್ಕೂ ಸೈ, ಪ್ರೇಮ ಕವಿತೆ ಹಾಡೋದಕ್ಕೂ ಸೈ ಎನ್ನುವಂತೆ

ಬೆನೈ ತಮ್ಮನ್ನ ತಾವು ಬದಲಾಯಿಸಿಕೊಂಡಿದ್ದಾರೆ. ಇದೀಗ ಕೇಳಿ ಅನಂತು ವರ್ಸಸ್ ನುಸರತ್ ಚಿತ್ರದ ಗೀತೆಯನ್ನ. ಕೈಲಾಶ್ ಖೇರ್, ರಜತ್ ಹೆಗಡೆ ಮತ್ತು ಸಂಗಡಿಗರು ಹಾಡಿರುವಂತಹ ಈ ಒಂದು ಗೀತೆಗೆ ಹರಸು ಅಂತಾರೆ. ಹಾಗೆಯೇ ಧೀರಜ್ ಶೆಟ್ಟಿ ಅವರ ಸಾಹಿತ್ಯ, ಸುನದ್ ಗೌತಮ್ ಅವರ ಸಂಗೀತವಿರುವಂತಹ ಗೀತೆಯನ್ನು

ವಿನಯ್ ರಾಜ್ಕುಮಾರ್ ಅವರ ಜನ್ಮದಿನದ ಪ್ರಯುಕ್ತ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಅವರ ಕುರಿತಾಗಿ ಮಾತಾಡ್ತಾ ಇದ್ದೀವಿ. ವಿನಯ್ ಅವರ ಸರಳತೆ, ರಾಗಣ್ಣ ಮತ್ತು ಮಂಗಳಮ್ಮ ಅವರ ಮಗನಾಗಿ ಅಪ್ಪು ಮತ್ತು ಶಿವಣ್ಣನ ಪ್ರೀತಿಯ ಸೋದರಳಿಯನಾಗಿ ವಿನಯ್ ಸದಾ ಹಂಬಲಾಗಿರ್ತಾರೆ. ತನ್ನ ತಮ್ಮನಾದಂತಹ ಯುವ ರಾಜ್ಕುಮಾರ್ ಅವರ ಬೆಳವಣಿಗೆಯಲ್ಲೂ ದೊಡ್ಡಣ್ಣನಾಗಿ ಸದಾ ಬೆನ್ನೆಲುಬಾಗಿ ನಿಂತಿದ್ದಾರೆ. ಮುಂದಿನ ದಿನಗಳಲ್ಲಿ ರಾಮಾಯಣದಂತಹ ದೊಡ್ಡ ಸಿನಿಮಾಗಳ ಮೂಲಕ ವಿನಯ್ ಇನ್ನಷ್ಟು ಯಶಸ್ಸು ಕಾಣಲಿ ಅನ್ನೋದು ನಮ್ಮ ಆಶಯ. ವಿನಯ್ ರಾಜ್ಕುಮಾರ್ ಅಂದರೆ ಕೇವಲ ನಟ ಮಾತ್ರವಲ್ಲ, ಪ್ರಕೃತಿ ಪ್ರೇಮಿ, ಹಾಗೆ ಅಪ್ಪಟ ಫ್ಯಾಮಿಲಿ ಮ್ಯಾನ್. ಬಿಡುವು ಸಿಕ್ಕಾಗ ಟ್ರೆಕ್ಕಿಂಗ್ ಹೋಗೋದು ಇವರಿಗೆ ಪ್ರೀತಿ, ಹಾಗೆ ದೊಡ್ಡ ಮನೆಯ ಸಂಸ್ಕಾರವನ್ನು ನಡವಳಿಕೆಯಲ್ಲಿ ತೋರಿಸುವಂತಹ ವಿನಯ್ ಕನ್ನಡ ಚಿತ್ರರಂಗದಲ್ಲಿ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ, ಅವರ ಮುಂಬರುವ ಚಿತ್ರಗಳು ಸೂಪರ್ ಹಿಟ್ ಆಗಲಿ ಅಂತ ಹಾರೈಸೋಣ. ಮತ್ತೊಮ್ಮೆ ವಿನಯ್ ರಾಜ್ಕುಮಾರ್ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಕೇಳುಗರೆ, ಇವತ್ತಿನ ಕಲಾವಾರ್ತಿ ಕಾರ್ಯಕ್ರಮದಲ್ಲಿ ವಿನಯ್ ರಾಜ್ಕುಮಾರ್ ಅವರ ಕುರಿತಾಗಿ ಬಹಳಷ್ಟು ವಿಚಾರಗಳನ್ನು ತಿಳ್ಕೊಂಡ್ವಿ. ಕಲಾವಾರ್ತಿ ಕಾರ್ಯಕ್ರಮ ಚೆನ್ನಾಗಿ ಮೂಡಿಬಂದಿದೆ ಅಂತ ನಮ್ಮ ಕೇಳುಗರು ಸಂದೇಶಗಳನ್ನು ಕಳಿಸ್ತಿದ್ದಾರೆ. ನಿಮ್ಮೆಲ್ಲ ಸಂದೇಶಗಳಿಗೆ ನನ್ನ ಆತ್ಮೀಯ ಧನ್ಯವಾದ. ಕೇಳುಗರು ಸಹ ಹೇಳ್ತಾ ಇದ್ದಾರೆ, ನಾವು ವಿನಯ್ ರಾಜ್ಕುಮಾರ್ ಅವರ ಸಿನಿಮಾಗಳನ್ನು ನೋಡಿ ಅವರ ಅಭಿನಯವನ್ನು ತುಂಬ ಇಷ್ಟಪಟ್ಟಿದ್ದೀವಿ ಅಂತ. ನಿಮ್ಮೆಲ್ಲ ಸಂದೇಶಗಳಿಗೆ ಧನ್ಯವಾದ. ಇದೀಗ ಕೇಳೋಣ ಕಲಾವಾರ್ತಿ ಕಾರ್ಯಕ್ರಮದ ಕೊನೆಯ ಗೀತೆಯನ್ನ. ಟೆನ್ ಚಿತ್ರದ ಗೀತೆಯನ್ನ ಕೇಳಿ, ವಾಸುಕಿ ವೈಭವ್ ಅವರ ಧ್ವನಿಯಲ್ಲಿ, ಚಂದ್ರಜಿತ್ ಬೆಲ್ಲಪ್ಪ ಅವರ ಸಾಹಿತ್ಯಕ್ಕೆ ಗಗನ್ ಭದ್ರೇಯ ಅವರ ಸಾಹಿತ್ಯವಿರುವಂತಹ ಗೀತೆಯನ್ನು.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ರಾಜಧಾನಿ ಬೆಂಗಳೂರಿನಿಂದ ತುಮಕೂರು, ದಾವಣಗೆರೆ, ಹಾವೇರಿ, ಹುಬ್ಬಳ್ಳಿ, ಧಾರವಾಡ ಮತ್ತು ಬೆಳಗಾವಿ ಮೂಲಕ ಮುಂಬೈಗೆ ತೆರಳಲು ಬೆಂಗಳೂರು ಮುಂಬೈ ಸೂಪರ್ ಫಾಸ್ಟ್ ರೈಲನ್ನು ಜೂನ್ ಅಂತ್ಯದೊಳಗೆ ಆರಂಭಿಸುವುದಾಗಿ ರೈಲ್ವೆ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಅವರು ಸಲ್ಲಿಸಿದ ಬೆಂಗಳೂರು ಮುಂಬೈ ನಡುವಿನ ಸೂಪರ್ ಫಾಸ್ಟ್ ರೈಲನ್ನು ವಂದೇ ಭಾರತ್ ಸ್ಲೀಪರ್ ರೈಲಾಗಿ ಬದಲಾಯಿಸಬೇಕೆಂಬ ಮನವಿಯನ್ನು ಸಹ ಅವರು ಪುರಸ್ಕರಿಸಿದ್ದಾರೆ. ಶ್ರೀ ಸಿದ್ಧಾರೂಢ ಸ್ವಾಮೀಜಿ ಹುಬ್ಬಳ್ಳಿ ರೈಲು ನಿಲ್ದಾಣದ ಪುನರ್ ಅಭಿವೃದ್ಧಿ ಮತ್ತು ಅತ್ಯಾಧುನಿಕ ಸೌಕರ್ಯಗಳನ್ನು ಕಲ್ಪಿಸುವ ಕುರಿತು ಬೆಳಗಾವಿ ಸಂಸದ ಜಗದೀಶ್ ಶೆಟ್ಟರ್ ಅವರ ಮನವಿ ಹಾಗೂ ಅವರ ಪ್ರಸ್ತಾವ, ಲೋಕಾಪುರ್ ಸವದತ್ತಿ ಧಾರವಾಡ ರೈಲ್ವೆ ಲೈನ್ ಪುನರ್ ಸಮೀಕ್ಷೆ ಬಗ್ಗೆ ಕೇಂದ್ರ ರೈಲ್ವೆ ಸಚಿವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಕರ್ನಾಟಕ ಲೋಕಸೇವಾ ಆಯೋಗ ಸುಧಾರಣೆ ಸದನ ಸಮಿತಿ ಸದಸ್ಯರಾಗಿ ಹುಬ್ಬಳ್ಳಿ ಸೆಂಟ್ರಲ್ ಕ್ಷೇತ್ರದ ಶಾಸಕ ಮಹೇಶ್ ತೆಂಗಿನಕಾಯಿ ನೇಮಕಗೊಂಡಿದ್ದಾರೆ. ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಈ ಆದೇಶ ಹೊರಡಿಸಿದ್ದಾರೆ. ಆರೈಕೆಯ ಅಗತ್ಯವಿರುವ ವಯೋವೃದ್ಧರು ಹಾಗೂ ದೀರ್ಘಕಾಲಿಕ ಆರೋಗ್ಯಾಕಾಂಕ್ಷಿಗಳಿಗೆ ಸಹಕಾರಿಯಾಗಿ ಮನೆಯವರಿಗೆ ಉಪಶಮನ ಆರೈಕೆ ಕೌಶಲಗಳ ತರಬೇತಿ ಶಿಬಿರವನ್ನು ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಸಾಮಾಜಿಕೋದ್ಯಮಿ ಡಾ ಜಿತೇಂದ್ರ ಮಜೇಥಿಯಾ ಸಾರಥ್ಯದ ಮಜೇಥಿಯಾ ಫೌಂಡೇಶನ್ ಆಯೋಜಿಸಿದೆ. ಮನೆ ಮನೆಯಲ್ಲಿ ಆರೈಕೆದಾರ ಧ್ಯೇಯದೊಂದಿಗೆ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ರಾಷ್ಟೀಯ ಆರೋಗ್ಯ ಮಿಷನ್ ಅಡಿ ಮನೆ ಮನೆಯಲ್ಲಿ ಜೀವಸೇವಕರಿಗಾಗಿ ಸೂಕ್ತ ತರಬೇತಿಯನ್ನು ಮಜೇಥಿಯಾ ಫೌಂಡೇಶನ್ ನೀಡಲಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಹಿರಿಯ ಶಸ್ತ್ರಚಿಕಿತ್ಸಾ ತಜ್ಞ ಹಾಗೂ ಮಜೇಥಿಯಾ ಹಾಸ್ಪೈಸ್ ವೈದ್ಯಕೀಯ ಅಧೀಕ್ಷಕ ಹುಬ್ಬಳ್ಳಿಯ ಡಾ ನಾಗರಾಜ್ ರಾವ್ ಸಾನು.
1: ಮಾನವೀಯ ಸೇವೆ, ಸಹಾನುಭೂತಿ ಮತ್ತು ಕಾಳಜಿಯ ಧ್ಯೇಯಗಳೊಂದಿಗೆ ಕಾರ್ಯನಿರ್ವಹಿಸುತ್ತಿರುವ ಮಜೇಥಿಯಾ ಫೌಂಡೇಶನ್ ಮನೆಗಳಲ್ಲಿರುವ ರೋಗಿಗಳು ಮತ್ತು ವೃದ್ಧರ ಆರೈಕೆಗಾಗಿ ವಿಶೇಷ ಉಚಿತ ಪ್ರಾಯೋಗಿಕ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಮನೆಯಲ್ಲಿಯೇ ಉಪಶಮನ ಮತ್ತು ವೃದ್ಧಾಪ್ಯದ ನರ್ಸಿಂಗ್ ಆರೈಕೆ ನೀಡುವ ಉದ್ದೇಶದಿಂದ 60 ನಿಮಿಷಗಳ ಉಚಿತ ಪ್ರಾಯೋಗಿಕ ತರಬೇತಿಯನ್ನು ನೀಡುತ್ತೇವೆ. ರೋಗಿಗಳಿಗೆ ಅಗತ್ಯವಿರುವ ಶುಶ್ರೂಷಾ ಕೌಶಲ್ಯಗಳನ್ನು ಕುಟುಂಬದ ಸದಸ್ಯರಿಗೆ ಕಲಿಸಿಕೊಡುವುದು ತರಬೇತಿಯ ಮುಖ್ಯ ಉದ್ದೇಶ. ಸೂಕ್ಷ್ಮ ಕಾಳಜಿ, ಆರೈಕೆಯ ಮೂಲಗಳು, ಮಾಹಿತಿ ನೀಡಲಾಗುತ್ತದೆ. ಸಮುದಾಯದ ಸಮಾಜ ಕಾರ್ಯಕರ್ತರಿಗೆ, ಗುಂಪುಗಳಿಗೆ, ಯುವಕ ಯುವತಿಯರಿಗೆ, ಮಹಿಳಾ ಗುಂಪುಗಳಿಗೆ ಮತ್ತು ಯಾರೇ ಇದರ ಬಗ್ಗೆ ಕಲಿಯೋ ಆಸಕ್ತಿ ಹೊಂದಿದವರಿಗೆ ನೀಡಲಾಗುತ್ತದೆ.
0: ಪ್ರಸಾರ ಭಾರತೀಯ ನಿಕಟಪೂರ್ವ ಸಿಇಒ ಶಶಿಶೇಖರ್ ವೆಂಪತಿ 3 ವರ್ಷಗಳ ಅವಧಿಗೆ ಕೇಂದ್ರ ಚಲನಚಿತ್ರ ಪ್ರಮಾಣೀಕರಣ ಮಂಡಳಿಯ ಹೊಸ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ. ಜೂನ್ 8, 1936 ಭಾರತೀಯ ರಾಷ್ಟೀಯ ಪ್ರಸಾರ ಸೇವೆ ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ ಆಲ್ ಇಂಡಿಯಾ ರೇಡಿಯೋ AIR ಎಂದು ಮರುನಾಮಕರಣದೊಂದಿಗೆ ಕಾರ್ಯಾರಂಭಿಸಿತು. ಬಹುಜನ ಹಿತಾಯ, ಬಹುಜನ ಸುಖಾಯ ಧ್ಯೇಯದೊಂದಿಗೆ ಭಾರತೀಯ ಪ್ರಸಾರ ಸೇವೆ ಆರಂಭಗೊಂಡ ಸುವರ್ಣ ಘಳಿಗೆಯ 90ನೇ ವರ್ಷಾಚರಣೆ ನಿಮಿತ್ತ ಆಕಾಶವಾಣಿ ಧಾರವಾಡ ಕೇಂದ್ರ ನಾಳೆ May 8 ಶುಕ್ರವಾರ ಬೆಳಿಗ್ಗೆ 7:30 ತನ್ನ ಆತ್ಮೀಯ ಶ್ರೋತೃಗಳೊಂದಿಗೆ ವಾಕಥಾನ್ ಆಯೋಜಿಸಿದೆ. ಆಕಾಶವಾಣಿ ಧಾರವಾಡ ಕೇಂದ್ರದ ಅಭಿಯಾಂತ್ರಿಕ ವಿಭಾಗದ ಉಪಮಹಾನಿರ್ದೇಶಕ ಅರುಣ್ ಪ್ರಭಾಕರ್ ಹಾಗೂ ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥರಾದ ಮಂಜುಳಾ ಪುರಾಣಿಕ್ ಆಕಾಶವಾಣಿ ಧಾರವಾಡ ಕೇಂದ್ರದ ಆವರಣದಲ್ಲಿ ಆಕಾಶವಾಣಿ @90 ವಾಕಥಾನ್ಗೆ ಚಾಲನೆ ನೀಡಲಿದ್ದಾರೆ. ನಗರ ಪ್ರದೇಶದ ಸಂಚಾರ ವ್ಯವಸ್ಥೆಯ ಮೇಲೆ ಕೇಂದ್ರೀಕರಿಸಿದ ಜೀವನ ಸುಗಮತೆ ವಿಷಯದ ಕುರಿತು ಬೆಂಗಳೂರಿನಲ್ಲಿ ಆಯೋಜಿತ 5ನೇ ಬ್ರಿಕ್ಸ್ ಸಾಯಿ ನಾಯಕರ ಶೃಂಗಸಭೆ ಇಂದು ಸಮಾರೋಪಗೊಳ್ಳಲಿದೆ. ವಿವಿಧ ದೇಶಗಳಿಂದ ಪಾಲ್ಗೊಂಡಿರುವ ಪ್ರತಿನಿಧಿಗಳು ಇಂದು ಭಾರತೀಯ ವಿಜ್ಞಾನ ಸಂಸ್ಥೆಗೆ ಭೇಟಿ ನೀಡಲಿದ್ದಾರೆ. ಆಪರೇಷನ್ ಸಿಂಧೂರ್ ಭಯೋತ್ಪಾದನೆಯ ವಿರುದ್ಧ ಭಾರತದ ದೃಢ ಪ್ರತಿಕ್ರಿಯೆ ಮತ್ತು ರಾಷ್ಟೀಯ ಭದ್ರತೆಯನ್ನು ಕಾಪಾಡುವಲ್ಲಿ ಅಚಲ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಪೆಹಲ್ಗಾಮ್ನಲ್ಲಿ ಮುಗ್ಧ ಭಾರತೀಯರ ಮೇಲೆ ದಾಳಿ ಮಾಡಿದವರಿಗೆ ಭಾರತೀಯ ಸಶಸ್ತ್ರ ಪಡೆಗಳ ವೃತ್ತಿಪರತೆ, ಸನ್ನದ್ಧತೆ ಮತ್ತು ಸಂಘಟಿತ ಶಕ್ತಿಯನ್ನು ಎತ್ತಿ ತೋರಿಸಿದ ರಾಷ್ಟೀಯ ಭದ್ರತಾ ಪಡೆಗಳನ್ನು ದೇಶ ಇಂದು ವಂದಿಸುತ್ತದೆ ಎಂದರು.

ಇಂಟರ್ನ್ಯಾಷನಲ್ ಅಸೋಸಿಯೇಷನ್ ಆಫ್ ಅಥ್ಲೆಟಿಕ್ಸ್ ಫೆಡರೇಷನ್ಸ್, ಈಗ ಮರು ನಾಮಕರಣಗೊಂಡ ವಿಶ್ವ ಅಥ್ಲೆಟಿಕ್ಸ್ ಸಂಸ್ಥೆ, 1996 ಪ್ರಾರಂಭಿಸಿದ ವಿಶ್ವ ಅಥ್ಲೆಟಿಕ್ಸ್ ದಿನಾಚರಣೆ ಇಂದು. ವಿಶ್ವಾದ್ಯಂತ ಶಾಲೆಗಳು ಮತ್ತು ಸಮುದಾಯಗಳಲ್ಲಿ ಫಿಟ್ನೆಸ್, ಆರೋಗ್ಯ ಮತ್ತು ಅಥ್ಲೆಟಿಕ್ಸ್ನಲ್ಲಿ ಯುವಜನರ ಭಾಗವಹಿಸುವಿಕೆಯನ್ನು ಉತ್ತೇಜಿಸಲು ಈ ದಿನ ಮೀಸಲಾಗಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 PM.

ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ ಆಗಿದೆ 12:06. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇದು ಕರೆಗೊಂದು ಹಾಡಿನ ಸಮಯ ಸ್ನೇಹಿತರೆ. ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಬಹುದು, ನಿಮ್ಮ ಇಷ್ಟದ ಗೀತೆಗಳನ್ನ ಈ ಸಮಯ ಕೇಳಬಹುದು. ನಿಮ್ಮಲ್ಲಿ ಒಂದೇ ಒಂದು ವಿನಂತಿ ಇದೆ ನಂದು, ನಾನು ಅನೇಕ ದಿನಗಳಿಂದ ಹೇಳ್ಕೊಂಡು ಬರ್ತಾನೆ ಇದ್ದೀನಿ. ಏನಪ್ಪ ಅಂದ್ರೆ, ಪದೇ ಪದೇ ಕರೆ ಮಾಡಿದವರು ಕರೆ ಮಾಡಬೇಡಿ, ಹೊಸಬರಿಗೆ ಅವಕಾಶ ಮಾಡಿಕೊಡಿ. ಇದೊಂದು ನಮ್ಮ ವಿನಂತಿ, ದಯಮಾಡಿ ಇದೊಂದನ್ನು ನಮಗೆ ಈಡೇರಿಸ್ಕೊಡಿ. ಹಾಗೆಯೇ ನೀವು ಕರೆ ಮಾಡಬೇಕಾಗಿರುವಂತಹ ಸಂಖ್ಯೆ ಹೀಗಿದೆ, 0802226257. ಮತ್ತೊಮ್ಮೆ 0802226257. ಮತ್ತೊಂದು ಸಂಖ್ಯೆ 0802226327. ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಮೆಚ್ಚಿನ ಗೀತೆ ಯಾವುದು, ಯಾವ ಸಿನಿಮಾ ಅದು ಅಂತ ತಿಳಿಸಿ, ನಾವು ನೀವು ಇಷ್ಟಪಟ್ಟಂತಹ ಗೀತೆಯನ್ನು ಪ್ರಸಾರ ಮಾಡ್ತೇವೆ ಅಂತ ಹೇಳ್ತಾ, ಇದೀಗ ನಾವು ಮೊದಲ ಗೀತೆಯನ್ನು ಕೇಳ್ಕೊಂಡು ಬರೋಣ. ಆ ನಂತರ ನಿಮ್ಮ ಕರೆಗಳನ್ನು ನಾನು ಸ್ವೀಕರಿಸ್ತೇನೆ. ಈಗ ಕೇಳಿ ಗಾಳಿಪಟ ಚಿತ್ರದ ಗೀತೆಯನ್ನ, ಉದಿತ್ ನಾರಾಯಣ್ ಹಾಗೆ ಅನಿರುದ್ಧ ಶ್ರೀರಾಮ್ ಅವರ ಧ್ವನಿಯಲ್ಲಿ, ಜಯಂತ್ ಕಾಯ್ಕಿನಿ ಅವರ ಸಾಹಿತ್ಯಕ್ಕೆ, ವಿ ಹರಿಕೃಷ್ಣ ಅವರ ಸಂಗೀತವಿರುವಂತಹ ಗೀತೆಯನ್ನ.

0: ಇದೀಗ ನಮ್ಮ ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ಮೊದಲ ಕೇಳುಗರು ಕರೆ ಮಾಡಿದ್ದಾರೆ, ಯಾರು ಅಂತ ನೋಡುವಂತಹ ಸಮಯ. ಹಲೋ.
1: ಹಲೋ,
0: ನಮಸ್ಕಾರ, ಯಾರು ಮಾತಾಡ್ತಾ ಇರೋದು?
1: ನಮಸ್ತೆ, ನನ್ನ ಹೆಸರು ಶ್ರೀನಿಧಿ ಅಂತ.
0: ನಮಸ್ತೆ ಶ್ರೀನಿಧಿ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ?
1: ನಾವು ಬೆಂಗಳೂರಿಂದ ಕರೆ ಮಾಡ್ತಿದ್ದೀವಿ.
0: ಓ, ಬೆಂಗಳೂರಿಂದ ಕರೆ ಮಾಡ್ತಿದ್ದೀರಾ? ಏನ್ ಮಾಡ್ಕೊಂಡಿದ್ದೀರಿ ತಾವು?
1: ನಾವಿನ್ನು ಸ್ಟೂಡೆಂಟ್.
0: ಸ್ಟೂಡೆಂಟ್? ಏನ್ ಓದ್ತಿದ್ದೀರಿ?
1: ಇವಾಗ ಎಂಎ ಇನ್ ಹಿಸ್ಟ್ರಿ ಮಾಡ್ತಾ ಇದ್ದೀವಿ.
0: ಸಂತೋಷ ಆಯ್ತು ನಿಮ್ಮ ಮಾತುಗಳನ್ನ ಕೇಳಿ. ನಿಮಗೆ ಯಾವ ಚಿತ್ರದ ಗೀತೆಯನ್ನ ಪ್ರಸಾರ ಮಾಡಬೇಕಿತ್ತು?
1: ನಮಗೆ ಒಂದು ಸರಳ ಪ್ರೇಮ ಕಥೆಯಿಂದ ನೀನ್ ಯಾರಲ್ಲಿ ಸಾಂಗ್ ಬೇಕಿತ್ತು.
0: ಒಂದು ಸರಳ ಪ್ರೇಮ ಕತೆ, ವಿನಯ್ ರಾಜ್ಕುಮಾರ್ ಅವ್ರದ್ದಲ್ಲ?
1: ಹೌದು.
0: ತುಂಬಾ ಇಷ್ಟನ ಈ ಗೀತೆ?
1: ಅವರು ಫಿಲಂ ಅಂದ್ರೆ ತುಂಬಾ ಇಷ್ಟ, ಮತ್ತೆ ಅವ್ರಂದ್ರೆ ಇಷ್ಟ.
0: ಓಕೆ ಓಕೆ.
1: ಇವತ್ತು ಅವ್ರದ್ದು ಬರ್ತ್ಡೇ ಇದೆಯಲ್ವಾ?
0: ಹೌದು ಹೌದು.
1: ಅದಕ್ಕೋಸ್ಕರ ಆ ಸಾಂಗ್ ಬೇಕಿತ್ತು.
0: ಖಂಡಿತ, ನೀವು ಇಷ್ಟಪಟ್ಟಂತಹ ಗೀತೆಯನ್ನ ಪ್ರಸಾರ ಮಾಡ್ತೇನೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ ನಿಮ್ಗೆ.
1: ಧನ್ಯವಾದಗಳು.
0: ಧನ್ಯವಾದ. ಇದೀಗ ಕೇಳಿ ಒಂದು ಸರಳ ಪ್ರೇಮ ಕಥೆ ಚಿತ್ರದ ಗೀತೆಯನ್ನ ಅರ್ಮಾನ್ ಮಲ್ಲಿಕ್ ಅವರ ಧ್ವನಿಯಲ್ಲಿ, ಸಿದ್ದು ಕೋಡಿಪುರ ಹಾಗೆಯೇ ಸುನಿ ಅವರ ಸಾಹಿತ್ಯಕ್ಕೆ ವೀರ ಸಮರ್ಥ ಅವರ ಸಂಗೀತವಿರುವಂತಹ ಗೀತೆಯನ್ನ.

0: ಇದೀಗ ನಮ್ಮ ಇನ್ನೊಬ್ಬ ಕೇಳುಗರು ಕರೆ ಮಾಡಿದ್ದಾರೆ, ಯಾರು ಅಂತ ನೋಡುವಂತಹ ಸಮಯ. ಹಲೋ
1: ಹಲೋ
0: ಮೇಡಮ್, ನಮಸ್ತೆ. ಎಲ್ಲಿಂದ ಕರೆ ಮಾಡಿದಿರಿ?
1: ನಮಸ್ತೆ, ಹೇಳಿ ಸರ್.
0: ನಿಮ್ಮ ಹೆಸರು ಏನು, ಎಲ್ಲಿಂದ ಕರೆ ಮಾಡಿದಿರಿ?
1: ನನ್ನ ಹೆಸರು ನಾಗರತ್ನ, ರಾಜಾಜಿನಗರ.
0: ರಾಜಾಜಿನಗರಿಂದ ಕರೆ ಮಾಡಿದಿರಿ?
1: ಹೌದು
0: ಮೇಡಮ್. ಬೆಳಗ್ಗೆ ತಿಂಡಿ ಆಯ್ತಾ?
1: ಆಯ್ತು. ನಿಮ್ದು ಸರ್?
0: ಹಾ ಮೇಡಮ್, ಆಯ್ತು. ಏನ್ ಮಾಡ್ಕೊಂಡಿದಿರಿ ತಾವು?
1: ಲೈನ್ ಸಿಕ್ಕಿದ ತಕ್ಷಣ ನನ್ಗೆ ಮಾತಾಡ್ಲಿಕ್ಕೆ ಏನು ಬರ್ತಿಲ್ಲ, ಹಂಗಾಗೋಯ್ತು ನಂಗೆ.
0: ಹೌದು,
1: ಲೈನೇ ಸಿಗ್ತಾ ಇರ್ಲಿಲ್ಲ ತುಂಬಾ ದಿವಸದಿಂದ. ಟ್ರೈ ಮಾಡಿ ಪ್ರಯತ್ನ ನಿಲ್ಲಿಸ್ಬಿಟ್ಟಿದ್ದೆ ನಾನು. ಪ್ರಯತ್ನ ಮಾಡಬಾರ್ದು, ನಮ್ದು ಲೈನೇ ಸಿಕ್ತಿಲ್ವಲ್ಲ ಅಂತ. ಇವತ್ತು ಸಿಕ್ಕಿದ್ರೆ ಖುಷಿಗೆ ನಂಗೆ ಏನು ಮಾತಾಡ್ಲಿಕ್ಕೆ ಬರ್ತಿಲ್ಲ, ಹಂಗಾಗೋಯ್ತು. ಬಾಯಿನ ಕಟ್ಟಾಕ್ಬಿಡ್ತು.
0: ಹಾ ಮೇಡಮ್, ಯಾವ ಗೀತೆಯನ್ನ ಪ್ರಸಾರ ಮಾಡ್ಬೇಕಿತ್ತು ನಿಮ್ಗೆ?
1: ನಾನಿನ್ನ ಬಿಡಲಾರೆಯಿಂದ.
0: ನಾನಿನ್ನ ಬಿಡಲಾರೆ ಚಿತ್ರದಿಂದ?
1: ನಾನು ನೀನು ಒಂದಾದ
0: ಮೇಲೆ. ಹಾ ಮೇಡಮ್, ಖಂಡಿತ ನೀವು ಇಷ್ಟಪಟ್ಟಂತ ಗೀತೆಯನ್ನ ಪ್ರಸಾರ ಮಾಡ್ತೀನಿ. ಕರೆ ಮಾಡಿದ್ದಕ್ಕೆ ಧನ್ಯವಾದ.
1: ಓಕೆ, ನಿಮಗೂ ಧನ್ಯವಾದ ಸರ್.
0: ಧನ್ಯವಾದ ಮ್ಯಾಮ್. ಈಗ ಕೇಳೋಣ ನಾನಿನ್ನ ಬಿಡಲಾರೆ ಚಿತ್ರದ ಗೀತೆಯನ್ನ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ, ರಾಜನ್ ನಾಗೇಂದ್ರ ಅವರ ಸಂಗೀತವಿರುವಂತಹ ಗೀತೆಯನ್ನು

0: ಇದೀಗ ನಮ್ಮ ಇನ್ನೊಬ್ಬ ಕೇಳುಗರು ಕರೆ ಮಾಡಿದ್ದಾರೆ, ಯಾರು ಅಂತ ನೋಡೋಣ. ಹಲೋ
1: ಹಲೋ
0: ಸರ್, ನಮಸ್ಕಾರ. ಯಾರು ಮಾತಾಡ್ತಾ ಇರೋದು?
1: ತುಮಕೂರಿಂದ ಪ್ರಕಾಶ್ ಅಂತ.
0: ನಮಸ್ತೆ ಸರ್, ಏನ್ ಮಾಡ್ಕೊಂಡಿದ್ದೀರಿ ತಾವು?
1: ನಾವು ರಿಟೈರ್ಡ್.
0: ರಿಟೈರ್ಡ್? ಎಲ್ಲಿ ಕೆಲಸ ಮಾಡ್ತಿದ್ರಿ
1: ಸರ್? ನಾವು ಇದು ರೇಷ್ಮೆ ಕೆಲಸ ಮಾಡ್ತಾ.
0: ಹಾ ಹಾ ಹಾ ಸರ್, ಯಾವ ಗೀತೆಯನ್ನ ಪ್ರಸಾರ ಮಾಡ್ಬೇಕಿತ್ತು ಸರ್ ನಿಮ್ಗೆ?
1: ಅದೇ ಇದು ಮಸಣದ ಹೂವಿಂದ.
0: ಹಾ ಸರ್.
1: ಕನ್ನಡ ನಾಡಿನ ಕರಾವಳಿ.
0: ಕನ್ನಡ ನಾಡಿನ ಕರಾವಳಿ, ವಾಣಿ ಜಯರಾಮ್ ಅವರು ಹಾಡಿರೋದು. ಹಾ ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದ. ನೀವು ಇಷ್ಟಪಟ್ಟಂತ ಗೀತೆಯನ್ನ ಪ್ರಸಾರ ಮಾಡ್ತೇನೆ.
1: ಧನ್ಯವಾದ
0: ಸರ್. ಈಗ ಕೇಳಿ ಮಸಣದ ಹೂವು ಚಿತ್ರದ ಗೀತೆಯನ್ನ ವಾಣಿ ಜಯರಾಮ್, ಜಯಚಂದ್ರನ್ ಹಾಗೂ ಸಂಗಡಿಗರು ಹಾಡಿರುವಂತಹ ಈ ಗೀತೆಗೆ ಎಕ್ಕುಂಡಿ ಅವರ ಸಾಹಿತ್ಯ ಹಾಗೆ ವಿಜಯ್ ಭಾಸ್ಕರ್ ಅವರ ಸಂಗೀತವಿದೆ.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಕರಿಗೊಂದು ಹಾಡು ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಇದೀಗ ನಮ್ಮ ಇನ್ನೊಬ್ಬ ಕೇಳುಗರು ಕರೆ ಮಾಡಿದ್ದಾರೆ. ಹಲೋ.
3: ಹಲೋ,
2: ನಮಸ್ತೆ ಸರ್. ಯಾರು ಕರೆ ಮಾಡಿರೋದು?
3: ಸರ್, ಮಹೇಶ್ ಹೊಸೂರು, ಶಿಕಾರಿಪುರದಿಂದ. ಸರ್,
2: ಶಿಕಾರಿಪುರದಿಂದ ಮಹೇಶ್ ಅವ್ರು ಕರೆ ಮಾಡಿದಿರಿ. ಸರ್, ಏನ್ ಮಾಡ್ಕೊಂಡಿದ್ದೀರಿ ತಾವು?
3: ಸರ್, ನಮ್ದು ಕಿರಾಣಿ ಅಂಗಡಿ ಇದೆ ಸರ್.
2: ಎಷ್ಟು ವರ್ಷದಿಂದ ನಡೆಸಿದಿರಾ ಸರ್?
3: ಸರ್, ನಮ್ಮ ತಾತ ಅವ್ರ ಕಾಲದಿಂದ ನಡೀತಾ ಇದೆ. ಅಂದ್ರೆ ನಾನು ಮಾಡ್ತಾ ಇದ್ದೆ, 30 ವರ್ಷದಿಂದ ಮಾಡ್ತಾ ಇದ್ದೀನಿ ಸರ್. ಅಂದ್ರೆ ನಮ್ ತಾತನು ಅಪ್ಪಾಜಿ ಎಲ್ಲ ಇದೇ ಕಸಬು ಸರ್ ನಮ್ದು. ಹಾಗಾಗಿ ಇದೇ ವಂಶ ಪಾರಂಪರ್ಯವಾಗಿ ಮುಂದುವರೆದು ಬಿಟ್ಟಿದೆ ಸರ್.
2: ಸರ್, ಬೆಳೆ ಏನಾದ್ರು ಬೆಳಿತೀರಾ?
3: ಇಲ್ಲ ಸರ್, ನಂದು ಜಮೀನು ಇಲ್ಲ ಸರ್.
2: ಅಂಗಡಿ ಮಾತ್ರ?
3: ಅಂಗಡಿ ಅಷ್ಟೇ ಸರ್.
2: ಸರ್, ಯಾವ ಗೀತೆಯನ್ನ ಪ್ರಸಾರ ಮಾಡ್ಬೇಕಿತ್ತು ನಿಮ್ಗೆ?
3: ಸರ್, ನನಗೆ ಇದು ಸಿದ್ಧಾರ್ಥ ಫಿಲಂ ಇಂದ ಸರ್. ಅದ್ರೊಳಗೆ ಒಂದು ಸಾಂಗ್ ಇದೆ ಸರ್, ಜಾದು ಮಾಡದಂತೆ ಮಾತು ಆಡದಂತೆ, ಈ ಸಾಂಗ್ ಸರ್.
2: ಸರ್, ಖಂಡಿತ ಕರೆ ಮಾಡಿದ್ದಕ್ಕೆ ಧನ್ಯವಾದ.
3: ಯಾಕೆಂದ್ರೆ ಸರ್, ಇವತ್ತು
2: ಸರ್ ಸರ್
3: ಸರ್ ವಿನಯ್ ರಾಜ್ಕುಮಾರ್ ಅವರ ಜನ್ಮದಿನ ಇದೆ ಸರ್. ಹಾಗಾಗಿ
2: ಓಕೆ ಸರ್. ಸರ್ ಸರ್ ಖಂಡಿತ
3: ಓಕೆ ಸರ್.
2: ಕರೆ ಮಾಡಿದ್ದಕ್ಕೆ ಧನ್ಯವಾದ.
3: ಥ್ಯಾಂಕ್ ಯು ಸರ್.
2: ಧನ್ಯವಾದ. ಈಗ ಕೇಳಿ ಸಿದ್ಧಾರ್ಥ್ ಚಿತ್ರದ ಗೀತೆಯನ್ನ. ಅರ್ಮನ್ ಮಲ್ಲಿಕ್ ಅವರ ಧ್ವನಿಯಲ್ಲಿ, ಜಯಂತ್ ಕೈಕಿಣಿ ಅವರ ಸಾಹಿತ್ಯಕ್ಕೆ, ವಿ ಹರಿಕೃಷ್ಣ ಅವರ ಸಂಗೀತವಿರುವಂತಹ ಗೀತೆಯನ್ನ.

0: ಇದೀಗ ನಮ್ಮ ಇನ್ನೊಬ್ಬ ಕೇಳುಗರು ಕರೆ ಮಾಡಿದ್ದಾರೆ, ಯಾರು ಅಂತ ನೋಡೋಣ. ಹಲೋ,
1: ಹಲೋ,
0: ನಮಸ್ಕಾರ, ಯಾರು ಮಾತಾಡ್ತಾ ಇರೋದು?
1: ನಮಸ್ತೆ.
0: ನಮಸ್ತೆ, ಯಾರು ಮಾತಾಡ್ತಾ ಇದ್ದೀರಿ?
1: ನಾವು ನೆಲಮಂಗ್ಲ ಪಕ್ಕ ಕಿಂಚನಹಳ್ಳಿಯಿಂದ ಪಾರ್ವತಮ್ಮ ಅಂತ.
0: ಮೇಡಮ್ ನಮಸ್ಕಾರ. ಮೇಡಮ್ ಬೆಳಗ್ಗೆ ಏನ್ ತಿಂಡಿ ಮಾಡಿದ್ರಿ?
1: ಬೆಳಿಗ್ಗೆ ನಾವು ಮುದ್ದೆ
0: ಸಾಂಬಾರು
1: ಮಾಡಿದ್ವಿ. ಒಂದೇ ಸತಿ ಇವತ್ತು ಅಡಿಗೆ ಮಾಡಿದ್ವಿ. ನಾವು ಮತ್ತೆ ನಿತ್ಯ ರೆಡಿ ಇದ್ದೆ, ನಮ್ಗೆ ತುಂಬಾ ಅನುಕೂಲ ಅದು. ಬೆಳಿಗ್ಗೆ 6 ಗಂಟೆಗೆ ಆನ್ ಮಾಡಿ ನಾವು ಸಾಯಂಕಾಲ 7 ಗಂಟೆವರೆಗೂ ಓಡುತ್ತೆ. ಎಲ್ಲಾ ಕಾರ್ಯಕ್ರಮ ನೋಡ್ತೀವಿ, ಎಲ್ಲಾ ಕಾರ್ಯಕ್ರಮ. ಇವಾಗ ಮತ್ತೆ ಕಾರ್ಯಕ್ರಮ ಚೇಂಜ್ ಗಳು ಮಾಡಿದೀರಾ? ಅದು ಚೆನ್ನಾಗಿದೆ.
0: ಹೌದು, ಒಂದಷ್ಟು ಕಾರ್ಯಕ್ರಮಗಳು ಬದಲಾವಣೆ ಆಗಿದೆ.
1: ಚೆನ್ನಾಗಿದೆ, ನಿಮ್ಮ ವಾಯ್ಸ್ ತುಂಬಾ ಚೆನ್ನಾಗಿದೆ.
0: ಧನ್ಯವಾದ.
1: ಚೆನ್ನಾಗಿ ನಿರೂಪಣೆ ಮಾಡ್ತೀರಾ.
0: ಧನ್ಯವಾದ. ಯಾವ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಬೇಕಿತ್ತು?
1: ನಮಗೆ ಸಂಗಮದಿಂದ ಇದು ಕನ್ನಡದ ಹಾಡು.
0: ಅದೇ ಸಿರಿವಂತನಾದರು.
1: ಸಿರಿವಂತನಾದರು ಕನ್ನಡ ನಾಡಲ್ಲಿ ತುಂಬಾ ಅದ್ಭುತವಾದ ಹಾಡು. ಎಲ್ಲ ತೇಜಸ್ವಿನಿ ಹಾಡಿರೋದು.
0: ಹಾ ಮೇಡಮ್,
1: ಚೆನ್ನಾಗಿದೆ.
0: ಖಂಡಿತ ಮೇಡಮ್, ನೀವು ಇಷ್ಟಪಟ್ಟಂತ ಗೀತೆಯನ್ನು ಪ್ರಸಾರ ಮಾಡ್ತೇನೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ.
1: ತುಂಬಾ ಧನ್ಯವಾದಗಳು.
0: ಧನ್ಯವಾದ ಮೇಡಮ್. ಇದೀಗ ಕೇಳಿ ಸಂಗಮ ಚಿತ್ರದ ಗೀತೆಯನ್ನ. ಪಿ ವಿ ಶ್ರೀನಿವಾಸ್, ಸಿ ಕೆ ರಾಮ ಅವರ ಧ್ವನಿಯಲ್ಲಿ, ಸಿ ವಿ ಶಿವಶಂಕರ್ ಅವರ ಸಾಹಿತ್ಯಕ್ಕೆ, ಸುಖದೇವ್ ಅವರ ಸಂಗೀತವಿರುವಂತಹ ಗೀತೆಯನ್ನು.

0: ಇದೀಗ ನಮ್ಮ ಇನ್ನೊಬ್ಬ ಕೇಳುಗರು ಕರೆ ಮಾಡಿದ್ದಾರೆ, ಯಾರು ಅಂತ ನೋಡೋಣ. ಹಲೋ.
1: ಹಲೋ, ನಮಸ್ಕಾರ ಸರ್.
0: ನಮಸ್ತೆ ಸರ್, ಯಾರು ಕರೆ ಮಾಡಿರೋದು?
1: ಸರ್ ಬಾಬು ಅಂತ.
0: ಸರ್, ಎಲ್ಲಿಂದ ಕರೆ ಮಾಡ್ತಿದ್ರಿ?
1: ಸರ್ ವಿದ್ಯಾನಪುರ,
0: ಬೆಂಗಳೂರಿನಿಂದ. ಸರ್, ಏನ್ ಮಾಡ್ಕೊಂಡಿದ್ದೀರಿ ತಾವು? ಏನ್ ಮಾಡ್ಕೊಂಡಿದ್ದೀರಾ ಸರ್ ಕೆಲಸ ಅಂದೆ?
1: ಏನಿಲ್ಲ ಸರ್, ಫಿಟ್ಟಿಂಗ್ ಕೆಲಸ ಮಾಡ್ಕೊಂಡಿದ್ದೀನಿ.
0: ಸರ್, ಯಾವಾಗಿತ್ತೇನ ಪ್ರಸಾರ ಮಾಡ್ಬೇಕಿತ್ತು ನಿಮ್ಗೆ?
1: ಜಿಮ್ಮಿಗಲ್ಲು ಸಿನಿಮಾಯಿಂದ.
0: ಹಾಂ ಸರ್.
1: ತುತ್ತು ಅನ್ನ ತಿನ್ನೋಕೆ, ಬಗಸೆ ನೀರು ಕುಡಿಯೋಕೆ ಆ ಸಾಂಗ್ ಬೇಕಾಯ್ತು. ವಿಷ್ಣುವರ್ಧನ್ ಸರ್ ಹಾಡಿದ್ರು.
0: ಹಾಂ ಸರ್, ಖಂಡಿತ ನೀವು ಇಷ್ಟಪಟ್ಟಂತ ಗೀತೆಯನ್ನ ಪ್ರಸಾರ ಮಾಡ್ತೇನೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ
1: ಸರ್. ಕೆಲವು ಪ್ರೋಗ್ರಾಮ್ ಚೇಂಜಸ್ ಆಗ್ಬಿಟ್ಟಿದೆ ಸರ್.
0: ಹೌದು, ಒಂದಷ್ಟು ಪ್ರೋಗ್ರಾಮ್ಗಳು ಖಂಡಿತ ಬದಲಾವಣೆ ಆಗಿದೆ.
1: ಬದುಕು ಬರ್ತಾ ಇತ್ತು, ಅದು ಬರ್ತಿಲ್ಲ, ಮತ್ತೆ ರಜತಾಂತರಂಗ ಬರ್ತಾ ಇಲ್ಲ, ಬಟ್ ಎಲ್ಲ ಸಾಂಗ್ ಪ್ರೋಗ್ರಾಮ್ ಮಾತ್ರ ಸೂಪರ್ ಡೂಪರ್ ಆಗಿದೆ ಸರ್.
0: ಧನ್ಯವಾದ ಸರ್,
1: ತುಂಬಾ ಥ್ಯಾಂಕ್ ಯು ಸರ್. ಬೆಳಗ್ಗೆ 6 ಗಂಟೆಗೆ ಆನ್ ಮಾಡಿದೆ ಅಂದ್ರೆ ರಾತ್ರಿ ಪ್ರೇಮ ನಿನಾದ ಸಾಂಗ್ ಗಂಟೆ ಅನ್ನೋ ಕೇಳ್ತಾನೇ ಇರ್ತೀವಿ ಸರ್. ಬೇರೆ ಯಾವ ಚಾನಲ್ ನಾನು ಕೇಳೋದಿಲ್ಲ, ಇದೊಂದು ಚಾನಲ್ ಬಿಟ್ಟರೆ.
0: ತುಂಬಾ ಖುಷಿ ಆಯ್ತು ಸರ್ ನಿಮ್ಮ ಮಾತುಗಳನ್ನ.
1: ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ, ಪ್ರತಿಯೊಂದು ಗಂಟೆಗೂ ವಾರ್ತೆಗಳು.
0: ಹಾಂ ಸರ್, ಹೌದು. ಓಕೆ ಸರ್, ನೀವು ಇಷ್ಟಪಟ್ಟಂತ ಗೀತೆಯನ್ನ ಪ್ರಸಾರ ಮಾಡ್ತೇನೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ.
1: ತುಂಬಾ ಲಾಟ್ ಆಫ್ ಥ್ಯಾಂಕ್ ಯು ಸರ್.
0: ಧನ್ಯವಾದ ಸರ್.
1: ಥ್ಯಾಂಕ್ ಯು ಸರ್.
0: ಇದೀಗ ಕೇಳಿ ಜಿಮ್ಮಿಗಲ್ಲು ಚಿತ್ರದ ಗೀತೆಯನ್ನ. ವಿಷ್ಣುವರ್ಧನ್ ಅವರ ಧ್ವನಿಯಲ್ಲಿ ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ವಿಜಯ್ ಭಾಸ್ಕರ್ ಅವರ ಸಂಗೀತವಿರುವಂತಹ ಗೀತೆ.

0: ಇದೀಗ ನಮ್ಮ ಇನ್ನೊಬ್ಬ ಕೇಳುಗರು ಕರೆ ಮಾಡಿದ್ದಾರೆ, ಯಾರು ಅಂತ ನೋಡೋಣ. ಹಲೋ,
1: ಗುಡ್ ಆಫ್ಟರ್ನೂನ್ ಸರ್.
0: ಗುಡ್ ಆಫ್ಟರ್ನೂನ್ ಸರ್, ಯಾರು ಕರೆ ಮಾಡಿರೋದು?
1: ಮಂಜುನಾಥ ಸರ್.
0: ಸರ್, ಎಲ್ಲಿಂದ ಮಾತಾಡ್ತಾ ಇದ್ದೀರಾ?
1: ಹಳೆಬೈಪನಿಂದ ಸರ್.
0: ಹಳೆ ಮೈಸೂರು ಭಾಗದಿಂದ?
1: ಹಳೆಬೈಪನಹಳ್ಳಿ.
0: ಓಕೆ ಓಕೆ ಓಕೆ ಸರ್.
1: ಸರ್, ಈಗ ನಾಮ ಬಿಡುವಿನ ಹಾಡು ಪ್ರಸಾರ ಆಗಲ್ಲ ಅಂತ ಹೇಳ್ತೀರಲ್ಲ, ಸ್ವಲ್ಪ ಅಧಿಕಾರಿಸಬೇಕು.
0: ಸರ್ ಖಂಡಿತ, ಅದ ಗಮನಕ್ಕೆ ತರ್ತೀನಿ. ಈಗ ಯಾವ ಗೀತೆಯನ್ನ ಪ್ರಸಾರ ಮಾಡಬೇಕಿತ್ತು ಸರ್?
1: ಸರ್ ಕೇಳಿ ಪ್ರೇಮಿಗಳ ಯುಗ ಪ್ರಸರದಲ್ಲಿ ಕೊನೆ ಗೀತೆ ಸರ್ ಬಾಲಸುಬ್ರಹ್ಮಣ್ಯ ಹಾಡಿದಾರಲ್ಲ.
0: ಹಾ ಸರ್.
1: ಸರ್
0: ಖಂಡಿತ
1: ಸರ್, 3 ಗಂಟೆ ಸ್ವಲ್ಪ ಅಂತ್ಯಾಕ್ಷರಿ ಸ್ವಲ್ಪ ಪ್ರಸಾರ ಮಾಡಬೇಕಾಗಿತ್ತು ಸರ್.
0: ಹಾ ಸರ್ ಖಂಡಿತ, ಗಮನಕ್ಕೆ ತರ್ತೀನಿ ಸರ್. ಕರೆ ಮಾಡಿದ್ದಕ್ಕೆ ಧನ್ಯವಾದ ಸರ್. ನೀವು ಇಷ್ಟಪಟ್ಟಂತ ಗೀತೆಯನ್ನ ಪ್ರಸಾರ ಮಾಡ್ತೀರಿ. ಹಾ ಸರ್.
1: ಅಲ್ಲ, ಈ ತಿಂಗಳ 30 ತಾರೀಕು ಸರ್ ನಮ್ಮ ಕ್ರೇಜಿ ಸರ್ ರವಿ ಸರ್ ಅವರ 65ನೇ ವರ್ಷದ ಜನ್ಮದಿನ ಅಲ್ವಾ ಸರ್ ಇದೆ? ಅದರಿಂದ ಏನಾದ್ರೂ ವಿಶೇಷ ಕಾರ್ಯಕ್ರಮ ಏನೇನಿದೆ ಸರ್?
0: ಕಲಾಭಾರತಿಯಲ್ಲಿ ಮಾಡ್ತೀವಿ ಸರ್ ಖಂಡಿತ.
1: ಹಾಗಂತೀರಾ?
0: ಹಾ ಸರ್.
1: ಅವತ್ತಿನ ದಿನ ಫುಲ್ ಅವ್ರದೇ ಸಾಂಗ್ ಆಗಿದೆ ಸರ್ ಪೂರ್ತಿ.
0: ಆಯ್ತು ಸರ್, ಆಗ್ಬೋದು.
1: ಅವತ್ತೊಂದ್ ದಿವಸ ಎಲ್ಲ ಅವ್ರದೇ ಆಗಿರ್ಲಿ.
0: ಹಾ ಆಗ್ಬೋದು ಸರ್.
1: ಅವತ್ತು ಚಲನಚಿತ್ರ ನಿರ್ವಹಣೆ ಇದೆ, ಅವತ್ತು 8 ಗಂಟೆಗೆ ಅವ್ರದೇ ಚಲನಚಿತ್ರ ಆಗಿರ್ಲಿ ಸರ್.
0: ಹಾ ಸರ್ ಕೇಳ್ತೀನಿ ಸರ್. ಓಕೆ ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದ. ನೀವು ಇಷ್ಟಪಟ್ಟಂತ ಗೀತೆಯನ್ನ ಪ್ರಸಾರ ಮಾಡ್ತೇನೆ. ಈಗ ಕೇಳಿ ಯುಗಪುರುಷ ಚಿತ್ರದ ಗೀತೆಯನ್ನ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಲತಾ ಹಂಸಲೇಖ ಅವರ ಧ್ವನಿಯಲ್ಲಿ ಈ ಒಂದು ಗೀತೆಗೆ ಹಂಸಲೇಖ ಅವರ ಸಾಹಿತ್ಯ ಹಾಗೆ ಸಂಗೀತವಿದೆ.

0: ಇದ್ದಾರೆ ಯಾರು ಅಂತ ನೋಡೋಣ. ಹಲೋ,
1: ಹಾಯ್, ಗುಡ್ ಆಫ್ಟರ್ನೂನ್ ವರುಣ್.
0: ಗುಡ್ ಆಫ್ಟರ್ನೂನ್ ಸರ್, ಯಾರು ಮಾತಾಡ್ತಾ ಇರೋದು?
1: ನಾನು ಎನ್ ಆರ್ ಪ್ರಸಾದ್ ಮಾತಾಡ್ತೀನಿ, ರಾಜಾಜಿ ನಗರದಿಂದ.
0: ನಮಸ್ತೆ ಸರ್.
1: ನಮಸ್ತೆ
0: ಸರ್, ಬೆಳಗ್ಗೆ ತಿಂಡಿ ಏನ್ ಮಾಡಿದ್ರಿ? ಬೆಳಗ್ಗೆ ತಿಂಡಿ
1: ಇವತ್ತು ಆಲೂ ಪರಾಟ ಮತ್ತೆ ಸಬ್ಜಿ.
0: ಸರ್, ಯಾವಾಗಿತ್ತು, ಏನ ಪ್ರಸಾರ ಮಾಡ್ಬೇಕಿತ್ತು ನಿಮಗೆ?
1: ಇವತ್ತು ಒಂದು ಸ್ಪೆಷಲ್ ಸಾಂಗ್ ಇದೆ ನಿಜವಾಗ್ಲು. ಇವತ್ತು ಒಂದು ದೇಶಭಕ್ತಿ ಹಾಡು ಕೇಳಕ್ ಇಷ್ಟಪಡ್ತೀನಿ, ಯಾಕಂದ್ರೆ ಇವತ್ತು ಫಸ್ಟ್ ಆನಿವರ್ಸರಿ. ಇವತ್ತು ಆಪರೇಷನ್ ಸಿಂಧೂರ್ ಆಗಿ ಇದೇ 7th May 2025 ನಲ್ಲಿ ಭಾರತ ಆಪರೇಷನ್ ಸಿಂಧೂರ್ ಮಾಡ್ತು. ಹಾಗಾಗಿ ಆ ಯೋಧರ ನೆನಪಿಗಾಗಿ ಒಂದು ಹಾಡು, ಒಂದು ದೇಶಭಕ್ತಿ ಗೀತೆ ಕೇಳೋಣ ಅನ್ಕೊಂಡೆ.
0: ಖಂಡಿತ.
1: ವೀರಪ್ಪ ನಾಯಕ ಚಿತ್ರದಿಂದ ಭಾರತಾಂಬೆ ನಿನ್ನ ಜನ್ಮ ದಿನ ಅಂತ ಒಂದು ಹಾಡಿದೆ, ಆ ಹಾಡನ್ನು ಕೇಳೋಣ. ಅಂಡ್ ಇವತ್ತು ಐ ವಾಂಟ್ ಟು ಡೆಡಿಕೇಟ್ ದಿಸ್ ಥಿಂಗ್ ಟು ಆಲ್ ದ ಆರ್ಮಿ, ನೇವಿ ಅಂಡ್ ಏರ್ ಫೋರ್ಸ್, ಅವ್ರಿಗೆಲ್ಲರಿಗೂ ಡೆಡಿಕೇಟ್ ಮಾಡಕ್ ಇಷ್ಟಪಡ್ತೀನಿ ನಾನು.
0: ಖಂಡಿತ ಸರ್, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ.
1: ಪ್ಲೆಜರ್ ಟಾಕಿಂಗ್ ಟು ಯು ವರುಣ್.
0: ಧನ್ಯವಾದ ಸರ್. ಈಗ ಕೇಳೋಣ ವೀರಪ್ಪ ನಾಯಕ ಚಿತ್ರದ ಗೀತೆಯನ್ನು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ, ಎಸ್ ನಾರಾಯಣ್ ಅವರ ಸಾಹಿತ್ಯಕ್ಕೆ, ರಾಜೇಶ್ ರಾಮನಾಥ್ ಅವರ ಸಂಗೀತವಿರುವಂತಹ ಗೀತೆಯನ್ನು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯು ಭಯೋತ್ಪಾದನೆ ಮತ್ತು ನಮ್ಮ ಸಾರ್ವಭೌಮತ್ವ ಹಾಗೂ ನಾಗರಿಕರ ಸುರಕ್ಷತೆಗೆ ಧಕ್ಕೆ ತರುವ ಎಲ್ಲಾ ಶಕ್ತಿಗಳ ವಿರುದ್ದ ಭಾರತಕ್ಕಿರುವ ಅಚಲ ನಿರ್ಧಾರಕ್ಕೆ ಸಾಕ್ಷಿಯಾಗಿದೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಕರೆ ನೀಡಿದ್ದಾರೆ. ಭಯೋತ್ಪಾದನೆಯನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಿ ಅದನ್ನು ಬೆಂಬಲಿಸುವ ವ್ಯವಸ್ಥೆಗಳನ್ನು ಧ್ವಂಸಗೊಳಿಸುವಲ್ಲಿ ದೇಶ ತನ್ನ ಸಂಕಲ್ಪದಲ್ಲಿ ಅಚಲವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ನಡೆಸಿ ಒಂದು ವರ್ಷ ಪೂರ್ಣಗೊಂಡಿರುವ ಹಿನ್ನೆಲೆಯಲ್ಲಿ ಅವರು ಸಂದೇಶ ಹಂಚಿಕೊಂಡಿದ್ದಾರೆ. ಹೊಸ ಕಾರ್ಮಿಕ ಸಂಹಿತೆಗಳ ಅಡಿಯಲ್ಲಿ 40 ವರ್ಷ ದಾಟಿದ ಕಾರ್ಮಿಕರಿಗಾಗಿ ರಾಷ್ಟವ್ಯಾಪಿ ವಾರ್ಷಿಕ ಆರೋಗ್ಯ ತಪಾಸಣೆ ಯೋಜನೆಯನ್ನು ಇಂದು ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವಿಯ ಉದ್ಘಾಟಿಸಿದರು. ಬಿಜೆಪಿ ನಾಯಕ ಸುವೇಂದು ಅಧಿಕಾರಿ ಅವರ ಆಪ್ತ ಚಂದ್ರನಾಥ್ ರಥ್ ಅವರ ಹತ್ಯೆಯು ಮಮತಾ ಬ್ಯಾನರ್ಜಿ ನೇತೃತ್ವದ ತೃಣಮೂಲ ಕಾಂಗ್ರೆಸ್ ಸರ್ಕಾರ ರಾಜಕೀಯದಲ್ಲಿ ನಡೆಸುತ್ತಿರುವ ಹಿಂಸಾಚಾರದ ಸಂಸ್ಕೃತಿಗೆ ಮತ್ತೊಂದು ಉದಾಹರಣೆಯಾಗಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಆರೋಪಿಸಿದ್ದಾರೆ. ಈ ನಡುವೆ ಹತ್ಯೆ ಪ್ರಕರಣವನ್ನು ಪಶ್ಚಿಮ ಬಂಗಾಳ ಸಿಐಡಿ ತನ್ನ ವಶಕ್ಕೆ ಪಡೆದುಕೊಂಡಿದೆ. ಅನಾನುಕೂಲಕರ ಹವಾಮಾನದಿಂದ ಉಂಟಾಗುವ ಬೆಳೆ ನಷ್ಟದಿಂದ ರೈತರನ್ನು ರಕ್ಷಿಸುವ ಉದ್ದೇಶದಿಂದ ಜಾರಿಗೆ ತರಲಾಗಿರುವ ಮರು ವಿನ್ಯಾಸಗೊಳಿಸಿದ ಹವಾಮಾನ ಆಧಾರಿತ ವಿಮೆ ಯೋಜನೆಯನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವಂತೆ ಬಾಗಲಕೋಟೆ ಜಿಲ್ಲಾಧಿಕಾರಿ ಸಂಗಪ್ಪ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ತಂತ್ರಜ್ಞಾನ ಅಭಿವೃದ್ದಿ ಮಂಡಳಿಯು ದೇಶೀಯವಾಗಿ ಅಭಿವೃದ್ದಿಪಡಿಸಲಾದ Type 4 ಕಾಂಪೋಸಿಟ್ ಸಿಎನ್ಜಿ ಸಿಲಿಂಡರ್ಗಳ ಉತ್ಪಾದನೆ ಮತ್ತು ವಾಣಿಜ್ಯೀಕರಣಕ್ಕಾಗಿ ಸುಧಾರಿತ ಉತ್ಪಾದನಾ ಸೌಲಭ್ಯವನ್ನು ಸ್ಥಾಪಿಸಲು ಖಾಸಗಿ ಸಂಸ್ಥೆಯೊಂದರ ಜೊತೆ ಒಪ್ಪಂದ ಮಾಡಿಕೊಂಡಿದೆ. ಇದೇ 15-20ರವರೆಗೆ ಭೋಪಾಲ್ನಲ್ಲಿ ನಡೆಯಲಿರುವ ಆಸ್ಟ್ರೇಲಿಯಾ ವಿರುದ್ದದ 4 ಪಂದ್ಯಗಳ ಹಾಕಿ ಸರಣಿಗೆ ಹಾಕಿ ಇಂಡಿಯಾ 24 ಸದಸ್ಯರ ಭಾರತದ 18 ವರ್ಷದೊಳಗಿನ ಪುರುಷ ಮತ್ತು ಮಹಿಳಾ ತಂಡಗಳನ್ನು ಪ್ರಕಟಿಸಿದೆ. ಲಖನೌನ ಏಕನಾ ಕ್ರೀಡಾಂಗಣದಲ್ಲಿಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಲಖನೌ ಸೂಪರ್ ಜೈಂಟ್ಸ್ ಹಾಗೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30ಕ್ಕೆ ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10ಕ್ಕೆ ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 5 ಗಂಟೆಗೆ.

ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 1:03. ನಮ್ಮ ಅನೇಕ ಕೇಳುಗರು ತಮ್ಮ ಸಂದೇಶಗಳನ್ನು ಕಳಿಸಿದ್ದಾರೆ. ಬೆಳಗ್ಗಿನ ಜಾವದಿಂದ ಅಂದರೆ 10 ಗಂಟೆಯ ನಂತರದಲ್ಲಿ ಕಳಿಸಿರುವಂತಹ ಸಂದೇಶಗಳನ್ನು ನಾವು ನೋಡ್ತಾ ಹೋಗೋಣ. ಎನ್ ರಾಜಶೇಖರ್ ಅಕ್ಕರೆ ಅವರು, ಬೆಳಗಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಅಂತ ತಮ್ಮ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಜಗದಂಬಿಕಾ ಹಂಸವೇಣಿ ಅವರ ಸಂದೇಶ ಸಹ ನಮಗೆ ತಲುಪಿದೆ. ಬೆಳಗಿನ ಎಲ್ಲ ಕಾರ್ಯಕ್ರಮಗಳು ಖುಷಿ ಕೊಟ್ಟವು ಅಂತ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಹಾಗೆ ಮಹಾಲಿಂಗಪ್ಪ ಅವರ ಸಂದೇಶ ಸಹ ತಲುಪಿದೆ. ಅಪರೂಪದ ಹಾಡುಗಳು ಓಲ್ಡ್ ಈಸ್ ಗೋಲ್ಡ್ನಲ್ಲಿ ಪ್ರಸಾರವಾದವು ಅಂತ ವಸುಂಧರಾ ರಮೇಶ್ ಅವರು ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಹಿತೇಂದ್ರ ದಾಸ್ ಅವರು ಅಸ್ಸಾಮಿಂದ ತಮ್ಮ ಸಂದೇಶವನ್ನು ಕಳಿಸಿದ್ದಾರೆ. ವಿವಿಧ ಭಾರತೀಯ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಕೇಳ್ತೀವಿ, ನಮಗೆ ಖುಷಿಯಾಗುತ್ತೆ ತುಂಬ ಅಂತ. ಹಾಗೆ ಇನ್ನೊಬ್ಬರು ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ತುಂಬ ಚೆನ್ನಾಗಿ ಬಂತು ಅಂತ ಚಿದಾನಂದ್ ಅವರು ತಮ್ಮ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಮೌನೇಶ್ ಎನ್ ಜೇವರ್ಗಿ ಅವರು ಸಹ ತಮ್ಮ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಬೆಳಗಿನ ಕಾರ್ಯಕ್ರಮಗಳೆಲ್ಲ ಸೊಗಸಾಗಿ ಮೂಡಿ ಬಂದವು ಅಂತ. ಹಾಗೆಯೇ ಇದೀಗ ಪ್ರಸಾರವಾದಂತಹ ಎಲ್ಲ ಗೀತೆಗಳು ತುಂಬ ಚೆನ್ನಾಗಿ ಮೂಡಿ ಬಂದವು ಅಂತ ನಮ್ಮ ಕೇಳುಗರು ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಇದೀಗ ಕೇಳೋಣ ಮುಗುಳು ನಗೆ ಚಿತ್ರದ ಗೀತೆಯನ್ನು ಸೋನು ನಿಗಮ್ ಅವರ ಧ್ವನಿಯಲ್ಲಿ, ಜಯನ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತವಿರುವಂತಹ ಗೀತೆಯನ್ನು.

0: ಜನಾಧ್ಯಾಯ
1: ನಮ್ಮ ಜನಗಣತಿ ನಮ್ಮ ವಿಕಾಸ.
2: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
3: ಸಮಯ 1:10 ಆಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಕೇಳಿ ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು. ಆಪರೇಷನ್ ಸಿಂಧೂರ್ಗೆ ಒಂದು ವರ್ಷ. ಇಡೀ ದೇಶವು ನಮ್ಮ ಸೈನಿಕರ ಅದಮ್ಯ ಶೌರ್ಯ, ಬಲಿದಾನ ಮತ್ತು ವೃತ್ತಿಪರತೆಗೆ ನಮನ ಸಲ್ಲಿಸಲಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಪ್ರಧಾನಮಂತ್ರಿ ಉದ್ಯೋಗ ಸೃಜನೆ ಕಾರ್ಯಕ್ರಮ. 36.33 ಲಕ್ಷ ಉದ್ಯೋಗಾವಕಾಶಗಳ ಸೃಷ್ಟಿ. ಮಹಿಳಾ ಸಬಲೀಕರಣಕ್ಕೆ ಒತ್ತು. ದೇಶದಲ್ಲಿ ತಾಯಿ

0: ಮತ್ತು ಮಗುವಿನ ಆರೋಗ್ಯ ಬಲಪಡಿಸುವ ನಿಟ್ಟಿನಲ್ಲಿ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದಿಂದ ಜನನಿ ಡಿಜಿಟಲ್ ವೇದಿಕೆ ಆರಂಭ. ತಮಿಳುನಾಡಿನಲ್ಲಿ ಸರ್ಕಾರ ರಚನೆ ಕುರಿತಂತೆ ರಾಜ್ಯಪಾಲರನ್ನು ಇಂದು ಮತ್ತೊಮ್ಮೆ ಭೇಟಿಯಾದ ಟಿವಿಕೆ ಪಕ್ಷದ ಮುಖ್ಯಸ್ಥ ಜೋಸೆಫ್ ವಿಜಯ್. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಇಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಲಖನೌ ಸೂಪರ್ ಜೈಂಟ್ಸ್ ತಂಡಗಳ ಮುಖಾಮುಖಿ. ವಾರ್ತೆಗಳ ವಿವರ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯು ಭಯೋತ್ಪಾದನೆ ಮತ್ತು ನಮ್ಮ ಸಾರ್ವಭೌಮತ್ವ ಹಾಗೂ ನಾಗರಿಕರ ಸುರಕ್ಷತೆಗೆ ಧಕ್ಕೆ ತರುವ ಎಲ್ಲಾ ಶಕ್ತಿಗಳ ವಿರುದ್ಧ ಭಾರತಕ್ಕಿರುವ ಅಚಲ ನಿರ್ಧಾರಕ್ಕೆ ಸಾಕ್ಷಿಯಾಗಿದೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಕರೆ ನೀಡಿದ್ದಾರೆ. ಆಪರೇಷನ್ ಸಿಂಧೂರ್ ಪೂರ್ಣಗೊಂಡು ಒಂದು ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು, ಈ ಮಿಷನ್ನ ಅಸಾಧಾರಣ ಯಶಸ್ಸು ನಮ್ಮ ಸಶಸ್ತ್ರ ಪಡೆಗಳ ಸಾಟಿಯಿಲ್ಲದ ಶೌರ್ಯ ಮತ್ತು ದೃಢ ಸಂಕಲ್ಪವನ್ನು ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದ್ದಾರೆ. ಇಂದು ಇಡೀ ದೇಶವು ನಮ್ಮ ಸೈನಿಕರ ಅದಮ್ಯ ಶೌರ್ಯ, ಬಲಿದಾನ ಮತ್ತು ವೃತ್ತಿಪರತೆಗೆ ನಮನ ಸಲ್ಲಿಸುತ್ತದೆ ಎಂದು ರಾಷ್ಟಪತಿ ಮುರ್ಮು ಹೇಳಿದ್ದಾರೆ. ಭಾರತದ ಶಾಂತಿ, ಏಕತೆ ಮತ್ತು ಸಾರ್ವಭೌಮತ್ವಕ್ಕೆ ಧಕ್ಕೆ ತರಲು ಪ್ರಯತ್ನಿಸುತ್ತಿರುವ ಭಯೋತ್ಪಾದಕ ಶಕ್ತಿಗಳು ಮತ್ತು ಭಯೋತ್ಪಾದನೆಗೆ ಕುಮ್ಮಕ್ಕು ನೀಡುವ ದೇಶಗಳಿಗೆ ಭಾರತವು ದಿಟ್ಟವಾಗಿ ಪ್ರತ್ಯುತ್ತರ ನೀಡಿದ ಐತಿಹಾಸಿಕ ಕ್ಷಣ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಆಪರೇಷನ್ ಸಿಂಧೂರನ್ನು ಬಣ್ಣಿಸಿದ್ದಾರೆ. ಭಯೋತ್ಪಾದನೆಯನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಿ ಅದನ್ನು ಬೆಂಬಲಿಸುವ ವ್ಯವಸ್ಥೆಯನ್ನು ಧ್ವಂಸಗೊಳಿಸುವಲ್ಲಿ ದೇಶ ತನ್ನ ಸಂಕಲ್ಪದಲ್ಲಿ ಅಚಲವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ಆಪರೇಷನ್ ಸಿಂಧೂರ್ ಪೂರ್ಣಗೊಂಡು ಒಂದು ವರ್ಷವಾದ ಹಿನ್ನೆಲೆಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಕಾರ್ಯಾಚರಣೆಯ ವೇಳೆ ಭಾರತೀಯ ಸಶಸ್ತ್ರ ಪಡೆಗಳು ಅಪೂರ್ವ ಧೈರ್ಯ, ನಿಖರತೆ ಮತ್ತು ದೃಢ ಸಂಕಲ್ಪವನ್ನು ಪ್ರದರ್ಶಿಸಿದ್ದವೆಂದು ಹೇಳಿದ್ದಾರೆ. ಪಹಲ್ಗಾಮ್ನಲ್ಲಿ ಅಮಾಯಕ ಭಾರತೀಯರ ಮೇಲೆ ದಾಳಿ ನಡೆಸಲು ಸಾಹಸ ಮಾಡಿದವರಿಗೆ ಭಾರತೀಯ ಪಡೆಗಳು ತಕ್ಕ ಪ್ರತಿಕ್ರಿಯೆ ನೀಡಿವೆ. ಸಶಸ್ತ್ರ ಪಡೆಗಳ ಶೌರ್ಯ ಮತ್ತು ತ್ಯಾಗಕ್ಕೆ ದೇಶದ ಸಮಸ್ತ ಜನತೆ ಗೌರವ ಸಲ್ಲಿಸುತ್ತಿದೆ ಎಂದು ಅವರು ಹೇಳಿದ್ದಾರೆ. ಈ ನಡುವೆ ತಮ್ಮ ಸಂಸ್ಕೃತ ಸುಭಾಷಿತದಲ್ಲಿ ಪ್ರಧಾನಮಂತ್ರಿಯವರು, ಆಪರೇಷನ್ ಸಿಂಧೂರ್ನಲ್ಲಿ ಭಾರತ ಸಾಧಿಸಿದ ಅಸಾಧಾರಣ ವಿಜಯವು ದೇಶದ ಕೆಚ್ಚೆದೆಯ ಸೈನಿಕರ ಅದ್ಭುತ ಶೌರ್ಯ ಮತ್ತು ದೇಶಭಕ್ತಿಗೆ ಒಂದು ಸ್ಫೂರ್ತಿದಾಯಕ ಉದಾಹರಣೆಯಾಗಿದೆ ಎಂದು ಹೇಳಿದರು. ಭಾರತೀಯ ಸೇನೆಯು ಇಂದು ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಗೆ ಒಂದು ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ವಿಶೇಷ ವಿಡಿಯೋವೊಂದನ್ನು ಹಂಚಿಕೊಂಡಿದೆ. ಪಾಕಿಸ್ತಾನ ಪ್ರಾಯೋಜಿತ ಭಯೋತ್ಪಾದನೆಗೆ ಭಾರತ ನೀಡಿದ ಯೋಜಿತ ಮತ್ತು ನಿಖರವಾದ ಪ್ರತ್ಯುತ್ತರವನ್ನು ಈ ವಿಡಿಯೋ ಒಳಗೊಂಡಿದೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಕುರಿತು ಮಾಹಿತಿ ನೀಡಿರುವ ಭಾರತೀಯ ಸೇನೆಯು ದೇಶದ ದೃಢವಾದ ಪ್ರತಿಕ್ರಿಯೆಯನ್ನು ಎತ್ತಿ ತೋರಿಸಿದೆ. ಅಷ್ಟೇ ಅಲ್ಲದೆ ದೇಶದ ಸಾರ್ವಭೌಮತ್ವ ಮತ್ತು ನಾಗರಿಕರನ್ನು ರಕ್ಷಿಸುವ ತನ್ನ ಬದ್ದತೆಯನ್ನು ಸೇನೆಯು ಈ ಸಂದರ್ಭದಲ್ಲಿ ಪುನರುಚ್ಚರಿಸಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯನ್ನು ಭಾರತದ ಇತಿಹಾಸದಲ್ಲಿ ಒಂದು ಯುಗ ಪ್ರವರ್ತಕ ಮೈಲುಗಲ್ಲು ಎಂದು ಬಣ್ಣಿಸಿದ್ದಾರೆ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯು ಇಂದು ಒಂದು ವರ್ಷವನ್ನು ಪೂರೈಸುತ್ತಿರುವ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾರತೀಯ ಸಶಸ್ತ್ರ ಪಡೆಗಳ ಶೌರ್ಯವನ್ನು ಗೌರವಿಸಲು ತಮ್ಮ ಸಾಮಾಜಿಕ ಜಾಲತಾಣಗಳ ಪ್ರೊಫೈಲ್ ಚಿತ್ರವನ್ನು ಬದಲಾಯಿಸಿದ್ದಾರೆ. ನಮ್ಮ ಪಡೆಗಳಿಗೆ ಮತ್ತು ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಅವರು ಸಾಧಿಸಿದ ಯಶಸ್ಸಿಗೆ ಗೌರವ ಸಲ್ಲಿಸುವ ಸೂಚಕವಾಗಿ ದೇಶದ ಎಲ್ಲಾ ನಾಗರಿಕರು ತಮ್ಮ ಸಾಮಾಜಿಕ ಜಾಲತಾಣಗಳ ಪ್ರೊಫೈಲ್ ಚಿತ್ರಗಳನ್ನು ಬದಲಾಯಿಸಿಕೊಳ್ಳುವಂತೆ ಅವರು ಕರೆ ನೀಡಿದ್ದಾರೆ. ಪ್ರಧಾನಮಂತ್ರಿಯವರ ಜೊತೆಗೆ ಅವರ ಸಂಪುಟ ಸಹೋದ್ಯೋಗಿಗಳು ಸಹ ತಮ್ಮ ಎಲ್ಲಾ ಸಾಮಾಜಿಕ ಜಾಲತಾಣ ಖಾತೆಗಳ ಪ್ರೊಫೈಲ್ ಚಿತ್ರಗಳನ್ನು ಬದಲಾಯಿಸಿದ್ದಾರೆ. ದೇಶಾದ್ಯಂತ ಜೀವನೋಪಾಯದ ಮಾರ್ಗಗಳನ್ನು ಸೃಷ್ಟಿಸುವಲ್ಲಿ ಮತ್ತು ತಳಮಟ್ಟದ ಆರ್ಥಿಕ ಅಭಿವೃದ್ಧಿಗೆ ಕೊಡುಗೆ ನೀಡುವಲ್ಲಿ ಪ್ರಧಾನಮಂತ್ರಿಯವರ ಉದ್ಯೋಗ ಸೃಜನೆ ಕಾರ್ಯಕ್ರಮವು ಸುಮಾರು 36.33 ಲಕ್ಷ ವ್ಯಕ್ತಿಗಳಿಗೆ ಉದ್ಯೋಗಾವಕಾಶಗಳನ್ನು ಕಲ್ಪಿಸಿಕೊಟ್ಟಿದೆ ಎಂದು ಸರ್ಕಾರ ಇಂದು ತಿಳಿಸಿದೆ. ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಸಚಿವಾಲಯದ ಈ ಪ್ರಮುಖ ಯೋಜನೆಯನ್ನು ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗವು ಜಾರಿಗೊಳಿಸುತ್ತಿದ್ದು, ದೇಶದಲ್ಲಿ ಉದ್ಯಮಶೀಲತೆ ಮತ್ತು ಉದ್ಯೋಗ ಸೃಜನೆಯನ್ನು ಉತ್ತೇಜಿಸುವಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತಿದೆ. 15ನೇ ಹಣಕಾಸು ಆಯೋಗದ ಅವಧಿಯಲ್ಲಿ ಈ ಯೋಜನೆಯು ಅತ್ಯುತ್ತಮ ಪ್ರದರ್ಶನ ನೀಡಿದ್ದು, ಭಾರತದ ಸೂಕ್ಷ್ಮ ಉದ್ಯಮ ವ್ಯವಸ್ಥೆಯನ್ನು ಬಲಪಡಿಸುವಲ್ಲಿ ತನ್ನ ಕೊಡುಗೆಯನ್ನು ಮರುಸ್ಥಾಪಿಸಿದೆ ಎಂದು ಅಧಿಕೃತ ಹೇಳಿಕೆ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.

0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ದೇಶದಲ್ಲಿ ತಾಯಿ ಮತ್ತು ಮಗುವಿನ ಆರೋಗ್ಯ ಸೇವೆಗಳನ್ನು ಬಲಪಡಿಸುವ ನಿಟ್ಟಿನಲ್ಲಿ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯವು ಜನನಿ ಎಂಬ ಮಹತ್ವದ ಉಪಕ್ರಮವನ್ನು ಪ್ರಾರಂಭಿಸಿದೆ. ಜನನಿ ಎಂಬುದು ಮಹಿಳೆಯರ ಸಂತಾನೋತ್ಪತ್ತಿ ಸಮಯದಲ್ಲಿ ಅವರ ಆರೋಗ್ಯ ದಾಖಲೆಗಳನ್ನು ಸಮಗ್ರವಾಗಿ ಮೇಲ್ವಿಚಾರಣೆ ಮಾಡಲು ಮತ್ತು ಡಿಜಿಟಲ್ ರೂಪದಲ್ಲಿ ನಿರ್ವಹಿಸಲು ವಿನ್ಯಾಸಗೊಳಿಸಲಾದ ಒಂದು ಡಿಜಿಟಲ್ ವೇದಿಕೆಯಾಗಿದೆ. ಸಚಿವಾಲಯವು ನೀಡಿರುವ ಮಾಹಿತಿಯ ಪ್ರಕಾರ ಈವರೆಗೆ 1,34,00,000 ಫಲಾನುಭವಿಗಳು ಈ ವೇದಿಕೆಯಲ್ಲಿ ನೋಂದಾಯಿಸಿಕೊಂಡಿದ್ದಾರೆ. ಗರ್ಭಪೂರ್ವ ಆರೈಕೆ, ಹೆರಿಗೆ, ಹೆರಿಗೆಯ ನಂತರದ ಆರೈಕೆ, ನವಜಾತ ಶಿಶುವಿನ ಆರೈಕೆ, ಮನೆ ಆಧಾರಿತ ಶಿಶು ಮತ್ತು ಸಣ್ಣ ಮಕ್ಕಳ ಆರೈಕೆ ಹಾಗೂ ಕುಟುಂಬ ಯೋಜನೆಯನ್ನು ಒಳಗೊಂಡಂತೆ ತಾಯಿ ಮತ್ತು ಮಗುವಿನ ಆರೋಗ್ಯ ಸೇವೆಗಳನ್ನು ಸುಗಮವಾಗಿ ಪತ್ತೆ ಹಚ್ಚುವ ಗುರಿಯನ್ನು ಈ ಯೋಜನೆ ಹೊಂದಿದೆ. ತಮಿಳುನಾಡಿನಲ್ಲಿ ಸರ್ಕಾರ ರಚನೆಯ ಕುರಿತು ರಾಜಕೀಯ ಚಟುವಟಿಕೆಗಳು ಚುರುಕುಗೊಂಡಿದ್ದು ಟಿವಿಕೆ ಪಕ್ಷದ ಮುಖ್ಯಸ್ಥ ಜೋಸೆಫ್ ವಿಜಯ್ ಅವರು ಇಂದು ಲೋಕಭವನ್ನಲ್ಲಿ ರಾಜ್ಯಪಾಲ ವಿಶ್ವನಾಥ್ ಅರ್ಲೇಕರ್ ಅವರನ್ನು ಎರಡನೇ ಬಾರಿಗೆ ಭೇಟಿ ಮಾಡಿದರು. ರಾಜ್ಯಪಾಲರೇ ಅವರನ್ನು ಮಾತುಕತೆಗೆ ಕರೆದಿದ್ದರು ಎಂದು ಹೇಳಲಾಗುತ್ತಿದೆ. ವಿಜಯ್ ಅವರು ನಿನ್ನೆಯೂ ಸಹ ರಾಜ್ಯಪಾಲರನ್ನು ಭೇಟಿ ಮಾಡಿ ತಮ್ಮ ಪಕ್ಷದ ಶಾಸಕರ ಪಟ್ಟಿ ಮತ್ತು ಕಾಂಗ್ರೆಸ್ ನೀಡಿದ ಬೆಂಬಲ ಪತ್ರವನ್ನು ಸಲ್ಲಿಸಿದ್ದರು. ಸದ್ಯದ ಪರಿಸ್ಥಿತಿಯಲ್ಲಿ ಬಹುಮತ ಸಾಬೀತುಪಡಿಸಲು ಅವರಿಗೆ ಇನ್ನೂ ಹೆಚ್ಚಿನ ಬೆಂಬಲದ ಅಗತ್ಯವಿದೆ. ಈ ನಡುವೆ ವಿಸಿಕೆ ನಾಯಕ ತಿರುಮಾವಳವನ್ ಅವರು ಇಂದು ನಡೆಯಲಿರುವ ತಮ್ಮ ಶಾಸಕಾಂಗ ಪಕ್ಷದ ಸಭೆಯ ನಂತರ ವಿಜಯ್ ಅವರಿಗೆ ಬೆಂಬಲ ನೀಡುವ ಬಗ್ಗೆ ನಿರ್ಧರಿಸಲಾಗುವುದು ಎಂದು ತಿಳಿಸಿದ್ದಾರೆ. ವಿಸಿಕೆ ಪಕ್ಷವು ಇಬ್ಬರು ಶಾಸಕರನ್ನು ಹೊಂದಿದೆ. ವಿಯೆಟ್ನಾಂ ಅಧ್ಯಕ್ಷ ಟೋಲಾಮ್ ಅವರು ಇಂದು ತಮ್ಮ ಒಂದು ದಿನದ ಮುಂಬೈ ಭೇಟಿಯ ಸಂದರ್ಭದಲ್ಲಿ ರಾಷ್ಟೀಯ ಷೇರು ಮಾರುಕಟ್ಟೆಗೆ ಭೇಟಿ ನೀಡಿದರು. ಈ ಸಂದರ್ಭದಲ್ಲಿ ಅಧ್ಯಕ್ಷ ಲ್ಯಾಮ್ ಅವರು ಭಾರತದ ಷೇರು ಮಾರುಕಟ್ಟೆಯ ಬಲವನ್ನು ಶ್ಲಾಘಿಸಿದರು. ಇಂದು ಸಂಜೆ ಅಧ್ಯಕ್ಷ ಟೋಲಾಮ್ ಅವರು ಮಹಾರಾಷ್ಟದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರನ್ನು ಭೇಟಿ ಮಾಡಲಿದ್ದಾರೆ. ಬಳಿಕ ಉಭಯ ನಾಯಕರು ಬಿಸಿನೆಸ್ ಫೋರಂನಲ್ಲಿ ಭಾಗವಹಿಸಲಿದ್ದು ಅಲ್ಲಿ ವಿಯೆಟ್ನಾಂ ಅಧ್ಯಕ್ಷರು ಭಾಷಣ ಮಾಡಲಿದ್ದಾರೆ. ಹೊಸ ಕಾರ್ಮಿಕ ಸಂಹಿತೆಗಳ ಅಡಿಯಲ್ಲಿ 40 ವರ್ಷ ದಾಟಿದ ಕಾರ್ಮಿಕರಿಗಾಗಿ ರಾಷ್ಟವ್ಯಾಪಿ ವಾರ್ಷಿಕ ಆರೋಗ್ಯ ತಪಾಸಣಾ ಯೋಜನೆಯನ್ನು ಇಂದು ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವೀಯ ಉದ್ಘಾಟಿಸಿದರು. ನವದೆಹಲಿಯ ಇಎಸ್ಐಸಿ ಆಸ್ಪತ್ರೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಪ್ರಧಾನಿ ಮೋದಿಯವರ ನಾಯಕತ್ವದಲ್ಲಿ ದೇಶದ ಕಾರ್ಯಪಡೆಗೆ ಸಿಗುತ್ತಿರುವ ಗೌರವ ಮತ್ತು ಸಾಮಾಜಿಕ ಭದ್ರತೆ ಹೆಚ್ಚಾಗಿದೆ ಎಂದು ತಿಳಿಸಿದರು. ಕಳೆದ 12 ವರ್ಷಗಳಲ್ಲಿ ಸರ್ಕಾರದ ವಿವಿಧ ಪ್ರಯತ್ನಗಳಿಂದಾಗಿ ನಿರುದ್ಯೋಗ ದರವು ಶೇಕಡ 3.2ಕ್ಕೆ ಇಳಿಕೆಯಾಗಿದೆ ಎಂದು ಅವರು ಉಲ್ಲೇಖಿಸಿದರು. ದಶಕದ ಹಿಂದೆ 30 ಕೋಟಿ ಇದ್ದ ಸಾಮಾಜಿಕ ಭದ್ರತಾ ಯೋಜನೆಗಳ ವ್ಯಾಪ್ತಿಯು ಈಗ 94 ಕೋಟಿಗೆ ತಲುಪಿದೆ ಎಂದು ಸಚಿವರು ಮಾಹಿತಿ ನೀಡಿದರು. ಇದೇ ಅವಧಿಯಲ್ಲಿ ಇಎಸ್ಐಸಿ ಯೋಜನೆಯ ಫಲಾನುಭವಿಗಳ ಸಂಖ್ಯೆಯು 7 ಕೋಟಿಯಿಂದ 15 ಕೋಟಿಗೆ ಏರಿಕೆಯಾಗಿದ್ದು, ಇದು ಕಾರ್ಮಿಕರಿಗೆ ತುರ್ತು ವೈದ್ಯಕೀಯ ನೆರವು, ಮಾತೃತ್ವ ಸೌಲಭ್ಯ ಮತ್ತು ಉದ್ಯೋಗ ನಷ್ಟದ ಸಮಯದಲ್ಲಿ ಆರ್ಥಿಕ ಸಹಾಯವನ್ನು ನೀಡುತ್ತಿದೆ ಎಂದು ಅವರು ವಿವರಿಸಿದರು. ಅಟಲ್ ಬಿಹಾರಿ ವಾಜಪೇಯಿ ಏಕನಾ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಲಖನೌ ಸೂಪರ್ ಜೈಂಟ್ಸ್ ಮುಖಾಮುಖಿಯಾಗಲಿವೆ. ಪಂದ್ಯ ಸಂಜೆ 7:30ಕ್ಕೆ ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಪರೇಷನ್ ಸಿಂಧೂರ್ಗೆ 1 ವರ್ಷ. ಇಡೀ ದೇಶವು ನಮ್ಮ ಸೈನಿಕರ ಅದಮ್ಯ ಶೌರ್ಯ, ಬಲಿದಾನ ಮತ್ತು ವೃತ್ತಿಪರತೆಗೆ ನಮನ ಸಲ್ಲಿಸಲಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಪ್ರಧಾನಮಂತ್ರಿ ಉದ್ಯೋಗ ಸೃಜನೆ ಕಾರ್ಯಕ್ರಮ 36.33 ಲಕ್ಷ ಉದ್ಯೋಗಾವಕಾಶಗಳ ಸೃಷ್ಟಿ. ಮಹಿಳಾ ಸಬಲೀಕರಣಕ್ಕೆ ಒತ್ತು. ದೇಶದಲ್ಲಿ ತಾಯಿ ಮತ್ತು ಮಗುವಿನ ಆರೋಗ್ಯ ಬಲಪಡಿಸುವ ನಿಟ್ಟಿನಲ್ಲಿ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದಿಂದ ಜನನಿ ಡಿಜಿಟಲ್ ವೇದಿಕೆ ಆರಂಭ. ತಮಿಳುನಾಡಿನಲ್ಲಿ ಸರ್ಕಾರ ರಚನೆ ಕುರಿತಂತೆ ರಾಜ್ಯಪಾಲರನ್ನು ಇಂದು ಮತ್ತೊಮ್ಮೆ ಭೇಟಿಯಾದ ಟಿವಿಕೆ ಪಕ್ಷದ ಮುಖ್ಯಸ್ಥ ಜೋಸೆಫ್ ವಿಜಯ್. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಇಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಲಖನೌ ಸೂಪರ್ ಜೈಂಟ್ಸ್ ತಂಡಗಳ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ ಆಗಿದೆ 1:21:56. ಇವತ್ತು ಗುರುವಾರ. ಗುರುವಾರದ ವಿಶೇಷ ನಮ್ಮ ನಾಡು. ನಮ್ಮ ನಾಡು ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನಮ್ಮ ನಾಡು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಕೇಳುಗರೆ. ಇವತ್ತಿನ ನಮ್ಮ ನಾಡು ಕಾರ್ಯಕ್ರಮದಲ್ಲಿ ನೀವು ನಮಗೆ ಕರೆ ಮಾಡಿ ನಿಮ್ಮ ಊರಿನ ವಿಶೇಷ, ಕರ್ನಾಟಕದ ಕುರಿತಾಗಿ, ಹಾಗೆಯೇ ನಮ್ಮ ನಾಡು ನುಡಿಯ ಕುರಿತಾಗಿ ನೀವು ನಮ್ಮ ಜೊತೆ ಮಾತನಾಡಬಹುದು. ನೀವು ನಮಗೆ ಕರೆ ಮಾಡಬೇಕಾಗಿರುವಂತಹ ಸಂಖ್ಯೆ ಹೀಗಿದೆ: 0802221257. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 0802221257. ಹಾಗೆಯೇ ಇನ್ನೊಂದು ಸಂಖ್ಯೆ 0802226397. ಮತ್ತೊಮ್ಮೆ 0802226397. ಈ ಒಂದು ಸಂಖ್ಯೆಗೆ ಕರೆ ಮಾಡಿ ನಮ್ಮ ಜೊತೆ ಮಾತಾಡಿ ನಿಮ್ಮ ಊರಿನ ವಿಶೇಷತೆಯನ್ನು, ನಮ್ಮ ನಾಡಿನ ವಿಶೇಷತೆಯ ಕುರಿತಾಗಿ, ಸಂಸ್ಕೃತಿಯ ಕುರಿತಾಗಿ ನೀವು ಈ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಬಹುದು. ಇದೀಗ ಕೇಳೋಣ ಅಣ್ಣ ಬಾಂಡ್ ಚಿತ್ರದ ಗೀತೆಯನ್ನು ಸೋನು ನಿಗಮ್ ಹಾಗೆ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ, ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ, ಕೆ ವಿ ಹರಿಕೃಷ್ಣ ಅವರ ಸಂಗೀತವಿರುವಂತಹ ಗೀತೆಯನ್ನು.

0: ಇದೀಗ ನಮ್ಮ ನಾಡು ಕಾರ್ಯಕ್ರಮಕ್ಕೆ ಮಾತನಾಡಲಿಕ್ಕೆ ಮೊದಲ ಕೇಳುಗರು ಸಿದ್ಧರಿದ್ದಾರೆ, ಯಾರು ಅಂತ ನೋಡೋಣ. ಹಲೋ,
1: ಹಲೋ,
0: ನಮಸ್ಕಾರ ಸರ್, ಯಾರು ಮಾತಾಡ್ತಾ ಇರೋದು? ಹಲೋ, ಸಂಪರ್ಕ ಕಡಿತಗೊಂಡಿದೆ. ಇದೀಗ ಇನ್ನೊಂದು ಗೀತೆಯನ್ನು ಕೇಳೋಣ, ವೀರ ಕನ್ನಡಿಗ ಚಿತ್ರದ್ದು, ಶಂಕರ್ ಮಹಾದೇವನ್. ಹಾಗೆ ಶಂಕರ್ ಮಹಾದೇವನ್ ಅವರು ಆಡಿರುವಂತಹ ಈ ಒಂದು ಗೀತೆಗೆ ಹಂಸಲೇಖ ಅವರ ಸಾಹಿತ್ಯ ಹಾಗೆ ಚಕ್ರಿ ಅವರ ಸಂಗೀತವಿರುವಂತಹ ಗೀತೆಯನ್ನು ಕೇಳೋಣ. ನೀವು ಆದಷ್ಟು ಕನ್ನಡದಲ್ಲಿ, ಅಂದರೆ ನಿಮ್ಮ ಊರಿನ ಕುರಿತಾಗಿ ಕನ್ನಡದಲ್ಲಿ ಮಾತನಾಡಲಿಕ್ಕೆ ಪ್ರಯತ್ನಿಸಿ ಅಂತ ಹೇಳ್ತಾ ಇದೀಗ ಈ ಗೀತೆಯನ್ನು ಕೇಳೋಣ.

0: ಇದೀಗ ನಮ್ಮ ನಾಡು ಕಾರ್ಯಕ್ರಮಕ್ಕೆ ಇನ್ನೊಬ್ಬ ಕೇಳುಗರು ಕರೆ ಮಾಡಿದ್ದಾರೆ, ಯಾರು ಅಂತ ನೋಡೋಣ. ಹಲೋ.
1: ಹಲೋ ಸರ್.
0: ನಮಸ್ಕಾರ ಸರ್, ಯಾರು ಮಾತಾಡ್ತಾ ಇರೋದು?
1: ನಮಸ್ಕಾರ ಸರ್.
0: ನಮಸ್ತೆ ಸರ್, ಯಾರು, ನಿಮ್ಮ ಹೆಸರು?
1: ಮೊದಲು ನಿಮ್ಮ ನಿಲಯಕ್ಕೆ ನಮ್ಮ ವಂದನೆಗಳು.
0: ಧನ್ಯವಾದ ಸರ್.
1: ನಿಮ್ಮ ಕಾರ್ಯಕ್ರಮವನ್ನು ಸದಾ ಕೇಳ್ತಾ ಇರ್ತೀವಿ.
0: ಸಂತೋಷ ಆಯ್ತು ಸರ್. ಸರ್, ನಿಮ್ಮ ಹೆಸರು?
1: ಈ ಹೊಸ ಕಾರ್ಯಕ್ರಮಕ್ಕೆ ನಾವು ಸ್ವಾಗತ ಬಯಸ್ತಾ.
0: ಹಾ ಸರ್.
1: ನಮ್ಮ ಅನಿಸಿಕೆಗಳನ್ನ ಹೇಳಕ್ಕೆ ಇಷ್ಟಪಡ್ತೀವಿ.
0: ಸರ್, ನಿಮ್ಮ ಹೆಸರು ಹೇಳಿ.
1: ಮಾರುತಿ ಅಂತ ಸರ್.
0: ಸರ್, ಎಲ್ಲಿಂದ ಕರೆ ಮಾಡ್ತಿದ್ರಿ ಅಂದ್ರಿ?
1: ನಾವು ಜಯನಗರದಲ್ಲಿರೋದು, ರಿಟೈರ್ಡ್ ಟೀಚರ್.
0: ಹಾ ಸರ್.
1: ಮೊದಲು ನಾವು ಟೀಚರ್ ಆಗಿ ಚಿತ್ರಗಡದಲ್ಲಿ ಕೆಲಸ ಮಾಡ್ತಾ ಇದ್ವಿ.
0: ಹಾ ಸರ್.
1: ನಮ್ಮ ಹುಟ್ಟೂರು ಯಲ್ನೂರ್ ಹತ್ರ ರುದ್ರಪತಿ ಅಗ್ರಹಾರ ಅಂತ.
0: ಹಾ ಹಾ.
1: ಅದರ ಸಮೀಪ ಏಕಚಕ್ರ ನಗರ ಅಂತ ಇದೆ.
0: ಏಕಚಕ್ರ ನಗರ,
1: ಈಗ ಅದಕ್ಕೆ ಕೈವಾರ ಅಂತ ಕರೀತಾರೆ.
0: ಕೈವಾರ. ಹಾ ಹೌದು.
1: ಅಲ್ಲಿ ಪಾಂಡವರು ಅಜ್ಞಾತವಾಸವನ್ನ ಕಳೆಯಲು ಬಂದಿದ್ದಾಗ ಬಕಾಸುರ ಅಲ್ಲಿ ರಾಕ್ಷಸ ಇದ್ದ. ಅವನನ್ನು ವಧೆ ಮಾಡಲು ಭೀಮ ಅಲ್ಲಿ ಹೋಗಿ ಕೊಟ್ಟಂತ ಜಾಗ. ಆಮೇಲೆ ಕೈವಾರ ತಾತಯ್ಯನವರು ಅಲ್ಲಿ ಜ್ಞಾನಿಗಳು, ಅವರಲ್ಲಿ ಸಮಾಧಿ ಇದ್ದಾರೆ. ಜನಗಳು ಸಾವಿರಾರು ಜನ ಭಕ್ತಾದಿಗಳು ಬರ್ತಾರೆ. ದಾಸೋಹ ನಡೆಯುತ್ತೆ. ಈ ಕ್ಷೇತ್ರವನ್ನ ಸುಮಾರು ನೋಡಲು ಬಹಳ ದೂರದಿಂದ ಜನ ಬರ್ತಾರೆ. ಹೀಗಾಗಿ ಪ್ರಸಿದ್ಧಿ ತುಂಬಾ ಪ್ರಸಿದ್ಧವಾದ ಸ್ಥಳ ಇದು
0: ಕೈವಾರ ಕ್ಷೇತ್ರ.
1: ಕೈವಾರ ಕ್ಷೇತ್ರ, ಕೈವಾರ ಮಹಿಮೆ ಅಂತ ಒಂದು ಸಿನಿಮಾ ಬಂದಿದೆ, ಕೈವಾರ ಮಹಾತ್ಮೆ ಅಂತ. ಅದರಲ್ಲಿ ಈ ಸ್ಥಳದ ಪುರಾಣ ಎಲ್ಲ ತಿಳಿಸುತ್ತೆ. ಹೀಗಾಗಿ ಆ ಸ್ಥಳದ ಕೈವಾರ ಮಹಿಮೆ, ಕೈವಾರ ಎಲ್ಲ ನೋಡ್ಬೇಕು ಅಂತ. ನನ್ನ ಮೊಮ್ಮಗಳು ಮಾತಾಡ್ತಾರೆ.
0: ಹಾ ಸರ್, ಕೊಡಿ. ಹಲೋ, ನಮಸ್ಕಾರ, ನಿಮ್ಮ ಹೆಸರು? ಇನ್ನೊಮ್ಮೆ ಹೇಳ್ಬೋದಾ? ಹೇಳಿ ನಿಮ್ಮ ಹೆಸರು. ಹಾ, ಏನ್ ಮಾಡ್ತಿದ್ರಿ ನೀವು? ಎಲ್ ಕೆ ಜಿನಾ? ಹಾ. ಮತ್ತೆ ಇನ್ನೆಂತ ಸಮಾಚಾರ? ಧನ್ಯವಾದ. ಮಾತಾಡ್ತೀರಾ ನೀವು ನಿಮ್ಮ ಊರಿನ ಬಗ್ಗೆ? ಮಾತಾಡಲ್ವಾ?
1: ಅವಳು ನಿಮ್ ವಾಯ್ಸ್ ಕೇಳಿ ತುಂಬಾ ಖುಷಿ ಆಗ್ಬಿಟ್ಟು ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಾರೆ. ಅವಳ ಹಾಡುಗಳು ಕೇಳಕ್ ಇಷ್ಟ.
0: ಹಾ ಸರ್.
1: ಅದಕ್ಕಾಗಿ ಹಾಡಾಗ್ತಿಲ್ಲ ಅಂತ ಅವಳು ಇಷ್ಟ ಆಯ್ತು.
0: ಹಾ ಸರ್, ಹಾಕ್ತೀನಿ. ಹಾ ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದ ನಿಮ್ಗೆ.
1: ಧನ್ಯವಾದ.
0: ಧನ್ಯವಾದ ಸರ್. ಮಾರುತಿ ಅವರು ತುಂಬಾ ಚೆನ್ನಾಗಿ ಮಾತಾಡಿದ್ರು. ಕನ್ನಡ ಅವರ ಊರಿನ ಕುರಿತಾಗಿ, ಕೈವಾರದ ಕುರಿತಾಗಿ ತುಂಬಾ ಒಳ್ಳೆಯ ಮಾಹಿತಿಯನ್ನ ಹಂಚಿಕೊಂಡ್ರು ನಮ್ಮ ಜೊತೆ. ಇದೀಗ ಪಲ್ಲಕ್ಕಿ ಚಿತ್ರದ ಗೀತೆಯನ್ನ ಕೇಳಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಹಾಗೆಯೇ ಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಶಿವಾಂಜೇಗೌಡ ಅವರ ಸಾಹಿತ್ಯಕ್ಕೆ ಗುರುಕಿರಣ್ ಅವರ ಸಂಗೀತವಿರುವಂತಹ ಗೀತೆಯನ್ನ.

0: ಇದೀಗ ನಮ್ಮ ಇನ್ನೊಬ್ಬ ಕೇಳುಗರು ಕರೆ ಮಾಡಿದ್ದಾರೆ, ಯಾರು ಅಂತ ನೋಡೋಣ. ಹಲೋ,
1: ಹಲೋ, ನಮಸ್ತೆ ಸರ್.
0: ನಮಸ್ಕಾರ, ಯಾರು ಮಾತಾಡ್ತಾ ಇರೋದು?
1: ನಾನು ರಮ್ಮಣಿ, ಕಾರ್ಕಳದಿಂದ.
0: ನಮಸ್ತೆ ಮೇಡಮ್.
1: ನಮಸ್ತೆ
0: ಮೇಡಮ್. ಇವತ್ತಿನ ಕಾರ್ಯಕ್ರಮ ಗೊತ್ತಲ್ವಾ, ನಮ್ಮ ನಾಡು.
1: ನಮ್ಮ ನಾಡು
0: ನಮ್ಮ ಅಂದ್ರೆ ನಿಮ್ಮ ಊರಿನ ವಿಶೇಷದ ಕುರಿತಾಗಿ ಮಾತಾಡಬೇಕು.
1: ಆಯ್ತಾಯ್ತು.
0: ನಿಮಗೆ ಒಂದು ಒಂದು ಒಂದು ನಿಮಿಷ ಸಮಯಾವಕಾಶ ಇರುತ್ತೆ.
1: ಆಯ್ತು, ಶುರು ಮಾಡ್ತೇನೆ.
0: ಆರಂಭಿಸಿ.
1: ನಮ್ಮ ಕಾರ್ಕಳ, ನಮ್ಮ ಮನೆ ಇದು ಕಾರ್ಕಳ. ನಮ್ಮ ನಾಡಿನ ವಿಶೇಷತೆ ಅಂದ್ರೆ, ಕಾರ್ಕಳ ಅಂತ ಹೇಳುವಾಗ ಗೊಮ್ಮಟೇಶ್ವರನ ಬೆಟ್ಟಕ್ಕೆ ಎರಡನೇ ಸ್ಥಾನದಲ್ಲಿದೆ ನಮ್ಮ ಕಾರ್ಕಳ ಕ್ಷೇತ್ರ. ಆಮೇಲೆ ಇದು ಕಾರ್ಕಳ, ಕಾರ್ಕಳ ಅಂತ ಇತ್ತು. ಕಾರ್ಕಳ ಎಂಬುದು ಒಂದು ತುಳು ಭಾಷೆಯಲ್ಲಿ ಇದನ್ನು ಕಪ್ಪುಗಲ್ಲು ಅಂತ ಹೇಳ್ತಾರೆ. ಕಪ್ಪುಗಲ್ಲು ಅಂತ, ಇದಕ್ಕೆ ಕರಿ ಕಲ್ಲು ಅಂತ ಇತ್ತಂತೆ ಇತಿಹಾಸದ ಪ್ರಕಾರ. ಮತ್ತೆ ಇಲ್ಲಿ

0: ಇನ್ನೊಂದು ಏನಂದ್ರೆ ಪಡು ತಿರುಪತಿ ವೆಂಕಟರಮಣ ದೇವಸ್ಥಾನ ನಿಮ್ಗೆ ಗೊತ್ತಿರಬಹುದು, ಅದು ಎರಡನೇ ನಮ್ಗೆ ಇಲ್ಲಿ ನಾವು ಎಲ್ಲಿ ಪ್ರವಾಸಿ ತಾಣ ಅಂತ ಹೇಳ್ಬೇಕಾದ್ರೆ ಇಲ್ಲಿ ಪಡು ತಿರುಪತಿ ವೆಂಕಟರಮಣ ದೇವಾಲಯಕ್ಕೆ ಎಲ್ಲ ಪ್ರತಿ ವರ್ಷ ಶ್ರಾವಣ ಮಾಸಕ್ಕೆ ಇಲ್ಲಿ ಒಂದು ಪ್ರತಿ ವರ್ಷ ಹಬ್ಬ ನಡೀತಾ ಇರ್ತದೆ. ಇದು ಒಂದು ವಿಶೇಷ ಅಂತ ಹೇಳ್ಬೋದು. ಮತ್ತೆ ಇತರ ಒಂದು ಕ್ರಿಶ್ಚಿಯನ್ ಧರ್ಮ ಅಂತ ಹೇಳುವಾಗ ಚರ್ಚ್ ಇದೆ, ಹತ್ತೂರು ಚರ್ಚ್, 8 ಕಿಲೋಮೀಟರ್ ದೂರದಲ್ಲಿ ಹತ್ತೂರು ಚರ್ಚ್ ಇದೆ. ಇಲ್ಲಿ ವಿಶೇಷ ಅಂದ್ರೆ ಇಲ್ಲಿಯೂ ಹಾಗೆ ವರ್ಷಕ್ಕೊಮ್ಮೆ ಜಾತ್ರೆ ಎಲ್ಲ ನಡೀತದೆ. ಎಲ್ಲಾ ವಿದೇಶದಿಂದಲೂ ಜನ ಇಲ್ಲಿ ಬರ್ತಾರೆ, ಅದೊಂದು ತುಂಬಾ ಸಂತೋಷದ ವಿಷಯ. ಮತ್ತು ಇಲ್ಲಿ ಇನ್ನೊಂದು ವಿಶೇಷತೆ ಅಂದ್ರೆ ಇಲ್ಲಿ ದಕ್ಷಿಣ ಅಭಿಮುಖವಾಗಿ ಶಾಂಭವಿ ನದಿ ಮತ್ತೆ ಸೀತಾ ನದಿ ಹರಿತದೆ. ಇದೊಂದು ವಿಶೇಷತೆ ಅಂತಾನೆ ಹೇಳ್ಬೋದು. ಮತ್ತೆ ನಮ್ಮ ಇಲ್ಲಿ ಕಾರ್ಕಳದಲ್ಲಿ ರಾಮ ಸಮುದ್ರ ಎಂಬುದಿದೆ, ಇದು ವಿಶೇಷತೆ. ಇಲ್ಲಿ ವಿಶೇಷತೆ ಅಂದ್ರೆ ಇದು ಒಂದು ಗೊಮ್ಮಟಗಿರಿ ಬೆಟ್ಟದ ಈ ಕಡೆ ಕೆಳಗಡೆ ಇದೆ ಸರ್, ಹಾಗೆ ಅದು ಒಂದು ನೋಡ್ಲಿಕ್ಕೆ ಭವ್ಯವಾದದ್ದು. ಮತ್ತು ಇಲ್ಲಿ ನಮ್ಗೆ ಪರಿಸರ ಪ್ರಕೃತಿ ಕೂಡ ಹಾಗೆ ಹಚ್ಚ ಹಸಿರಿನಿಂದ ಕೂಡಿದೆ. ಇದು ಉಡುಪಿ ಜಿಲ್ಲೆಯ ಉಡುಪಿ ಜಿಲ್ಲೆಗೆ ಇದು ತಾಲೂಕು, ನಮ್ಗೆ ಕಾರ್ಕಳ ಎಂಬುದು ತಾಲೂಕು ಉಡುಪಿ ಜಿಲ್ಲೆ. ಮತ್ತೆ ಇಲ್ಲಿ ಕೆಲವೊಂದು ಶಾಲೆಗಳು ಇದ್ದಾವೆ, ಎಲ್ಲಿಯೂ ಮಕ್ಕಳು ಕಲಿಬಹುದು. ಮತ್ತೆ ಆಸ್ಪತ್ರೆಗಳು ಇದ್ದಾವೆ. ಮತ್ತೆ ಇನ್ನೊಂದು ವಿಶೇಷತೆ ಅಂದ್ರೆ ಈ ಒಂದು ಸರ್ಕಾರಿ ಆಸ್ಪತ್ರೆಯ ಹತ್ತಿರ ಒಂದು ಇತಿಹಾಸ ಇದೆ. ಏನಂದ್ರೆ ಟಿಪ್ಪು ಸುಲ್ತಾನ್ ಇದ್ದಾರಲ್ಲ, ಅವರು ಆಗ ಆನೆಗಳನ್ನು ಕರ್ಕೊಂಡು ಬರ್ತಿದ್ರಂತೆ. ಸುರಂಗ ಅಂತ ಹೇಳ್ತಾರೆ ನೋಡಿ, ಸುರಂಗ ಮಾರ್ಗವಾಗಿ ಬಂದು ಆನೆಗಳನ್ನು ಕಟ್ಟಲಿಕ್ಕೆ ಅಂತೇಳಿ ಇಲ್ಲಿ ಕಂಬಗಳನ್ನು ಹಾಕಿದ್ರಂತೆ. ಅದು ಇವಾಗ್ಲೂ ಕಂಬಗಳು ಕೆಲವೊಂದು ನಮ್ಗೆ ಕಾಣ್ತದೆ. ಹಾಗೆ ಬಂದು ಅವರು ವೆಂಕಟರಮಣ ದೇವರ ದೇವಸ್ಥಾನ ಇದೆ ಅಲ್ಲ, ಅಲ್ಲಿಗೆ ಒಂದು ಬೆಳ್ಳಿದ್ದು ಒಂದು ಸರವನ್ನೇ ಹರಕೆಯಾಗಿ ನೀಡಿದ್ರಂತೆ ಟಿಪ್ಪು ಸುಲ್ತಾನ್ ಅವರು ಮೈಸೂರು.
1: ಓಕೆ ಮೇಡಮ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೆ, ತುಂಬಾ ಚೆನ್ನಾಗಿ ಹೇಳಿದ್ರಿ.
0: ಆಯ್ತು ಆಯ್ತು, ನಮಸ್ತೆ, ತುಂಬಾ ಖುಷಿ ಆಯ್ತು.
1: ನಮಸ್ತೆ ಮ್ಯಾಮ್, ತುಂಬಾ ಸಂತೋಷ ಆಯ್ತು.
2: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಇದೀಗ ಕೇಳಿ ಗಂಧದ ಕುಡಿ ಚಿತ್ರದ ಗೀತೆಯನ್ನ ವಿಜಯ ಪ್ರಕಾಶ್ ರೈಯ ಜೈದೀಪ್ ಅವರ ಧ್ವನಿಯಲ್ಲಿ, ರಜಾಕ್ ಪುಟ್ಟಾರು ಅವರ ಸಾಹಿತ್ಯಕ್ಕೆ ಪ್ರಸಾದ್ ಶೆಟ್ಟಿ ಅವರ ಸಂಗೀತವಿರುವಂತಹ ಗೀತೆಯನ್ನು.

0: ಇದೀಗ ಇನ್ನೊಬ್ಬ ಕೇಳುಗರು ನಮ್ಮ ನಾಡು ಕಾರ್ಯಕ್ರಮದಲ್ಲಿ ಮಾತಾಡಲಿಕ್ಕೆ ಸಿದ್ಧ ಇದ್ದಾರೆ. ಹಲೋ ಹಲೋ
1: ಹಲೋ, ನಮಸ್ತೆ.
0: ನಮಸ್ಕಾರ, ಯಾರು ಮಾತಾಡ್ತಾ ಇರೋದು? ಹಲೋ
1: ಹಲೋ,
0: ನಮಸ್ಕಾರ ಸರ್, ಯಾರು ಮಾತಾಡ್ತಾ ಇರೋದು?
1: ಸರ್ ವೆಂಕಣ್ಣ ಅಂತ ಸರ್, ವಿಜಯಪುರ ತಾಲೂಕು ಸುತಗುಂಡಿ ಗ್ರಾಮದಿಂದ ವೆಂಕಣ್ಣ ಬೆಳಮಟ್ಟಿ ಅಂತ ಸರ್.
0: ವೆಂಕಣ್ಣ ಬೆಳಮಟ್ಟಿ ಸರ್, ನಮಸ್ಕಾರ. ನಿಮ್ಗೆ ಇವತ್ತಿನ ಕಾರ್ಯಕ್ರಮದ ವಿಶೇಷತೆ ಗೊತ್ತಲ್ವಾ? ನಮ್ಮ ನಾಡು.
1: ನಮ್ಮ ನಾಡು ಸರ್, ಮೊದಲಿಗೆ ನಾನು ಹೇಳಕ್ ಏನ್ ಇಷ್ಟಪಡ್ತೀನಿ ಅಂದ್ರೆ, ನಮ್ಮ ನಾಡು ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡಿದವರಿಗೆ, ಕಾರ್ಯಕ್ರಮದ ಮುಖ್ಯಸ್ಥರಿಗೆ ತುಂಬಾ ತುಂಬಾ ತುಂಬಾ ಧನ್ಯವಾದ ಸಲ್ಲಿಸ್ತೀನಿ ಸರ್. ನಾನು ಫಸ್ಟ್
0: ಸರ್,
1: ಸರ್ ನಮ್ಮ ಜಿಲ್ಲೆ ಅಂತ ಬಂದ್ರೆ ಸರ್,
0: ವಿಜಯಪುರ ಜಿಲ್ಲೆ.
1: ಸರ್ ವಿಜಯಪುರ ಜಿಲ್ಲೆ, ಅಲ್ಲಿ ಗೋಳ ಗುಮ್ಮಜ್ ಫೇಮಸ್ ಸರ್. ಎಲ್ಲಾ ರಾಜ್ಯದಿಂದ ವಿದೇಶದಿಂದನು ಈ ಗೋಳ ಗುಮ್ಮಜ್ ಅನ್ನು ನೋಡಕ್ ಬರ್ತಾರೆ ಸರ್. ತುಂಬಾ ಹೈಟ್ ಅಲ್ಲಿರೋ ಇದನ್ನ ಸರ್, ಒಂದ್ ಸಲ ಕೂಗಿದ್ರೆ 7 ಸಲ ಅದು ಪ್ರತಿಧ್ವನಿ ಆಗುತ್ತೆ ಸರ್. ತುಂಬಾ ನೋಡಕ್ ತುಂಬಾ ಚೆನ್ನಾಗಿದೆ ಸರ್. ಹಲೋ ಸರ್,
0: ಕೇಳಿಸಿದೆ ಹೇಳಿ.
1: ಮತ್ತೆ ನಮ್ಮ ಜಿಲ್ಲೆಯಲ್ಲಿ ಹೆಚ್ಚಾಗಿ ಬೆಳೆಯುವುದು ಯಾವ್ದಂದ್ರೆ ಸರ್, ದ್ರಾಕ್ಷಿ ಸರ್. ಇಲ್ಲಿ ಹೇರಳವಾಗಿ ದ್ರಾಕ್ಷಿಯನ್ನು ಬೆಳೆಯಲಾಗುತ್ತದೆ ಸರ್. ಮತ್ತೆ ಇತರ ಬೆಳೆಗಳು, ಸಜ್ಜೆ, ಜೋಳ, ತೊಗರಿ, ಗೋಧಿ, ಆತರ ಎಲ್ಲಾ ಬೆಳೆಗಳನ್ನು ಬೆಳೆಯಲಾಗುತ್ತದೆ ಸರ್. ಇಲ್ಲಿ ತುಂಬಾ ಬಿಸಿಲಿನ ನಾಡೆ ಅಂತ ಕರೀತಾರೆ ಸರ್.
0: ಸರ್, ಹೀಗೆ ಎಷ್ಟರ ಮಟ್ಟಿಗೆ ಇದೆ ಬಿಸಿಲು?
1: ಈಗ ಬಿಸಿಲು ಇವತ್ತ 38 ಇದೆ ಸರ್. ತುಂಬಾ ಬಿಸಿಲ ಸರ್ ಇಲ್ಲಿ ಸಂಸ್ಕೃತ ಒಂಥರ ಮಿಕ್ಸ್ ಆಗಿ ಮಾತಾಡ್ತಾರೆ. ಗಡಸು ನಾಡಿನ ನಾಡು ಅಂತ ಕರೀತಾರೆ ಸರ್ ಇದನ್ನು, ವಿಜಯಪುರನ. ತುಂಬಾ ಬಿಸಿಲಿನ ನಾಡು ಸರ್ ಇದು.
0: ಸರ್, ಬೆಳೆ ಅಂದ್ರೆ ಏನೇನ್ ಬೆಳೆ ವಿಶೇಷ ಇದೆ ಅಲ್ಲಿ ನಿಮ್ಮ ಭಾಗದಲ್ಲಿ?
1: ನಮ್ಮ ಭಾಗದಲ್ಲಿ ನಮ್ಮ ಜಮೀನ್ ಅಂತಾನೆ ಬಂದ್ರೆ ಸರ್, ತೊಗರಿ ಬೆಳಿತೀವಿ ಸರ್ ನಾವು
0: ಹೆಚ್ಚಿನದಾಗಿ.
1: ಇಲ್ಲಿ ಹೇರಳವಾಗಿ ಎಲ್ಲಾ ತಗೊಂಡ್ರೆ ದ್ರಾಕ್ಷಿನ ತುಂಬಾ ಬೆಳಿತಾರೆ ಸರ್. ದ್ರಾಕ್ಷಿ ಹೆಚ್ಚಾಗಿ ದ್ರಾಕ್ಷಿ ಬೆಳೆಯುವ ಜಿಲ್ಲೆ ಅಂತ ಕರೆಸ್ಕೊಂಡಿದೆ ಸರ್.
0: ಸಂತೋಷ ಆಯ್ತು ಸರ್ ನಿಮ್ ಜೊತೆ ಮಾತನಾಡಿ. ಕರೆ ಮಾಡಿದ್ದಕ್ಕೆ ಧನ್ಯವಾದ ನಿಮ್ಗೆ, ತುಂಬಾ ಚೆನ್ನಾಗಿ ಮಾತಾಡಿದ್ರಿ.
1: ವರುಣ್ ಸರ್ ಅಲ್ವಾ ಸರ್?
0: ಹೌದು ಹೌದು
1: ಸರ್. ನಿಮ್ಮ ಧ್ವನಿ ತುಂಬಾ ಸ್ವೀಟ್ ಆಗಿದೆ ಸರ್.
0: ಧನ್ಯವಾದ.

0: ಧನ್ಯವಾದ ಸರ್.
1: ಥ್ಯಾಂಕ್ ಯು.
0: ಧನ್ಯವಾದ ಸರ್. ಇದೀಗ ಕೇಳೋಣ ಈ ಭೂಮಿ ಆ ಭಾನು ಚಿತ್ರದ ಗೀತೆಯನ್ನು ಪ್ರೇಮ್ ಕುಮಾರ್ ಎಸ್ ಅವರ ಧ್ವನಿಯಲ್ಲಿ, ಬಿ ಎಚ್ ಮಲ್ಲಿಕಾರ್ಜುನ್ ಅವರ ಸಾಹಿತ್ಯಕ್ಕೆ ಎಸ್ ಪ್ರೇಮ್ ಕುಮಾರ್ ಅವರ ಸಂಗೀತವಿರುವಂತಹ ಗೀತೆಯನ್ನು.

0: ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: माननीय प्रधानमंत्री श्री नरेंद्र मोदी जी का देश के सभी एग्जाम वॉरियर्स के लिए विशेष संदेश.
2: अल्टीमेट गोल एग्जाम के नंबर नहीं हो सकता है. अल्टीमेट गोल संपूर्ण जीवन के विकास का होना चाहिए.
1: NCPCR आयोजित कर रहा है परीक्षा पर्व, जिसके लाइव सेशन के दौरान आप परीक्षा से संबंधित प्रश्न एक्सपर्ट से पूछ सकते हैं, जो कि 23 अप्रैल से 23 मई तक चलेंगे. अधिक जानकारी के लिए www.ncpcr.gov.in पर लॉगिन करें.
3: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
4: ಇದೀಗ ನಮ್ಮ ಇನ್ನೊಬ್ಬ ಕೇಳುಗರಿದ್ದಾರೆ ನಮ್ಮ ಜೊತೆ ಮಾತಾಡಲಿಕ್ಕೆ, ಯಾರು ಅಂತ ನೋಡೋಣ. ಹಲೋ.
5: ಹಲೋ,
4: ನಮಸ್ಕಾರ
5: ಸರ್. ನಮಸ್ತೆ.
4: ಯಾರು ಮಾತಾಡ್ತಾ ಇರೋದು?
5: ಮೌನಿಕಾ, ಹಾಸನದಿಂದ.
4: ನಮಸ್ತೆ ಮೇಡಮ್.
5: ನಮಸ್ತೆ ಸರ್.
4: ವಿಷಯ ಗೊತ್ತಲ್ವಾ, ನಮ್ಮ ನಾಡು ಕಾರ್ಯಕ್ರಮ.
5: ನಮ್ಮ ಹಾಸನ ಜಿಲ್ಲೆ ಒಂದು ಪ್ರಸಿದ್ಧವಾದ ಪ್ರವಾಸಿ ತಾಣದ ಬಗ್ಗೆ ಇವತ್ತು ಮಾತಾಡ್ತೀನಿ. ನಮ್ಮ ಹಾಸನ ಜಿಲ್ಲೆಯ ಒಂದು ಗೊರೂರು ಎಲ್ಲರೂ ಕೇಳಿರ್ತಾರೆ.
4: ಹೌದು.
5: ಹೇಮಾವತಿ ಜಲಾಶಯದಲ್ಲಿ ಒಂದು ಚರ್ಚ್ ಇದೆ, ಶೆಟ್ಟಿಯಲ್ಲಿ ಅಂತ ಒಂದೂರು. ಅದು ಜಲಾಶಯದಲ್ಲೇ ಇರುವಂತ ಚರ್ಚ್. 1840 ಅದು ನಿರ್ಮಿಸಿದ್ದು. ಶೆಟ್ಟಿಯಲ್ಲಿ ಚರ್ಚ್ ಅಂತಾನೆ ಅದು ಪ್ರಸಿದ್ಧಿಯಾಗಿದೆ. ಅದು ಫ್ರೆಂಚ್ ಕಾಲದ ಮಿಷನರಿ. ಅದು ಬಹಳ ವಿಶೇಷವಾಗಿದೆ ಚರ್ಚ್. ಅದಕ್ಕೆ ರೋಸರಿ ಚರ್ಚ್ ಅಂತಾನು ಕರೀತಾರೆ. ಯಾಕೆ ಅದು ಬೇರೆ ಚರ್ಚ್ಗಳಿಗಿಂತ ವಿಶೇಷವಾಗಿದೆ ಅಂದ್ರೆ, ಅದು ಏನದು ಗೋಥಿಕ್ ಅಂತ ಒಂದು ವಾಸ್ತುಶಿಲ್ಪದ ರಚನೆ ಆಗಿದೆ. ಹಾಗಾಗಿ ಬಹಳ ಸುಂದರವಾಗಿದೆ. ಅದು ಹೇಮಾವತಿ ಹೊಳೆ ತುಂಬಿದಾಗ ಅದು ಪೂರ್ತಿ ಮುಳುಗತ್ತೆ, ಅಂದ್ರೆ ಸ್ವಲ್ಪ ತುದಿ ಮಾತ್ರ ಕಾಣ್ತಾ ಇರತ್ತೆ. ಅದಕ್ಕೆ ಅದನ್ನ ತೇಲುವ ಚರ್ಚ್ ಅಥವಾ ತೇಲುವ ಟೈಟಾನಿಕ್ ಅಂತಾನು ಕರೀತಾರೆ. ಯಾಕೆಂದ್ರೆ ದೂರದಿಂದ ನೋಡಿದ್ರೆ ಅದು ತೇಲ್ತಾ ಇದೆಯೇನೋ ಅಂತ ಅನ್ಸುತ್ತೆ. ಹಾಗೆ ನೀರ್ ಕಡಿಮೆ ಆಗ್ತಾ ಆಗ್ತಾ ಪೂರ್ತಿ ಅದು ಖಾಲಿ ಆಗತ್ತೆ. ಆಗ ತುಂಬಾ ಜನ ಅದು ಬರ್ತಾರೆ ನೋಡ್ಲಿಕ್ಕೆ. ಮತ್ತೆ ಅಷ್ಟು ಕಾಲದಿಂದ 1860 ಕಟ್ಟಿದ್ದು, ನೀರಲ್ಲಿ ಮುಳುಗುತ್ತೆ ಮತ್ತೆ ನೀರ್ ಕಾಲಿಯಾದಾಗ ಬರುತ್ತೆ, ಆದ್ರೂ ಅಷ್ಟು ಗಟ್ಟಿ ಮುಟ್ಟಾಗಿದೆ. ಅಂದ್ರೆ ಆ ಒಂದು ಕಟ್ಟಡ ಕಾಮಗಾರಿ ಎಷ್ಟು ಚೆನ್ನಾಗಿದೆ, ವಿಶಿಷ್ಟವಾಗಿದೆ ಅಂತಾನೆ ಹೇಳ್ಬೋದು. ಸಾಕಷ್ಟು ಸಿನಿಮಾಗಳು ಚಿತ್ರೀಕರಣ ಆಗಿದೆ ಅಲ್ಲಿ. ಇತ್ತೀಚೆಗೆ ಪುನೀತ್ ರಾಜ್ಕುಮಾರ್ ಅವ್ರದ್ದು ದೊಡ್ಡಮನೆ ಹುಡುಗ ಸಿನಿಮಾ ಕೂಡ ಅಲ್ಲೇ ಒಂದು ಕ್ಲೈಮ್ಯಾಕ್ಸ್ ಅಲ್ಲಿ ಅಲ್ಲೇ ಚಿತ್ರೀಕರಣ ಆಯ್ತು. ಹಾಗಾಗಿ ತುಂಬಾನೇ ಅದು ಪ್ರಸಿದ್ಧಿಯಾದದ್ದು ಬ್ರಿಟಿಷ್ ಕಾಲದ್ದು, ಜೊತೆಗೆ ವಿಶೇಷವಾಗಿದೆ ಎಲ್ಲಾ ಚರ್ಚ್ಗಿಂತನು ಅಂತ ಹೇಳ್ಬೋದು.
4: ತುಂಬಾ ಚೆನ್ನಾಗಿ ವಿವರಣೆ ಕೊಟ್ರೆ ಮೇಡಮ್, ಧನ್ಯವಾದ ನಿಮ್ಮ ಎಲ್ಲಾ ಮಾಹಿತಿಗೂ.
5: ಧನ್ಯವಾದ ಸರ್.
4: ಧನ್ಯವಾದ ಮೇಡಮ್. ಸಮಯ ಆಗಿದೆ 1:58

ಸಮಯ 1:59 ಇದೆ. ಇಲ್ಲಿಗೆ ಇವತ್ತಿನ ನಮ್ಮ ನಾಡು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವಂತಹ ಸಮಯ. ಇಷ್ಟು ಹೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲ ಕೇಳುವರಿಗೂ ಆತ್ಮೀಯ ಧನ್ಯವಾದ. ಸಮಯ 2:00 ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೇಳಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.8.

0: 89 FM ಸಮಯ ಆಗಿದೆ 2:16. ಈಗ ಕೇಳೋಣ ಸ್ಪಂದನ, ನಮ್ಮ ನಿಮ್ಮ ಮಾತು, ಇಮೇಲ್ ಹಾಗೂ ಪತ್ರಗಳನ್ನು ಆಧರಿಸಿದ ಕಾರ್ಯಕ್ರಮ.
1: ಆತ್ಮೀಯ ಕೇಳುಗರಿಗೆಲ್ಲ ಸ್ಪಂದನ ವಿಶೇಷ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತ. ನಮಸ್ಕಾರ ಸುಮತಿಯವರೇ.
2: ನಮಸ್ಕಾರ ಕೃಷ್ಣಪ್ಪ. ಏನೋ ತುಂಬಾ ಏನೋ ಹೇಳಬೇಕು ಅಂತ ಕಾತರವಾಗಿ ಇದ್ದಂಗೆ ಇದೆಯಲ್ಲ.
1: ಏನಿಲ್ಲ, ತಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ಶ್ರೋತೃಗಳಿಗೂ ಕೂಡ ಗೊತ್ತಿರೋ ಹಾಗೆ
2: ವಾಕಥಾನ್ ಸಿದ್ಧತೆ ಎಲ್ಲಿಗೆ ಬಂತು.
1: ನಾಳೆ ಬೆಳಗ್ಗೆ 6:30 ಶುರುವಾಗತ್ತೆ. ನಮ್ಮ ಆಕಾಶವಾಣಿ ಕೇಂದ್ರದಿಂದ ಪ್ರಾರಂಭ ಆಗಿ ಮುಂದೆ ನಮ್ಮ ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ ಮುಖಾಂತರ ಕಬ್ಬನ್ ಪಾರ್ಕ್ಗೆ ನಾವು ಹೆಜ್ಜೆ ಇಟ್ಟು ಕಬ್ಬನ್ ಪಾರ್ಕ್ನ ಪೂರ್ತಿ ಏನು ಹೈಕೋರ್ಟ್ನ ಹಿಂಭಾಗದಲ್ಲಿ ನಾವು ಹೋಗಿ ಆ ಕಡೆ ಹೈಕೋರ್ಟ್ನ ಏನು ವಿಕಾಸಸೌಧ ಏನಿದೆ ಆ ಕಡೆಗೆ ನಾವು ಪುನಃ ಮುಖ್ಯ ರಸ್ತೆಗೆ ಬಂದು ಅಲ್ಲಿಂದ ಹೈಕೋರ್ಟ್ ಮತ್ತು ವಿಧಾನಸೌಧದ ಮುಖಾಂತರ ಎರಡರ ಮಧ್ಯೆ ಇರುವಂತಹ ಒಂದು ಏನು ರಸ್ತೆ ಇದೆ ಆ ಒಂದು ರಸ್ತೆ ಮುಖಾಂತರ ಪುನಃ ನಾವು ನಮ್ಮ ಆಕಾಶವಾಣಿ
2: ಹೊರಟಿರ್ತೀವೋ ಅಲ್ಲಿಗೆ
1: ನಮ್ಮ ಆಕಾಶವಾಣಿ ಕೇಂದ್ರಕ್ಕೆ ನಮ್ಮ ವಾಕಥಾನ್ ಬಂದು ಸೇರುತ್ತೆ. ಇಲ್ಲಿ ಪುನಃ ಎಲ್ಲಿಂದ ಶುರುವಾಗುತ್ತೋ ಅಲ್ಲೇ ನಮ್ಮ ವಾಕಥಾನ್ ಮುಕ್ತಾಯ ಆಗುತ್ತೆ. ವಾಕಥಾನ್ ಅಂದ್ರೆ ನಾವು ಬ್ಯಾನರ್ ಇಟ್ಕೊಂಡಿರ್ತೀವಿ, ಸಮವಸ್ತ್ರ ಹಾಕಿರ್ತೀವಿ, ಹೆಚ್ಚಿನ ಸಂಖ್ಯೆಯಲ್ಲಿ ಸುಮಾರು ಒಂದು 200-300 ಜನ ನಾವು ಹೋಗುವಂತ ಒಂದು ನಿರೀಕ್ಷೆ ಇದೆ. ಅಲ್ಲೇ ಬೆಳಗಿನ ಜಾವ ವಾಯುವಿಹಾರ ಮಾಡ್ತಾ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ಅವ್ರಿಗೂ ಕೂಡ ತೊಂದರೆ ಆಗದಂಗೆ ನಾವು ನಮ್ಮ ಒಂದು ಏನು ವಾಕಥಾನ್ ಮಾಡಬೇಕಾಗತ್ತೆ. ಅದಕ್ಕೆ ಸಂಬಂಧಪಟ್ಟ ಒಂದು ಇಲಾಖೆಗೆ ನಾವು ಪತ್ರವನ್ನು ನೀಡಿ ಅವ್ರ ಹತ್ರ ನಾವು ಪರ್ಮಿಷನ್ ಅನ್ನ ಪಡ್ಕೊಂಡಿದ್ದೀವಿ. ಉಳಿದಂತೆ ಎಲ್ಲಾ ಒಂದು ಸಿದ್ಧತೆಗಳು.
2: ಆಕಾಶವಾಣಿಯ ಬಗ್ಗೆ ಅಭಿಮಾನ ಇರುವ, ಪ್ರೀತಿ ಇರುವ
1: ವಾಲಂಟಿಯರ್
2: ಬೇಕಾದರೂ ಇದರಲ್ಲಿ
1: ಭಾಗವಹಿಸಬಹುದು. ಎಲ್ರಿಗೂ ಒಂದು ಮುಕ್ತ ಅವಕಾಶ.
2: ಆಕಾಶವಾಣಿಯ ನಮ್ಮ ಒಂದು ಇತಿಹಾಸದಲ್ಲಿ ಇದೊಂದು ಹೊಸ ತರಹದ ಕಾರ್ಯಕ್ರಮ ಕೂಡ.
1: ಖಂಡಿತ, ಆಕಾಶವಾಣಿಗೆ 90 ವರ್ಷಗಳ ಈ ಒಂದು ಸಂಭ್ರಮಾಚರಣೆ ಅಂದ್ರೆ 90 ವರ್ಷಗಳಂದ್ರೆ ಅದು ಸಾಮಾನ್ಯದ ಮಾತಲ್ಲ. ಸೊ ಏನು, ಸ್ವತಂತ್ರ ಪೂರ್ವದಲ್ಲೇ ನಮ್ಮ ಆಕಾಶವಾಣಿ ಆರಂಭ ಆಗಿ 90 ವರ್ಷಗಳ ಕಾಲ ನಿರಂತರವಾಗಿ ನಮ್ಮ ಕೇಳುವರಿಗೆ ಮಾಹಿತಿ, ಮನೋರಂಜನೆ ಎಲ್ಲವನ್ನು ಒಂದು ಕೊಡ್ತಾ ಬಂದಿರುವಂತಹದ್ದು ಒಂದು ದೊಡ್ಡ ಪರಂಪರೆ ಉಳ್ಳಂತಹ ನಮ್ಮ ಸಂಸ್ಥೆಗೆ 90 ವರ್ಷಗಳಾಗಿದೆ. ಈ ಒಂದು ಸಂದರ್ಭದಲ್ಲಿ ಈ ವಾಕಥಾನ್ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನ ಅಧಿಕೃತವಾಗಿ ನಾವು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ.
2: ಎಷ್ಟೊಂದು ಖುಷಿ ಆಗುತ್ತೆ ಅಲ್ವಾ, ಅಂದ್ರೆ ನಮ್ಮ ಶ್ರೋತೃಗಳು, ನಾವು ಎಲ್ಲ ಸಿಬ್ಬಂದಿ ವರ್ಗ ಎಲ್ಲರೂ ಸೇರಿ ಬೆಳಗ್ಗೆ 6 ಗಂಟೆಗೆ ಇಂಥದೊಂದು ಕಾರ್ಯಕ್ರಮ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಳ್ಳೋದು ಅಂದ್ರೆ ಆಗಷ್ಟೇ ಇನ್ನ ಸೂರ್ಯ ಉದಯಿಸ್ತಾ ಇರ್ತಾನೆ, ಕಬ್ಬನ್ ಪಾರ್ಕಿನ ಹಕ್ಕಿಗಳ ಚಿಲಿಪಿಲಿ ವಾತಾವರಣ, ಜೊತೆಗೆ ನಾವೆಲ್ಲ ರೇಡಿಯೋ ಕೂಡ ಇಟ್ಕೊಂಡೇ ವಾಕಥಾನ್ ಮಾಡಿದ್ರೆ ಇನ್ನೂ ಒಂಥರ ಚೆನ್ನಾಗಿರುತ್ತೆ ಅಲ್ವಾ.
1: ತುಂಬಾ ಚೆನ್ನಾಗಿರುತ್ತೆ, ಅದಕ್ಕಂತಲೇ ಎಲ್ರಿಗೂ ಒಂದೇ ರೀತಿಯ ಸಮಸ್ಯೆ ಇರುತ್ತೆ. ಜೊತೆಗೆ ರೇಡಿಯೋನ ಕೂಡ ನಾವು ಕೈಯಲ್ಲಿ ಇಟ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಏನು ಬ್ಯಾನರ್ಸ್ ಕೂಡ ಇಟ್ಕೊಂಡು ಎಲ್ಲರಿಗೂ ನಮ್ಮ ಆಕಾಶವಾಣಿಗೆ 90 ವರ್ಷಗಳ ಒಂದು ಸಂಭ್ರಮಾಚರಣೆ ನಡೀತಾ ಇದೆ. ಮುಂದಿನ ಪೀಳಿಗೆ ಕೂಡ ಇದು ಮುಂದೆ ಹಾಗೆ ತಲುಪಬೇಕು ಅನ್ನೋದು ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ.
2: ಈಗ ಒಂದು ಸಂಭ್ರಮದ ಹಾಡನ್ನ ಕೇಳೋಣ ಅಂದ್ರೆ ಯಾವ ಹಾಡು ನಮ್ಮ ಕೃಷ್ಣಪ್ಪ ಅವ್ರಿಗೆ ಪ್ರಸಾರ ಮಾಡೋಣ?
1: ನಾವು ವಾಕ್ತಾನ್ ಮಾಡುವಂತಹದ್ದು ಕಬ್ಬನ್ ಪಾರ್ಕ್ ಮುಖಾಂತರ. ಸೊ ಹಾಗಾಗಿ ಈ ಒಂದು ಹಚ್ಚ ಹಸಿರಿರುವಂತಹ ಒಂದು ಕಬ್ಬನ್ ಪಾರ್ಕ್ ನಲ್ಲಿ ನಡೀತಾ ಇರಬೇಕಾದ್ರೆ ನಮ್ಗೆ ತುಂಬಾ ಈ ಹಸಿರನ್ನೋದೇ ನಮ್ಗೆ ಕಣ್ಣು ಕಾಣಿಸುತ್ತೆ ಹೆಚ್ಚಿನ ಪ್ರಮಾಣದಲ್ಲಿ. ಹಾಗಾಗಿ ಗಂಧದ ಗುಡಿಯಿಂದ ನಾವಾಡುವ ನುಡಿಯೇ ಕನ್ನಡ ನುಡಿ, ಈ ಹಾಡನ್ನೇ ಡಾಕ್ಟರ್ ರಾಜ್ಕುಮಾರ್ ಅವರ ಅಣ್ಣ ಅವರ ಒಂದು ಹಾಡನ್ನ ನಮ್ಮ ಕೇಳುಗರಿಗಾಗಿ
2: ಅಲ್ವಾ. ಆಕಾಶವಾಣಿ ಅಂದ್ರೆ ಕನ್ನಡ, ಕಬ್ಬನ್ ಪಾರ್ಕ್ ಅಂದ್ರೆ ಹಸಿರು.

0: ಇವತ್ತಿನ ಇಮೇಲ್ಗಳ ಕಡೆಗೆ ನಾವು ನೋಡೋದಾದ್ರೆ ಕೆಲವು ಪತ್ರಗಳನ್ನು ಕೂಡ ಕೆಲವರು ಬರೆದಿದ್ದಾರೆ. ಎಲ್ಲರೂ ಬಹುತೇಕ ನಮ್ಮ ಹೊಸ ಕಾರ್ಯಕ್ರಮಗಳು ಚೆನ್ನಾಗಿದೆ ಚಿ ಬರೆದಿದ್ದಾರೆ. ಮೆಚ್ಚುಗೆ ಬರೆದವರಿಗೆಲ್ಲ ನಾವು ಧನ್ಯವಾದಗಳನ್ನ ಹೇಳೋಣ.
1: ಮೊದಲನೇದಾಗಿ ಯಾರ್ದು ಇಮೇಲ್ ಬಂದಿದೆ ನೋಡಿ,
0: ಇಮೇಲ್ಗಳು ಸಾಕಷ್ಟು ಇದೆ. ಈಗ ನಾವು ಹೇಗೆ ವಾಟ್ಸಪ್ ಮಾಡುವಾಗ ಅದೇ ಅದೇ ಶ್ರೋತೃಗಳ ವಾಟ್ಸಪ್ ಬರುತ್ತೆ ಅಂತ ಅನೇಕರು ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ. ಈಗ ಇಮೇಲ್ ಕೂಡ ನಮ್ಮ ಹೊಸ ಹೊಸ ಶ್ರೋತೃಗಳಿಗೆ, ಹೊಸ ಹೊಸ ಎಲ್ಲ ವಿಭಾಗದವರು ಎಲ್ಲರೂ ಕೂಡ ನಮಗೆ ಕಳಿಸೋದಕ್ಕೆ ಸಾಧ್ಯ ಆಗಬೇಕು ಅಂತ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಆದರೆ ನಮಗೆ ಹಲವಾರು ಬಾರಿ ಅವರೇ ಮೇಲ್ಗಳನ್ನು ಮಾಡಿ ನಮ್ಮ ಮೇಲ್ ಓದಲಿಲ್ಲ ಅಂತ ಹೇಳೋದು ಕೂಡ ಉಂಟು. ಇದಕ್ಕೆ ನಾವು ಏನಾದರೂ ಒಂದು ಅವ್ರಿಗೊಂದು ಸ್ವಲ್ಪ ಸಮಾಧಾನ ಮಾಡಬೇಕೇನೋ ಅಂತ.
1: ಯಾರವರು?
0: ನಮ್ಮ ಎನ್ ಆರ್ ಪ್ರಸಾದ್ ಅವರು,
1: ರಾಜಾಜಿನಗರ.
0: ಹೌದು, ರಾಜಾಜಿನಗರದ ಎನ್ ಆರ್ ಪ್ರಸಾದ್ ಅವರು ಎಲ್ಲ ಕಾರ್ಯಕ್ರಮಗಳನ್ನ ತುಂಬಾ ಚೆನ್ನಾಗಿ ಕೇಳ್ತಾರೆ ಮತ್ತೆ ಬಹಳ ಪ್ರಬುದ್ಧ ಲಿಸ್ನರ್. ನಮ್ಮ
1: ಒಳ್ಳೆ ವಿಶ್ಲೇಷಣಕಾರರು ಕೂಡ.
0: ಹೌದು,
1: ರೇಡಿಯೋ ಬಗ್ಗೆ.
0: ಹೌದು, ಅವರು ಹೇಳ್ತಾರೆ, ನಾನು ಬಾನುಲಿ ಕಲಿಗಳು ಕಾರ್ಯಕ್ರಮನ ಕೇಳ್ತೀನಿ, ನನಗೆ ತುಂಬಾ ತುಂಬಾ ಇಷ್ಟ ಆಗಿದೆ ಅದು. ಹಾಗೆ ಇಂತಹ ಒಂದು ಅದ್ಭುತ ಕಾರ್ಯಕ್ರಮ ಪ್ರಸಾರ ಮಾಡ್ತಾ ಇರೋದಕ್ಕೆ ನಿಲಯಕ್ಕೆ ಧನ್ಯವಾದ ಅಂತ ಹೇಳಿದ್ದಾರೆ.
1: ಇವರ ಒಂದು ಅನಿಸಿಕೆಗೆ ನಮ್ಮ ಕಡೆಯಿಂದ ಕೂಡ ಧನ್ಯವಾದಗಳನ್ನು ತಿಳಿಸೋಣ.
0: ಇವ್ರದ್ದು ಅದೇ, ನನ್ನ ನಾಲ್ಕು ಮೇಲ್ಗಳನ್ನ ಕಳಿಸಿದ್ದೆ, ನಾನು ಓದ್ಲಿಲ್ಲ ನೀವು ನನ್ನ ಮೇಲ್ಗಳನ್ನ ಅನ್ನುವಂತಹ ಒಂದು ಆಪಾದನೆ ಕೂಡ ಅವರು ಆಗಾಗ ಮಾಡ್ತಾರೆ. ಎಲ್ಲ ಮೇಲ್ಗಳನ್ನು ಪೂರ್ಣವಾಗಿ ಓದೋದಕ್ಕೆ ಸಾಧ್ಯ ಆಗಲ್ಲ ಅಲ್ವಾ?
1: ಹೌದು, ಯಾಕಂದ್ರೆ ನಮ್ ಇರುವಂತದ್ದು ಒಂದು 15 ನಿಮಿಷಗಳ ಕಡಿಮೆ ಸಮಯ. ಈ ಸಮಯದಲ್ಲಿ ನಾವು 16 ಜನರ ಮೇಲ್ ಅನ್ನು ಓದ್ಬೇಕು, ಅವ್ರ ಪ್ರಶ್ನೆಗಳಿದ್ರೆ ಉತ್ತರಿಸಬೇಕು, ಅವ್ರದ್ದು ಏನೇ ಒಂದು ಅನಿಸಿಕೆ ಅಭಿಪ್ರಾಯಗಳಿಗೆ ನಾವು ಸೂಕ್ತವಾದಂತಹ ಒಂದು ರೀತಿಯಲ್ಲಿ ನಾವು ವ್ಯಕ್ತಪಡಿಸಬೇಕು.
0: ಮೇಲ್ಗಳ ಸಾರಾಂಶವನ್ನ
1: ಇವರು ನಮ್ಮ ಎನ್ ಆರ್ ಪ್ರಸಾದ್ ಅವ್ರಿಗೆ ಈ ಸಮಯದಲ್ಲಿ ಹೇಳೋದಿಷ್ಟೇ, ನೀವು ಏನು ನೀವು ಮೇಲ್ ಮುಖಾಂತರ ನಮಗೆ ಕಳಿಸ್ತೀರ ಸಂದೇಶವನ್ನ, ಅದು ಸ್ಪಷ್ಟವಾಗಿರಲಿ ಮತ್ತೆ ಬ್ರೀಫ್ ಅಂದ್ರೆ ಸಂಕ್ಷಿಪ್ತವಾಗಿರಲಿ. ಒಂದು 2-3 ಸಾಲಲ್ಲಿ ಇವರು ಮೆಸೇಜ್ ಅನ್ನು ಕಳಿಸಿದ್ರೆ ನಮ್ಗೆ ಓದಕ್ಕೂ ಉತ್ತರ ಕೊಡುವುದಕ್ಕೂ ಕೇಳೋದಕ್ಕೂ ಕೂಡ ಚೆನ್ನಾಗಿರುತ್ತೆ.
0: ಆಮೇಲೆ ಪ್ರತಿ ಒಂದನ್ನು ಅಂದ್ರೆ ನಿರ್ದಿಷ್ಟವಾಗಿ ಅವರು ಕೆಲವೊಮ್ಮೆ ಹೇಳಿದ್ರು ಕೂಡ ಎಲ್ಲವನ್ನೂ ನಾವು ಕಾರ್ಯರೂಪಕ್ಕೆ ತಕ್ಷಣ ತಂದು ಬಿಡ್ತೀವಿ ಅಂತ ಹೇಳೋದು ಕೂಡ ಕಷ್ಟ ಆಗುತ್ತೆ. ಇದೊಂದು ಸಂಸ್ಥೆ, ಮತ್ತೆ ಯಾವುದೇ ಒಂದು ವಿಚಾರ ನಾವು ಅದು ಒಂದು ಆ ಕ್ರಮ ಏನಿದೆ ಆ ಕ್ರಮದಲ್ಲೇ ಹೋಗಬೇಕಾಗುತ್ತೆ.
1: ಯಾವುದೇ ಒಂದು ಸಣ್ಣ ಬದಲಾವಣೆ ಆಗ್ಬೇಕಾದ್ರು ಅಧಿಕೃತವಾಗಿ ಅದು ಅನುಮೋದನೆ ಆಗ್ಲೇಬೇಕು.
0: ಮೆಚ್ಚಿ ಕಾರ್ಯಕ್ರಮಗಳಿಗೆ ಮೆಚ್ಚಿ ಬರೆದಿದ್ದೀರಿ, ಸಂತೋಷ. ಈಗ ರೋಹಿತ್ ಅವರು ನಿನ್ನೆ ಕಾರ್ಯಕ್ರಮ ಬದಲಾವಣೆ ಮಾಡಬಹುದಾ ಹೆಸರನ್ನ ಅಂತ ಕೇಳಿದ್ರು. ಹೀಗೆ ಕೆಲವೊಂದಷ್ಟು ಆರೋಗ್ಯಕರವಾದ ಮಾತುಗಳನ್ನ ನೀವು ನಮಗೆ ಸಲಹೆಗಳನ್ನ ಕೊಡ್ತೀರಿ, ನಾವು ಅದನ್ನ ಹೇಗೆ ಸ್ವೀಕಾರ ಮಾಡಬಹುದು, ಯಾವಾಗ ಮಾಡಬಹುದು, ಇದು ಯಾವಾಗ ಜಾರಿಗೆ ಬರುತ್ತೆ, ಇದನ್ನೆಲ್ಲ ನಾವು
1: ಎಷ್ಟು ಅದಕ್ಕೆ ಅವರ ಒಂದು ಅನಿಸಿಕೆ ಅಭಿಪ್ರಾಯಗಳಿಗೆ ನಾವು ಸ್ಪಂದಿಸಕ್ಕಾಗುತ್ತೋ ಒಂದು ಉತ್ತರವನ್ನು ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಆದರೆ ಎಲ್ಲಾನು ನಾನು ಬರೆದಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು, ನಾನು ಕೇಳಿದಂತಹ ಎಲ್ಲ ಮಾಹಿತಿಯನ್ನು ಕೊಡಬೇಕು ಅನ್ನೋದಾದರೆ ಸ್ವಲ್ಪ ಕಷ್ಟ ಆಗುತ್ತೆ.
0: ಆಮೇಲೆ ಪ್ರತಿ ಸ್ಪಂದನ ಕಾರ್ಯಕ್ರಮದಲ್ಲೂ ನಾವು ಒಂದು 3-4 ಮೇಲ್ಗಳನ್ನು ತಗೊಳ್ತೇವೆ.
1: ಹೌದು,
0: ಆಮೇಲೆ ಹಾಗೆ ತಗೊಳ್ಳೋದು

0: ಇಂದ ಮೂರು ಮೇಲ್, ಇವತ್ತಿನ ಮೇಲ್ ನಿಮ್ಮ ಮೇಲ್ನ ನಾವು ಓದಿಲ್ಲ ಅಂದ್ರೆ ಖಂಡಿತ ನಾಳೆ ನಿಮ್ಮ ಮೇಲ್ಗಳನ್ನು ನಾವು ಓದ್ತೇವೆ. ನಮ್ಮ ಅನೇಕ ಶ್ರೋತೃಗಳು ಅದೇ ದಿನ ನಾವು ಮೇಲ್ ಕಳಿಸಿದ ಕೂಡಲೇ ವಾಟ್ಸಪ್ ತರನೇ ಓದ್ಬಿಡ್ಬೇಕು ಅಂದ್ರೆ ಅದು ಹಾಗಲ್ಲ, ಸ್ವಲ್ಪ ಕಾಯಬೇಕಾಗತ್ತೆ. ಸೋಮವಾರದಿಂದ ಶುಕ್ರವಾರದ ಒಳಗೆ ಯಾವತ್ತೋ ಒಂದು ದಿನ ನಿಮ್ಮ ಮೇಲ್ನ ನಾವು ಓದ್ತೇವೆ ಖಂಡಿತ.
1: ಯಾಕಂದ್ರೆ ನಮ್ಗೆ ಮೇಲ್ ಕಳಿಸಿದ ಮೇಲೆ ಖಂಡಿತ ನಾವು ಓದೇ ಓದ್ತೀವಿ.
0: ಖಂಡಿತ ನಮಗೆ ನೀವು ಪತ್ರಗಳನ್ನು ಬರೀಬಹುದು, ಮೇಲ್ಗಳನ್ನು ಮಾಡಬಹುದು. ನಮ್ಮ ವಿಳಾಸ,
1: ನಮ್ಮ ವಿಳಾಸ kannadavividdhabharati@gmail.com
0: kannadavividdhabharati@gmail.com. ಟಿಐ ಹಾಕಿ ವಿವಿಧ ಭಾರತಿಯಲ್ಲಿ, THI ಹಾಕಬೇಡಿ, TI ಹಾಕಿದರೆ kannadavividdhabharati@gmail.com ನೀವು ಕಳಿಸಬಹುದು. ಇನ್ನು ಪತ್ರ ಬರೆಯೋದಾದರೆ ವಿಳಾಸ,
1: ನಿಲಯ ನಿರ್ದೇಶಕರು ವಿವಿಧ ಭಾರತಿ, ಆಕಾಶವಾಣಿ, ಬೆಂಗಳೂರು, ರಾಜಭವನ ರಸ್ತೆ, ಪಿನ್ಕೋಡ್ ಸಂಖ್ಯೆ 560001.
0: ಆತ್ಮೀಯರೇ, ಪತ್ರಗಳನ್ನು ಬರೀತಾ ಇರಿ, ಇಮೇಲ್ ಕಳಿಸಿ. ನಿಮ್ಮ ಸಲಹೆ ಸೂಚನೆಗಳು ಆರೋಗ್ಯಪೂರ್ಣವಾಗಿರಲಿ. ಏನೋ ನಾವು ಹೇಳಬೇಕು ಅಥವಾ ನಮ್ಮ ಹೆಸರು ಬರಬೇಕು ಅಥವಾ ನನಗೆ ಸುಮ್ಮನೆ ಹೇಳಬೇಕು ಅಂತ ಹೇಳೋಕ್ಕಿಂತ ನಿಮ್ಮ ಮನದಾಳದ ಮಾತುಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಿ, ಅದಕ್ಕೆ ನಾವು ಖಂಡಿತ ಸ್ಪಂದಿಸ್ತೀವಿ ಅಂತ ಹೇಳ್ತಾ ಇವತ್ತಿನ ಸ್ಪಂದನಾ ಕಾರ್ಯಕ್ರಮಕ್ಕೆ ಮುಕ್ತಾಯ ಹಾಡ್ತಾ ಇದ್ದೇವೆ. ನಮಸ್ಕಾರ.
1: ನಮಸ್ತೆ.

0: ಇದುವರೆಗೂ ಸ್ಪಂದನ ಕಾರ್ಯಕ್ರಮವನ್ನ ಕೇಳಿದಿರಿ.
1: ಹಲೋ, ಯಾರು? ರಜನಿಕಾಂತ. ಏನಪ್ಪ ಚೆನ್ನಾಗ ಇದೆಯಾ? ಓ, ನಿಮಿಷ ಇರೋ ಬರ್ರಿ. ಹಲೋ,
2: ನಮಸ್ಕಾರ. ನಾನು ಮುಖ್ಯಮಂತ್ರಿ ಚಂದ್ರು. ನನಗೆ ಬಹಳ ಸಂತೋಷ ಆಗುತ್ತೆ ಒಂದು ವಿಚಾರಕ್ಕೆ. ವಿವಿಧ ಭಾರತೀಯ ಎಲ್ಲ ಕಾರ್ಯಕ್ರಮಗಳನ್ನು ನಾನು ಕೇಳ್ತಾ ಇದ್ದೀನಿ, ನೀವು ಕೇಳಿ. ಕೇವಲ ಮನೋರಂಜನೆ ಅಲ್ಲ, ವಿಚಾರಪೂರ್ವಕವಾದ ವಿಚಾರಗಳಿರ್ತವೆ ಮತ್ತು ಪರಿವರ್ತನೆಗೆ ಅನುಕೂಲಗಳಾಗುತ್ತೆ. ಅದರಲ್ಲಿ ಭಾವನೆಗಳಿಗೆ ಮತ್ತು ಬದುಕಿಗೆ ಮತ್ತು ಪ್ರಗತಿಪರ ಚಿಂತನೆಯನ್ನು ಇಟ್ಟುಕೊಂಡು ಶುದ್ಧವಾದ ಅಚ್ಚ ಕನ್ನಡದಲ್ಲಿ ಕಾರ್ಯಕ್ರಮ ಕೊಡ್ತಾ ಇರತಕ್ಕಂಥ ವಿವಿಧ ಭಾರತೀಯ ಕೇಳಿ ಆನಂದಿಸಿ ದಯಮಾಡಿ ಎಲ್ಲರೂ ಕೇಳಬೇಕು, ಕೇಳೋರಿಗೂ ಪುಸ್ತಲಾಯಿಸಿ ಅಂತ ಹೇಳಿ ನಾನು ನಮಸ್ಕಾರ ಮಾಡ್ತೀನಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು: ಆಪರೇಷನ್ ಸಿಂಧೂರ್ಗೆ ಒಂದು ವರ್ಷ, ಭಯೋತ್ಪಾದನೆಗೆ ಭಾರತ ತಲೆಬಾಗದು, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಮೈಸೂರಿನಲ್ಲಿ ಆರೋಗ್ಯ ಇಲಾಖೆಗೆ ಆಂಬ್ಯುಲೆನ್ಸ್ ಹಸ್ತಾಂತರ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಸಿರು ನಿಶಾನೆ. ಪಶ್ಚಿಮ ಬಂಗಾಳದಲ್ಲಿ ಗೆಲುವಿಗಾಗಿ ಬಿಜೆಪಿಯಿಂದ ಕೇಂದ್ರ ಸಂಸ್ಥೆಗಳ ದುರುಪಯೋಗ, ಸಚಿವ ಪ್ರಿಯಾಂಕ್ ಖರ್ಗೆ ಆರೋಪ. ಪೌರಾಡಳಿತ ನಿರ್ದೇಶನಾಲಯದಿಂದ ವಿವಿಧ ಮಹಾನಗರ ಪಾಲಿಕೆ ಹಾಗೂ ಪುರಸಭೆ ಅಧಿಕಾರಿಗಳ ವರ್ಗಾವಣೆ. ಭಯೋತ್ಪಾದನೆ ಮತ್ತು ರಾಷ್ಟ ವಿರೋಧಿ ಶಕ್ತಿಗಳ ಎದುರು ಭಾರತ ಎಂದಿಗೂ ಮಣಿಯುವುದಿಲ್ಲ ಎಂಬುದಕ್ಕೆ ಆಪರೇಷನ್ ಸಿಂಧೂರ್ ಒಂದು ದೃಢ ಸಂಕೇತವಾಗಿದೆ ಎಂದು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ನಡೆದು ಒಂದು ವರ್ಷ ತುಂಬಿರುವ ಹಿನ್ನೆಲೆಯಲ್ಲಿ ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶ ಹಂಚಿಕೊಂಡಿರುವ ಸಚಿವರು, ಇದು ಕೇವಲ ಮಿಲಿಟರಿ ಕಾರ್ಯಾಚರಣೆ ಆಗಿರದೆ ದೇಶದ ಏಕತೆ ಮತ್ತು ಧೈರ್ಯದ ಸಂಕೇತವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಭಾರತದ ತಾಳ್ಮೆಯನ್ನು ದೌರ್ಬಲ್ಯವೆಂದು ಭಾವಿಸಬಾರದು ಎಂಬ ಸ್ಪಷ್ಟ ಸಂದೇಶವನ್ನು ಜಗತ್ತಿಗೆ ತಿಳಿಸಲಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ಯಶಸ್ಸನ್ನು ಸ್ಮರಿಸಿರುವ ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ, ಒಂದು ವರ್ಷದ ಹಿಂದೆ ನಮ್ಮ ಸಶಸ್ತ್ರ ಪಡೆಗಳು ತಮ್ಮ ಶೌರ್ಯವನ್ನು ಪ್ರದರ್ಶಿಸಿ ಜನರ ಮೇಲೆ ದಾಳಿ ಮಾಡಿದವರಿಗೆ ಸೂಕ್ತ ಉತ್ತರ ನೀಡಿತ್ತು. ಪ್ರತಿಯೊಬ್ಬ ಭಾರತೀಯನೂ ಸಶಸ್ತ್ರ ಪಡೆಗಳ ಬಗ್ಗೆ ಹೆಮ್ಮೆಯ ಭಾವನೆ ಹೊಂದಿದ್ದಾನೆ ಎಂದಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೂ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಕೂಡ ಕಾರ್ಯಾಚರಣೆಯನ್ನು ಸ್ಮರಿಸಿದ್ದು, ಪಹಲ್ಗಾಮ್ ಉಗ್ರರ ದಾಳಿಗೆ ನಡೆಸಲಾದ ಈ ಕಾರ್ಯಾಚರಣೆ

0: ಭಯೋತ್ಪಾದನೆಯ ವಿರುದ್ಧ ಭಾರತದ ಶೂನ್ಯ ಸಹಿಷ್ಣುತಾ ನೀತಿಯನ್ನು ಎತ್ತಿಹಿಡಿದಿದೆ ಎಂದು ತಿಳಿಸಿದ್ದಾರೆ. ಮೈಸೂರಿನಲ್ಲಿಂದು ಬೆಳಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದಿವಂಗತ ರಾಕೇಶ್ ಸಿದ್ದರಾಮಯ್ಯ ಅವರ ಸ್ಮರಣಾರ್ಥ ಸಮತಾ ಟ್ರಸ್ಟ್ ಇಲಾಖೆ ವತಿಯಿಂದ ಆರೋಗ್ಯ ಇಲಾಖೆಗೆ ನೀಡಲಾದ ಆಂಬ್ಯುಲೆನ್ಸ್ಗಳಿಗೆ ಹಸಿರು ನಿಶಾನೆ ತೋರಿದರು. ಕಾರ್ಯಕ್ರಮದಲ್ಲಿ ಈ ಆಂಬ್ಯುಲೆನ್ಸ್ಗಳನ್ನು ಆರೋಗ್ಯ ಇಲಾಖೆಗೆ ಹಸ್ತಾಂತರಿಸಲಾಗಿದ್ದು ಇವು ಜಿಲ್ಲೆಯ ಜನರಿಗೆ ಉಚಿತ ತುರ್ತು ಸೇವೆ ಒದಗಿಸಲಿವೆ. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತರೆಡ್ಡಿ, ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಪಿಸಿ ಕುಮಾರಸ್ವಾಮಿ ಸೇರಿದಂತೆ ಹಲವು ಅಧಿಕಾರಿಗಳು ಉಪಸ್ಥಿತರಿದ್ದರು. ಪಶ್ಚಿಮ ಬಂಗಾಳದ 50 ಕ್ಷೇತ್ರಗಳಲ್ಲಿ ಮತದಾರರ ಪಟ್ಟಿಯಿಂದ ಹೆಸರು ಕೈಬಿಟ್ಟಿರುವ ಪ್ರಮಾಣ ಗೆಲುವಿನ ಅಂತರಕ್ಕಿಂತ ಹೆಚ್ಚಿದೆ ಮತ್ತು ಇದರಲ್ಲಿ ಅರ್ಧಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಬಿಜೆಪಿ ಗೆದ್ದುಕೊಂಡಿದೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಆರೋಪಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಈ ಕುರಿತು ಅಭಿಪ್ರಾಯ ಹಂಚಿಕೊಂಡಿರುವ ಅವರು, ಫಲಿತಾಂಶಗಳನ್ನು ಮೊದಲೇ ನಿರ್ಧರಿಸಿ ಅದಕ್ಕೆ ಪೂರಕವಾಗಿ ಸಂಸ್ಥೆಗಳನ್ನು ಹೇಗೆ ನಿರ್ವಹಿಸಬಹುದು ಎಂಬುದಕ್ಕೆ ಇದೊಂದು ಉದಾಹರಣೆಯಾಗಿದೆ ಎಂದು ಟೀಕಿಸಿದ್ದಾರೆ. ಕೇವಲ ಬಂಗಾಳದಲ್ಲಿ ತಾರ್ಕಿಕ ವ್ಯತ್ಯಾಸದ ಹೆಸರಿನಲ್ಲಿ ಮತದಾರರ ಹೆಸರು ಅಳಿಸುವಿಕೆ, ಕೇಂದ್ರ ಪಡೆಗಳ ಅತಿಯಾದ ಬಳಕೆ, ಅಧಿಕಾರಿಗಳ ಸಾಮೂಹಿಕ ವರ್ಗಾವಣೆ ಮತ್ತು ಎಣಿಕೆ ಕಾರ್ಯಕ್ಕೆ ಕೇಂದ್ರ ನೌಕರರ ನೇಮಕದಂತಹ ಕ್ರಮಗಳ ಮೂಲಕ ಚುನಾವಣಾ ಪ್ರಕ್ರಿಯೆಯನ್ನು ನಿಯಂತ್ರಿಸಲಾಗಿದೆ ಎಂದು ಸಚಿವರು ಆರೋಪಿಸಿದ್ದಾರೆ. ಭಾರತದ ಅಧ್ಯಕ್ಷತೆಯಲ್ಲಿ ನಗರ ಸಂಚಾರ ವ್ಯವಸ್ಥೆಯ ಮೇಲೆ ಗಮನದೊಂದಿಗೆ ಜೀವನ ಸುಗಮತೆ ಎಂಬ ಆಶಯದೊಂದಿಗೆ 5ನೇ ಬ್ರಿಕ್ಸ್ ಸುಪ್ರೀಂ ಆಡಿಟ್ ಇನ್ಸ್ಟಿಟ್ಯೂಷನ್ಸ್ ಎಸ್ಎಐ ನಾಯಕರ ಶೃಂಗಸಭೆಯು ಇಂದಿನಿಂದ ಬೆಂಗಳೂರಿನಲ್ಲಿ ಆಯೋಜಿಸಲಾಗಿದೆ. ಭಾರತದ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಸಿಎಜಿ ಆಯೋಜಿಸಿರುವ ಈ ಸಮಾವೇಶದಲ್ಲಿ ಬ್ರೆಜಿಲ್, ರಷ್ಯಾ, ಚೀನಾ, ದಕ್ಷಿಣ ಆಫ್ರಿಕಾ ಸೇರಿದಂತೆ 9 ಸದಸ್ಯ ರಾಷ್ಟಗಳ 42 ಪ್ರತಿನಿಧಿಗಳು ಭಾಗವಹಿಸುತ್ತಿದ್ದಾರೆ. ವೇಗವಾಗಿ ಬೆಳೆಯುತ್ತಿರುವ ನಗರ ಪ್ರದೇಶಗಳಲ್ಲಿನ ಸಾರಿಗೆ, ವಸತಿ ಮತ್ತು ಸುಸ್ಥಿರ ಅಭಿವೃದ್ಧಿಯ ಸವಾಲುಗಳನ್ನು ಎದುರಿಸುವಲ್ಲಿ ಲೆಕ್ಕ ಪರಿಶೋಧನಾ ಸಂಸ್ಥೆಗಳ ಪಾತ್ರದ ಕುರಿತು ಇಲ್ಲಿ ಚಿಂತನ ಮಂಥನ ನಡೆಯಲಿದೆ. 2 ದಿನಗಳ ಈ ಸಭೆಯಲ್ಲಿ ದತ್ತಾಂಶ ಆಧಾರಿತ ಲೆಕ್ಕ ಪರಿಶೋಧನೆ, ಆಧುನಿಕ ತಂತ್ರಜ್ಞಾನದ ಬಳಕೆ ಹಾಗೂ ನಾಗರಿಕ ಕೇಂದ್ರಿತ ಮೌಲ್ಯಮಾಪನ ವಿಧಾನಗಳ ಕುರಿತು ವಿವಿಧ ರಾಷ್ಟಗಳ ತಜ್ಞರು ವಿಚಾರ ಮಂಡಿಸಲಿದ್ದಾರೆ. ಶೃಂಗಸಭೆಯ ಭಾಗವಾಗಿ ಪ್ರತಿನಿಧಿಗಳು ಭಾರತೀಯ ವಿಜ್ಞಾನ ಸಂಸ್ಥೆ ಐಐಎಸ್ಸಿಗೆ ಭೇಟಿ ನೀಡಲಿದ್ದು ಸಮಾವೇಶವು ನಾಳೆ ಬೆಂಗಳೂರು ಘೋಷಣಾ ಪತ್ರ ಹಾಗೂ ಮುಂದಿನ 2 ವರ್ಷಗಳ ಕಾರ್ಯಯೋಜನೆಯನ್ನು ಅಂಗೀಕರಿಸುವುದರೊಂದಿಗೆ ಮುಕ್ತಾಯಗೊಳ್ಳಲಿದೆ. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮಂಡ್ಯ ವತಿಯಿಂದ ನಾಳೆ ಬೆಳಿಗ್ಗೆ 10 ಗಂಟೆಗೆ ಮಂಡ್ಯದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸಭಾಂಗಣದಲ್ಲಿ ಬೀಜೋತ್ಸವ ಮತ್ತು ಪೂರ್ವ ಮುಂಗಾರು ಆಂದೋಲನ 2026 ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮವನ್ನು ಕುಲಪತಿ ನಾರಾಯಣಸ್ವಾಮಿ ಉದ್ಘಾಟಿಸಲಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯ ಪೌರಾಡಳಿತ ನಿರ್ದೇಶನಾಲಯವು ಆಡಳಿತಾತ್ಮಕ ಹಿತದೃಷ್ಟಿಯಿಂದ ರಾಜ್ಯದ ವಿವಿಧ ಮಹಾನಗರ ಪಾಲಿಕೆ ಹಾಗೂ ಪುರಸಭೆಗಳ ಅಧಿಕಾರಿಗಳನ್ನು ವರ್ಗಾವಣೆಗೊಳಿಸಿ ಆದೇಶ ಹೊರಡಿಸಿದೆ. ಈ ಆದೇಶದನ್ವಯ ಸುಮಿತ್ರಾ ಜಿಎ ಅವರನ್ನು ಮಂಗಳೂರಿನಿಂದ ಧಾರವಾಡಕ್ಕೆ, ಗುರುದಾಸ್ ಎಂ ಅವರನ್ನು ಬೆಳಗಾವಿಯಿಂದ ಮೈಸೂರಿಗೆ, ಬೋನಪ್ಪ ಅವರನ್ನು ತುಮಕೂರಿನಿಂದ ಮಂಗಳೂರಿಗೆ, ದತ್ತಾತ್ರೇಯ ಅವರನ್ನು ಶಿವಮೊಗ್ಗದಿಂದ ಬೆಂಗಳೂರಿಗೆ, ಜಯಶ್ರೀ ಅವರನ್ನು ಧಾರವಾಡದಿಂದ ಬೆಳಗಾವಿಗೆ, ಈ ರೀತಿ ಹಲವು ಅಧಿಕಾರಿಗಳನ್ನು ವಿವಿಧ ಪಾಲಿಕೆಗಳಿಗೆ ವರ್ಗಾಯಿಸಿ ಜವಾಬ್ದಾರಿ ನೀಡಲಾಗಿದ್ದು ನಿಯೋಜಿತ ಸ್ಥಳಗಳಲ್ಲಿ ತಕ್ಷಣವೇ ಅಧಿಕಾರ ವಹಿಸಿಕೊಳ್ಳುವಂತೆ ಸೂಚಿಸಲಾಗಿದೆ. ಭಾರತ ಸೇವಾದಳ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಘಟಕ ವತಿಯಿಂದ ಭಾರತ ಸೇವಾದಳ ಸಂಸ್ಥಾಪಕ ಸ್ವಾತಂತ್ರ್ಯ ಹೋರಾಟಗಾರ ಡಾಕ್ಟರ್ ನಾಸು ಹರ್ಡೇಕರ್ ಅವರ 137ನೇ ಜನ್ಮ ದಿನಾಚರಣೆಯನ್ನು ದೊಡ್ಡಬಳ್ಳಾಪುರದಲ್ಲಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಭಾರತ ಸೇವಾದಳದ ಜಿಲ್ಲಾ ಅಧ್ಯಕ್ಷ ಜಿ ಲಕ್ಷ್ಮೀಪತಿ, ನಾಸು ಹರ್ಡೇಕರ್ ಅವರು ತಮ್ಮ ಉನ್ನತ ವ್ಯಾಸಂಗವನ್ನು ವಿದೇಶದಲ್ಲಿ ಮಾಡಿ ನಂತರ ಭಾರತಕ್ಕೆ ಮರಳಿ ಭಾರತದ ಸ್ವಾತಂತ್ರ್ಯದ ಚಳುವಳಿಯಲ್ಲಿ ಭಾಗವಹಿಸಿ ಸ್ವಾತಂತ್ರ್ಯ ಹೋರಾಟಕ್ಕೆ ಯುವಕರನ್ನು ಸಂಘಟಿಸುವ

0: ಕಾರ್ಯಕ್ರಮದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದರು. ಭಾರತ ಸೇವಾದಳ ಸ್ಥಾಪಿಸುವ ಮೂಲಕ ಶಿಸ್ತು, ರಾಷ್ಟ್ರಪ್ರೇಮ ಮತ್ತು ಸೇವಾ ಮನೋಭಾವವನ್ನು ಬೆಳೆಸಿದ್ದರು ಎಂದು ಸ್ಮರಿಸಿದರು. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಜ್ಞಾನ ಭಾರತಂ ಮಿಷನ್ ಅಡಿಯಲ್ಲಿ ದಾವಣಗೆರೆ ಜಿಲ್ಲೆಯ ಅಮೂಲ್ಯ ಐತಿಹಾಸಿಕ ಸಂಪತ್ತನ್ನು ಸಂರಕ್ಷಿಸುವ ಕಾರ್ಯಕ್ಕೆ ಒತ್ತು ನೀಡಲಾಗಿದ್ದು, ಶತಮಾನಗಳ ಇತಿಹಾಸವಿರುವ ಹಳೆಯ ಕೈಬರಹದ ಹಸ್ತಪ್ರತಿಗಳು ಹಾಗೂ ಶಿಲಾಶಾಸನಗಳನ್ನು ಆಧುನಿಕ ತಂತ್ರಜ್ಞಾನದ ಮೂಲಕ ಡಿಜಿಟಲೀಕರಣಗೊಳಿಸುವ ಸಮೀಕ್ಷೆಯನ್ನು ಇದೇ 15ರೊಳಗೆ ಪೂರ್ಣಗೊಳಿಸುವಂತೆ ಜಿಲ್ಲಾಧಿಕಾರಿ ಜಿಎಂ ಗಂಗಾಧರಸ್ವಾಮಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಜಿಲ್ಲೆಯಲ್ಲಿರುವ ಶಾಸನ ಮತ್ತು ಸ್ಮಾರಕಗಳ ಸಂರಕ್ಷಣೆ ಕುರಿತು ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಈ ಅಭಿಯಾನವು ಕೇವಲ ದಾಖಲಾತಿಗೆ ಸೀಮಿತವಾಗಿರದೆ ಸಾಂಸ್ಕೃತಿಕ ಪರಂಪರೆಯನ್ನು ಉಳಿಸುವ ಬೃಹತ್ ಗುರಿಯನ್ನು ಹೊಂದಿದ್ದು, ದೇಶಾದ್ಯಂತ ಚದುರಿಹೋಗಿರುವ ಹಸ್ತಪ್ರತಿಗಳ ಮಾಹಿತಿಯನ್ನು ಒಂದೆಡೆ ಸಂಗ್ರಹಿಸಿ ಬೃಹತ್ ರಾಷ್ಟೀಯ ಜ್ಞಾನ ಭಂಡಾರವನ್ನು ನಿರ್ಮಿಸುವುದು ಯೋಜನೆಯ ಮುಖ್ಯ ಉದ್ದೇಶವಾಗಿದೆ ಎಂದು ತಿಳಿಸಿದರು. ಅನಾನುಕೂಲಕರ ಹವಾಮಾನದಿಂದ ಉಂಟಾಗುವ ಬೆಳೆ ನಷ್ಟದಿಂದ ರೈತರನ್ನು ರಕ್ಷಿಸುವ ಉದ್ದೇಶದಿಂದ ಜಾರಿಗೆ ತರಲಾಗಿರುವ ಮರುವಿನ್ಯಾಸಗೊಳಿಸಿದ ಹವಾಮಾನ ಆಧಾರಿತ ವಿಮೆ ಯೋಜನೆಯನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವಂತೆ ಬಾಗಲಕೋಟೆ ಜಿಲ್ಲಾಧಿಕಾರಿ ಸಂಗಪ್ಪ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ಮಟ್ಟದ ತಾಂತ್ರಿಕ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಯೋಜನೆಯ ಪ್ರಮುಖ ಅಂಶಗಳ ಕುರಿತು ಚರ್ಚಿಸಿದರು. ಮಳೆ, ತಾಪಮಾನ ಹಾಗೂ ತೇವಾಂಶದಂತಹ ಹವಾಮಾನ ವೈಪರೀತ್ಯಗಳಿಂದಾಗಿ ತೋಟಗಾರಿಕೆ ಮತ್ತು ವಾಣಿಜ್ಯ ಬೆಳೆಗಳಾದ ದಾಳಿಂಬೆ ಹಾಗೂ ದ್ರಾಕ್ಷಿ ಬೆಳೆಗಳಿಗೆ ಉಂಟಾಗುವ ನಷ್ಟಕ್ಕೆ ಪರಿಹಾರ ನೀಡುವ ಉದ್ದೇಶದಿಂದ ಈ ಯೋಜನೆ ಜಾರಿಗೊಂಡಿದೆ ಎಂದು ತಿಳಿಸಿದರು. ಈ ಯೋಜನೆಯಲ್ಲಿ ಬೆಳೆ ಕಟಾವು ಪರಿಶೀಲನೆಗೆ ಬದಲಾಗಿ ಹವಾಮಾನ ಕೇಂದ್ರಗಳ ದತ್ತಾಂಶಗಳ ಆಧಾರದ ಮೇಲೆ ಪರಿಹಾರ ನೀಡಲಾಗುತ್ತಿದೆ. ಬೆಳೆ ಬೆಳವಣಿಗೆಯ ಹಂತಗಳನ್ನು ಗಮನದಲ್ಲಿಟ್ಟು ವಿಮಾ ಮೊತ್ತ ನಿಗದಿಪಡಿಸಲಾಗುತ್ತದೆ. ಹವಾಮಾನ ಸೂಚ್ಯಾಂಕಗಳ ಆಧಾರದ ಮೇಲೆ ಸ್ವಯಂಚಾಲಿತವಾಗಿ ಪರಿಹಾರ ಬಿಡುಗಡೆ ಮಾಡಲಾಗುತ್ತಿದ್ದು, ಬೆಳೆ ಹಾನಿಯ ಸಂದರ್ಭದಲ್ಲಿ ಬೆಳೆ ಸಾಲ ಪಡೆದ ಹಾಗೂ ಸಾಲ ಪಡೆಯದ ರೈತರಿಗೆ ನೇರ ವಿಮಾ ಪಾವತಿ ಸಿಗಲಿದೆ ಎಂದು ಹೇಳಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಪರೇಷನ್ ಸಿಂಧೂರ್ಗೆ ಒಂದು ವರ್ಷ, ಭಯೋತ್ಪಾದನೆಗೆ ಭಾರತ ತಲೆಬಾಗದು, ಕೇಂದ್ರ ಸಚಿವ HD ಕುಮಾರಸ್ವಾಮಿ. ಮೈಸೂರಿನಲ್ಲಿ ಆರೋಗ್ಯ ಇಲಾಖೆಗೆ ಆಂಬ್ಯುಲೆನ್ಸ್ ಹಸ್ತಾಂತರ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಸಿರು ನಿಶಾನೆ. ಪಶ್ಚಿಮ ಬಂಗಾಳದಲ್ಲಿ ಗೆಲುವಿಗಾಗಿ ಬಿಜೆಪಿಯಿಂದ ಕೇಂದ್ರ ಸಂಸ್ಥೆಗಳ ದುರುಪಯೋಗ, ಸಚಿವ ಪ್ರಿಯಾಂಕ್ ಖರ್ಗೆ ಆರೋಪ. ಪೌರಾಡಳಿತ ನಿರ್ದೇಶನಾಲಯದಿಂದ ವಿವಿಧ ಮಹಾನಗರ ಪಾಲಿಕೆ ಹಾಗೂ ಪುರಸಭೆ ಅಧಿಕಾರಿಗಳ ವರ್ಗಾವಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
2: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ ಆಗಿದೆ 2:40:29. ಈಗ ಚಿತ್ರತಾನ ಕಾರ್ಯಕ್ರಮ, ಒಂದೇ ಚಿತ್ರದ ಹಾಡುಗಳನ್ನು ಕೇಳುವಂತಹ ಸಮಯ. ಇವತ್ತು ನಾವು ಆಯ್ಕೆ ಮಾಡಿಕೊಂಡಿರುವಂತಹ ಚಿತ್ರ ಸ್ವಸ್ತಿಕ್. 1998 ಬಿಡುಗಡೆಯಾದಂತಹ ಸ್ವಸ್ತಿಕ್ ಚಿತ್ರವನ್ನು ಉಪೇಂದ್ರ ಅವರು ನಿರ್ದೇಶಿಸಿದ್ದು, ರಾಘವೇಂದ್ರ ರಾಜ್ಕುಮಾರ್, ವಿಜಯಲಕ್ಷ್ಮಿ ಶ್ರೀನಾಥ್ ಅವರು ಪ್ರಮುಖ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದರು. ಈ ಚಿತ್ರಕ್ಕೆ BC ಗೌರಿಶಂಕರ್ ಅವರು ತಮ್ಮ ಕ್ಯಾಮರಾ ನಿರ್ವಹಣೆಯನ್ನು ಮಾಡಿದರು. ಹಾಗೆಯೇ ವಿ ಮನೋಹರ್ ಅವರು ಈ ಒಂದು ಚಿತ್ರದ ಎಲ್ಲ ಗೀತೆಗಳಿಗೂ ಸಂಗೀತ ಸಂಯೋಜನೆಯನ್ನು ಮಾಡಿದರು. ಈ ಒಂದು ಚಿತ್ರದ ಗೀತೆಗಳಿಗೆ SP ಬಾಲಸುಬ್ರಹ್ಮಣ್ಯಂ, ರಾಜೇಶ್ ಕೃಷ್ಣನ್, ಸುಮಾ ಶಾಸ್ತ್ರಿ, ಶಂಕರ್ ಶಾನುಭಾಗ, ಉಪೇಂದ್ರ, ರಾಜೇಶ್, ಡಾಕ್ಟರ್ ರಾಜ್ಕುಮಾರ್ ಅವರು ಸಹ ಧ್ವನಿಯಾಗಿದ್ದರು. ಇದೀಗ ಕೇಳೋಣ ಸ್ವಸ್ತಿಕ್ ಚಿತ್ರದ ಗೀತೆಗಳನ್ನು.

ಸೌಂದರ್ಯ ನೋಡ್ತಾ ನಿಂತಿದ್ದಾನೆ. ಆ ರತಿ ತಾನು ಮುನಿ ಪುತ್ರಿ ಅನ್ನೋದನ್ನ ಮರೆತಿದ್ದಾಳೆ. ಇನ್ನೇನು ಆ ಜೋಡಿ ಒಂದಾಗಬೇಕು ಅನ್ನೋ ಅಷ್ಟರಲ್ಲಿ ಅವಳ ತಂದೆ ತೂರ್ಥೆ ರಾಮದಾಸಿಗೆ ಬಲಿಯಾದ ನೀನು ನನ್ನ ಪುತ್ರಿಯಲ್ಲ, ನೀವಿಬ್ರು

0: ಆ ಮಿಂಚು ಹುಳದ ಬೆಳಕಿಗೆ ನಾನು ಕರ್ಪೂರದ ಗೊಂಬೆ ತರ ಕರಗ ಹೋದ್ರೂ ಪರವಾಗಿಲ್ಲ. ಯಾಕಂದ್ರೆ ಕರ್ಪೂರ ದೇವ್ರ ಮುಂದೆ ಆರ್ತಿಯಾಗಿ ಹೇಗೆ ಕರಗೋಗುತ್ತೋ ಹಾಗೆ ನಾನು ಕರಗಿ ನಿನ್ ಮುಂದೆ ಆರ್ತಿ ಆಗ್ತೀನಿ.
1: ಏ ರಾಜಿ, ಈ ಗಾಳಿ ಜೋರಾಗಿ ಬೀಸಿದ್ರೆ ಗಂಧದ ಗೊಂಬೆ ಆಗಿರೋ ನೀನು ಎಲ್ಲಿ ಸೌದೋಗ್ತೀಯೋ ಅಂತ ಭಯ ಆಗ್ತಿದೆ. ಸಕ್ಕರೆ ಬೊಂಬೆ ತರ ಇರೋ ನಿನ್ನ ಈ ಇರುವೆಗಳು ಎಲ್ಲಿ ಮುಚ್ಚಿ ತಿಂದಾಕುತ್ತೋ ಅಂತ

0: ನಾನ್ ಕಲ್ಲಿಡ್ವಿ ಬಿದ್ದು ಒಡೆದೋದ್ರು ನಾನಿರೋದ್ ನಿನ್ ಹೃದಯದೊಳಗೆ ಅಲ್ವಾ? ಅಲ್ಲಿ ಸಾವಿರ ಚೂರಾಗಿ ಒಂದೊಂದು ಚೂರಲ್ಲೂ ಪ್ರೀತಿಯ ಪ್ರತಿಬಿಂಬ ಆಗಿ ನಿನ್ ಕಾಣಿಸ್ತಾನೆ ಇರ್ತೀನಿ.
1: ರಾಜಿ, ನೀನ್ ಸ್ವರ್ಗ ಅನ್ನೋ ತವ್ರ ಮನೆಯಿಂದ ಹಿಡಿದು ಭೂಮಿಗೆ ಬಂದೆ ಅಂತ ಆ ಮೂಡುಗಳು ಕಣ್ಣೀರ್ ಹಾಕಿದ್ರೆ ಮಣ್ಣಿನ ಗೊಂಬೆ ಆಗಿರೋ ನೀನು ಎಲ್ಲಿ ಕರ್ಗ ಹೋಗ್ತೀಯೋ ಅಂತ ನನಗೆ ಭಯ ಆಗ್ತಿದೆ. ಆ ರವಿ ಮೇಲ್ ಬಂದು ನಿನ್ ಸೌಂದರ್ಯ ನೋಡಿದ್ರೆ ಮಂಜಿನ ಗೊಂಬೆ ಆಗಿರೋ ನೀನು ಎಲ್ಲಿ ಮಾಯವಾಗಿ ಹೋಗ್ತೀಯೋ ಅಂತ ನನಗೆ ತೆಗೆದಾಗ್ತಿದೆ.

ಸಮಯ ಆಗಿದೆ 2:59:50. ಇದುವರೆಗೂ ಚಿತ್ರತಾನ ಕಾರ್ಯಕ್ರಮದಲ್ಲಿ ಒಂದೇ ಚಿತ್ರದ ಹಾಡುಗಳನ್ನು ಕೇಳಿದ್ರಿ. ಮೂರು ಗಂಟೆಯಿಂದ 4 ಗಂಟೆಯವರೆಗೆ ಹಿಂದಿ ಕಾರ್ಯಕ್ರಮದಲ್ಲಿ ಸಖಿ ಸಹೇಲಿ ಮತ್ತು ಇತರೆ ಕಾರ್ಯಕ್ರಮಗಳನ್ನು ಕೇಳಿ. ಆನಂತರ 4 ಗಂಟೆಯಿಂದ 5 ಗಂಟೆಯವರೆಗೆ ಕೇಳುವಿರಿ ಪರಿಮಳ ಮುಕ್ತ ಮಾತು.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ ಆಗಿದೆ 3 ಗಂಟೆ, ಸಮಯ ಆಗಿದೆ 4:05, 1:05.

ಸಮಯ ಆಗಿದೆ 4:01. ಇದುವರೆಗೂ 3 ಗಂಟೆಯಿಂದ 5 ಗಂಟೆವರೆಗೂ ಈ ಹಿಂದೆ ಹಿಂದಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ವಿ. ಆದರೆ 19 ತಾರೀಕಿನಿಂದ ನಮ್ಮ ಕಾರ್ಯಕ್ರಮ ವೇಳಾಪಟ್ಟಿಯಲ್ಲಿ ಸ್ವಲ್ಪ ಬದಲಾವಣೆಯಾಗಿದೆ. 4 ಗಂಟೆಯಿಂದ 5 ಗಂಟೆಯವರೆಗೆ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುವಿರಿ. ಈಗ ಸಮಯ 4:02. ಇದೀಗ ಕೇಳಿ ಪರಿಮಳ ಮುಕ್ತ ಮಾತು. ಆತ್ಮೀಯ ಕೇಳುಗರೆ, ಕೆಲವು ವಾಸನೆಗಳಿಗೆ ನಮ್ಮ

ವಾಸನೆಗಳು ನಮ್ಮನ್ನು ಬಾಲ್ಯಕ್ಕೆ ಅಥವಾ ಹಳೆಯ ನೆನಪುಗಳಿಗೆ ಕರೆದೊಯ್ಯುವಂತಹ ಶಕ್ತಿ ಇರುತ್ತೆ ಅಲ್ವಾ? ಮಣ್ಣಿನ ಮೇಲೆ ಬಿದ್ದಂತಹ ಮೊದಲ ಮಳೆಯ ಹನಿ ಇರಬಹುದು, ಅಥವಾ ಅಮ್ಮ ಮೂಡಿದಂತಹ ಮಲ್ಲಿಗೆಯ ಪರಿಮಳ ಇರಬಹುದು. ಅಂತಹದ್ದೇ ಒಂದು ಅದ್ಭುತ ವಿಷಯದ ಬಗ್ಗೆ ಇವತ್ತಿನ ಪರಿಮಳ ಕಾರ್ಯಕ್ರಮದಲ್ಲಿ ಮಾತನಾಡೋಣ. ಈಗ ಒಂದು ಗೀತೆಯನ್ನು ಕೇಳಿ. ಆ ಗೀತೆಯಲ್ಲಿ ನಾವು ಇಂದು ಮಾತನಾಡುವಂತಹ ವಿಷಯ ಅಡಗಿದೆ ಏನು ಅಂತ ಗೆಸ್ ಮಾಡಿ ಇದೀಗ ಕೇಳ್ಕೊಂಬನ್ನಿ. ಮಾತಾಡ್ ಮಾತಾಡ್ ಮಲ್ಲಿಗೆ ಚಿತ್ರದ ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ, ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಸಾಹಿತ್ಯಕ್ಕೆ ಮನೋಮೂರ್ತಿ ಅವರ ಸಂಗೀತವಿರುವಂತಹ ಗೀತೆಯನ್ನು

ನಾನು ಈಗಾಗಲೇ ಕೇಳಿದ್ದೆ, ನಾವು ಯಾವ ವಿಷಯದ ಕುರಿತು ಇವತ್ತು ಮಾತಾಡ್ತೀವಿ ಗೆಸ್ ಮಾಡಿ ಅಂತ. ಹಾಡನ್ನು ಸರಿಯಾಗಿ ಕೇಳಿಸ್ಕೊಂಡಿದ್ದವ್ರಿಗೆ ಈ ಒಂದು ಕಾನ್ಸೆಪ್ಟ್ ಅಂದರೆ ವಿಷಯ ಅರ್ಥ ಆಗಿರುತ್ತೆ ಯಾವ ವಿಷಯ ಅಂತ. ಬಹುತೇಕ ಕೇಳುಗರು ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ದೀರಿ. ಉತ್ತರ ಅನ್ನೋದಕ್ಕಿಂತ ಸರಿಯಾಗಿ ಗೆಸ್ ಮಾಡಿದ್ದೀರಿ ನೀವು. ಏನಂದರೆ ಅದು ಹೂವಿನ ಬಗ್ಗೆ ಹೌದು. ಯಾವ ಹೂವು ಅಂತ ನಾವು ನೋಡಬೇಕು. ಯಾವ ಹೂವು ಅಂದರೆ ಅದು ಮಲ್ಲಿಗೆಯ ಕುರಿತಾಗಿ ನಾವಿವತ್ತು ಮಾತಾಡ್ತಾ ಸಾಕ್ತೇವೆ. ನಮ್ಮ ಕರ್ನಾಟಕ ಅಂದರೆ ಅದು ಬರೀ ಭೂಪಟದಲ್ಲಿರುವಂತಹ ಸಾಮಾನ್ಯ ಪ್ರದೇಶ ಅಲ್ಲ, ಅದು ವೈವಿಧ್ಯಗಳ ನಾಡು. ಇಲ್ಲಿನ ಮಣ್ಣಿನ ಒಂದೊಂದು ಕಣದಲ್ಲಿಯೂ ಒಂದೊಂದು ಕಥೆ ಇದೆ. ಇಂದು ನಾವು ನಮ್ಮ ಹೆಮ್ಮೆಯ ಕರ್ನಾಟಕದ ಮಲ್ಲಿಗೆಗಳ ಕುರಿತಾಗಿ, ಅವುಗಳಿಗೆ ಸಿಕ್ಕಿರುವಂತಹ ಜಾಗತಿಕ ಮನ್ನಣೆಯ ಕುರಿತಾಗಿ ನಾವು ಮಾತಾಡ್ತಾ ಸಾಗೋಣ. ಜಾಗತಿಕ ಮನ್ನಣೆ ಅಂದರೆ GI ಟ್ಯಾಗ್, ಭೌಗೋಳಿಕ ಸೂಚ್ಯಂಕ. ಇದರ ಕುರಿತಾಗಿಯೂ ಸಹ ನಾವು ತಿಳಿಯೋಣ. ಮೈಸೂರಿನ ಅರಮನೆಯ ಸೊಬಗು ಹೆಚ್ಚಿಸುವಂತಹ ಮೈಸೂರು ಮಲ್ಲಿಗೆಯಿಂದ ಹಿಡಿದು ಕರಾವಳಿಯ ಶಂಕರಾಪುರ ಹಾಗೂ ಹೂವಿನ ಹಡಗಲಿಯ ಮಲ್ಲಿಗೆಯವರೆಗೆ ಈ ಪರಿಮಳದ ಪಯಣಕ್ಕೆ ನಿಮ್ಮೆಲ್ಲರಿಗೆ ಸ್ವಾಗತ, ಆತ್ಮೀಯ ಸ್ವಾಗತ. ಹೂವು ಅಂದಾಕ್ಷಣ ನಮಗೆ ನೆನಪಾಗೋದು ಅದರ ಬಣ್ಣ ಮತ್ತು ವಾಸನೆ. ಆದರೆ ಕರ್ನಾಟಕದ ಮೂರು ವಿಶೇಷ ಮಲ್ಲಿಗೆಗಳಿಗೆ ಜಗತ್ತಿನ ಭೂಪಟದಲ್ಲಿ ಒಂದು ವಿಶಿಷ್ಟ ಸ್ಥಾನವಿದೆ. ಅದೇ GI ಟ್ಯಾಗ್ ಅಥವಾ ಭೌಗೋಳಿಕ ಸೂಚಕ ಹೊಂದಿರುವಂತಹ ವಿಶಿಷ್ಟ ಮಲ್ಲಿಗೆಗಳು. ಈಗ ಕೇಳಿ ಕೆಂಡ ಸಂಪಿಗೆ ಚಿತ್ರದ ಗೀತೆಯನ್ನು ಕಾರ್ತಿಕ್ ಅವರ ಧ್ವನಿಯಲ್ಲಿ, ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತ ಇರುವಂತಹ ಗೀತೆಯನ್ನು.

ನಾನು ಮಲ್ಲಿಗೆಯ ಕುರಿತು ಮಾತಾಡ್ತಾ ಇದ್ದೇನೆ. ನಾನು ಈ ಹಿಂದೆ ಹೇಳಿದೆ ಮಲ್ಲಿಗೆಯ ಜಿ ಐ ಟ್ಯಾಗ್ ಕುರಿತಾಗಿ. ಮೊದಲು ಜಿ ಐ ಟ್ಯಾಗ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಜಿ ಐ ಟ್ಯಾಗ್ ಅಂದರೆ ಏನು ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ. ನೋಡಿ, ಒಂದು ಮೈಸೂರು ಮಲ್ಲಿಗೆ ಅಥವಾ ಮೈಸೂರು ಪಾಕ್ ಅಂದರೆ ನಮಗೆ ತಕ್ಷಣ ಮೈಸೂರು ನೆನಪಾಗಬೇಕು. ಹಾಗೆಯೇ ಧಾರವಾಡ ಪೇಡ ಅಂದ ತಕ್ಷಣ ಧಾರವಾಡವೇ ನಮಗೆ ನೆನಪಾಗಬೇಕು ಅಲ್ವಾ. ಹಾಗೆಯೇ ಒಂದು ನಿರ್ದಿಷ್ಟ ಪ್ರದೇಶದ ಮಣ್ಣು ಮತ್ತು ಹವಾಮಾನದಲ್ಲಿ ಮಾತ್ರ ಬೆಳೆಯುವಂತಹ ವಿಶೇಷ ಉತ್ಪನ್ನಗಳಿಗೆ ಸಿಗುವಂತಹ ಐಡೆಂಟಿಟಿ ಕಾರ್ಡನ್ನು ಈ ಜಿ ಐ ಟ್ಯಾಗ್ ಅಂತ ಕರಿತೇವೆ. ನಮ್ಮ ಕರ್ನಾಟಕದ ಮೂರು ಮಲ್ಲಿಗೆಗಳು ಈ ಗೌರವಕ್ಕೆ ಪಾತ್ರವಾಗಿವೆ. ಆ ಮಲ್ಲಿಗೆಗಳು ಯಾವ್ಯಾವು ಅಂತ ನಾವು ನೋಡೋಣ. ಅದಕ್ಕೂ ಮುನ್ನ ಕೇಳ್ಕೊಂಡು ಬನ್ನಿ ಮಹಾಕಲಿ ಚಿತ್ರದ ಗೀತೆಯನ್ನು ಸಿರಿಕುಮಾರ್ ಎಂ ಜಿ ಹಾಗೂ ಸಂಗೀತ ಅವರ ಧ್ವನಿಯಲ್ಲಿ, ಎಸ್ ರಾಜ್ಕುಮಾರ್ ಅವರ ಸಾಹಿತ್ಯಕ್ಕೆ ಇಮಿಲ್ ಅವರ ಸಂಗೀತ ಇರುವಂತಹ ಗೀತೆಯನ್ನು.

ನಾವು ಮಲ್ಲಿಗೆಯ ಕುರಿತಾಗಿ ಮಾತಾಡ್ತಾ ಇದ್ದೀವಿ. ಅದರಲ್ಲೂ ವಿಶೇಷವಾಗಿ ಮೂರು ರೀತಿಯ ಮಲ್ಲಿಗೆಗಳ ಕುರಿತಾಗಿ ನಾವು ಮಾತಾಡ್ತಾ ಇದ್ದೀವಿ ಅಂದರೆ ಅದು ಜಿ ಐ ಟ್ಯಾಗ್ ಹೊಂದಿರುವಂತಹ ಮಲ್ಲಿಗೆಗಳು. ಮೊದಲನೆಯ ಮಲ್ಲಿಗೆ ಅದು ಮೂರು ರೀತಿಯ ಮಲ್ಲಿಗೆ ಅಂತ ಹೇಳಿದ್ನಲ್ಲ, ಮೂರು ರೀತಿಯ ಮಲ್ಲಿಗೆಗಳು ಯಾವ್ಯಾವು ಅಂತ ಕೇಳೋದಾದರೆ, ಮೊದಲನೆಯ ಮಲ್ಲಿಗೆ ಹಡಗಲಿ ಮಲ್ಲಿಗೆ, ಮೈಸೂರು ಮಲ್ಲಿಗೆ, ಹಾಗೆಯೇ ಉಡುಪಿಯ ಮಲ್ಲಿಗೆ ಅಥವಾ ಶಂಕರಾಪುರ ಮಲ್ಲಿಗೆ ಅಂತ ಸಹ ಕರೀತಾರೆ. ಈ ಮೂರು ಮಲ್ಲಿಗೆಗಳ ಕುರಿತು ನಾವಿಂದು ಮಾತಾಡೋಣ. ಮೊದಲನೆಯದಾಗಿ ಕರಾವಳಿಯ ಕಡೆ ಹೋಗೋಣ. ಅಲ್ಲಿನ ಉಡುಪಿ ಮಲ್ಲಿಗೆ ಅಥವಾ ಶಂಕರಾಪುರ ಮಲ್ಲಿಗೆ ಅಂದರೆ ಅದೊಂಥರ ಎಮೋಷನ್ ಇದ್ದ ಹಾಗೆ. ಈ ಮಲ್ಲಿಗೆಯ ಮೊಗ್ಗುಗಳು ಕೊಂಚ ಉದ್ದವಾಗಿದ್ದು ಅರಳಿದಾಗ ಹರಡುವಂತಹ ಸುವಾಸನೆ ದೇವಲೋಕದ ಪಾರಿಜಾತವನ್ನೇ ನೆನಪಿಸ್ತವೆ. ಹಾಗೆಯೇ ಉಡುಪಿಯ ಹವಾಮಾನ ಮತ್ತು ಅಲ್ಲಿನ ಮಣ್ಣಿನ ಗುಣ ಈ ಮಲ್ಲಿಗೆಗೆ ಆ ವಿಶಿಷ್ಟ ಗಮವನ್ನು ನೀಡಿದೆ. ಗೆಳೆಯರೇ, ಉಡುಪಿ ಹಾಗೆ ಉಡುಪಿಯ ಮಲ್ಲಿಗೆಯನ್ನು ಮಾರುವಂತಹ ಶೈಲಿ ಬಹಳ ವಿಶಿಷ್ಟ. ಅಲ್ಲಿ ಹೂವನ್ನು ಕಿಲೋ ಲೆಕ್ಕದಲ್ಲಿ ಮಾರಲ್ಲ, ಬದಲಿಗೆ ಅಟ್ಟಿ ಮತ್ತು ಚೆಂಡು ಎನ್ನುವಂತಹ ಲೆಕ್ಕಾಚಾರವಿದೆ. ಎಂಟುನೂರು ಹೂಗಳನ್ನು ಸೇರಿಸಿ ಒಂದು ಚೆಂಡು ಮಾಡ್ತಾರೆ. ಅಂತಹ ನಾಲ್ಕು ಚೆಂಡುಗಳು ಸೇರಿದರೆ ಒಂದು ಅಟ್ಟಿ. ಈ ಹೂಗಳನ್ನು ಕಟ್ಟುವುದು ಕೂಡ ಒಂದು ವಿಶಿಷ್ಟವಾದಂತಹ ಕಲೆ. ಬಾಳೆನಾರಿನಿಂದ ಅಷ್ಟು ನಾಜೂಕಾಗಿ ಈ ಹೂಗಳನ್ನು ಪೋಣಿಸೋದು ನಿಜಕ್ಕೂ ಅದ್ಭುತ. ಈಗ ಕೇಳೋಣ ಶ್ರೀ ಸತ್ಯನಾರಾಯಣ ಚಿತ್ರದ ಗೀತೆಯನ್ನು ಸಂತೋಷ್ ವೆಂಕಿ ಅವರ ಧ್ವನಿಯಲ್ಲಿ, ಹರೀಶ್ ರಾಜ್ ಅವರ ಸಾಹಿತ್ಯಕ್ಕೆ ತಾಜ್ ರೋಣಿ ಅವರ ಸಂಗೀತವಿರುವಂತಹ ಗೀತೆಯನ್ನು.

ಇದುವರೆಗೂ ಶಂಕರಾಪುರದ ಮಲ್ಲಿಗೆ ಕುರಿತು ನೀವು ಕೇಳಿದ್ರಿ. ಹಾಗೆಯೇ ಇನ್ನು ನಮ್ಮ ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಬರೋಣ. ಮೈಸೂರು ಮಲ್ಲಿಗೆ ಅಂದರೆ ಬರೀ ಹೂವಲ್ಲ, ಅದೊಂದು ಪಾರಂಪರಿಕ ಪರಂಪರೆಯಿಂದ ಬಂದಂತಹ ಹೂವು. ಇದರ ಪರಿಮಳ ಎಷ್ಟು ತೀಕ್ಷ್ಣ ಮತ್ತು ಆಕರ್ಷಕ ಅಂದರೆ ಸುಗಂಧ ದ್ರವ್ಯಗಳ ತಯಾರಿಕೆಯಲ್ಲೂ ಇದನ್ನು ಬಳಸ್ತಾರೆ. ಮೈಸೂರಿನ ಅರಮನೆಯ ವೈಭವಕ್ಕೆ ಈ ಮಲ್ಲಿಗೆಯ ಗಮ ಇನ್ನಷ್ಟು ಮೆರುಗನ್ನು ನೀಡುತ್ತೆ ಅನ್ನೋದರಲ್ಲಿ ಸಂಶಯವೇ ಇಲ್ಲ. ಮೈಸೂರು ಮಲ್ಲಿಗೆಗೆ ಬರೀ ಸುವಾಸನೆ ಮಾತ್ರವಲ್ಲ, ಐತಿಹಾಸಿಕ ಹಿನ್ನೆಲೆಯೂ ಇದೆ. 2005ರಲ್ಲೇ ಇದಕ್ಕೆ GI ಟ್ಯಾಗ್ ನೀಡಲು ಪ್ರಯತ್ನಗಳು ಶುರುವಾದವು. ಮೈಸೂರಿನ ಮಣ್ಣಿನಲ್ಲಿರುವಂತಹ pH ಪ್ರಮಾಣ ಮತ್ತು ಅಲ್ಲಿನ ಒಣ ಹವಾಮಾನ ಈ ಹೂವಿನ ದಳಗಳು ದಪ್ಪವಾಗಿ ಬೆಳೆಯೋದಕ್ಕೆ ಮತ್ತು ಅತಿ ಹೆಚ್ಚು ಪರಿಮಳಯುಕ್ತ ಎಣ್ಣೆಯನ್ನು ಉತ್ಪಾದಿಸೋದಕ್ಕೆ ಸಹಾಯ ಮಾಡುತ್ತವೆ. ಇದೀಗ ಕೇಳಿ ತವರಿನ ಸಿರಿ ಚಿತ್ರದ ಗೀತೆಯನ್ನ. ಮಧು ಬಾಲಕೃಷ್ಣ ಅವರ ಧ್ವನಿಯಲ್ಲಿ ಈ ಒಂದು ಗೀತೆಗೆ ಹಂಸಲೇಖ ಅವರ ಸಾಹಿತ್ಯ ಹಾಗೆಯೇ ಸಂಗೀತವಿದೆ.

0: ನಾಡಿನ ಅಧ್ಯಾಯ ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
2: ಪರಿಮಳ ಕಾರ್ಯಕ್ರಮದಲ್ಲಿ ಮಲ್ಲಿಗೆಯ ಕುರಿತಾಗಿ ಮಾತಾಡ್ತಾ ಇದ್ದೀವಿ. ನಾನು ಇದುವರೆಗೂ ಮೈಸೂರು ಮಲ್ಲಿಗೆ ಹಾಗೆಯೇ ಶಂಕರಾಪುರದ ಮಲ್ಲಿಗೆಯ ಕುರಿತು ಮಾತಾಡ್ತಾ ಇದ್ದೆ. ಇದೀಗ ಮೂರನೆಯದಾಗಿ ಬಳ್ಳಾರಿ ಜಿಲ್ಲೆಯ ಹೂವಿನ ಹಡಗಲಿಯ ಮಲ್ಲಿಗೆಯ ಕುರಿತಾಗಿ ಮಾತಾಡೋಣ. ಹಡಗಲಿ ಮಲ್ಲಿಗೆ, ಇದನ್ನು ವಾಸನೆ ಮಲ್ಲಿಗೆ ಅಂತಲೂ ಕರೀತಾರೆ. ಇಲ್ಲಿನ ಶುಷ್ಕ ಹವಾಮಾನ ಮತ್ತು ಮಣ್ಣಿನ ವಿಶೇಷತೆಯಿಂದಾಗಿ ಈ ಹೂಗಳು ದೀರ್ಘಕಾಲ ಬಾಡದೇ ಇರುತ್ತವೆ. ಹೆಸರೇ ಹೇಳುವಂತೆ ಹೂವಿನ ಹಡಗಲಿ, ಹೂಗಳಿಗೆ ಪ್ರಸಿದ್ಧವಾದಂತಹ ಊರು. ಅಲ್ಲಿನ ಮಲ್ಲಿಗೆಯ ಸೊಬಗೆ ಬೇರೆ. ಬಳ್ಳಾರಿ ಜಿಲ್ಲೆಯ ಹೂವಿನ ಹಡಗಲಿಗೆ ಆ ಹೆಸರು ಬಂದಿದೆ ಮಲ್ಲಿಗೆಯಿಂದ. ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಈ ಭಾಗದಿಂದ ಹಡಗುಗಳ ಮೂಲಕ ಹೂಗಳನ್ನು ರಫ್ತು ಮಾಡಲಾಗುತ್ತಿತ್ತಂತೆ. ತುಂಗಭದ್ರಾ ನದಿಯ ತೀರದ ಈ ಫಲವತ್ತಾದ ಮಣ್ಣಿನಲ್ಲಿ ಬೆಳೆಯುವಂತಹ ಮಲ್ಲಿಗೆಗೆ ಇಂದಿಗೂ ಅದೇ ರಾಜವೈಭವದ ಗಮವಿದೆ. ಇದೀಗ ಕೇಳಿ ಓ ಮಲ್ಲಿಗೆ ಚಿತ್ರದ ಗೀತೆಯನ್ನು. ಚಿತ್ರ ಅವರ ಧ್ವನಿಯಲ್ಲಿ ವಿ ಮನೋಹರ್ ಅವರ ಸಾಹಿತ್ಯಕ್ಕೆ ಅವರದ್ದೇ ಸಂಗೀತ ಸಂಯೋಜನೆ ಇರುವಂತಹ ಗೀತೆಯನ್ನು

ನಾವು ಪರಿಮಳ ಕಾರ್ಯಕ್ರಮದಲ್ಲಿ ಮೈಸೂರು ಮಲ್ಲಿಗೆಯ ಕುರಿತು ಮಾತಾಡ್ತಾ ಇದ್ದೀವಿ. ನಾನು ಈಗಾಗಲೇ ನಿಮಗೆ ಹೇಳ್ತಾ ಇದ್ದೆ, ಮೈಸೂರು ಮಲ್ಲಿಗೆ, ಹಾಗೆಯೇ ಮೈಸೂರು ಮಲ್ಲಿಗೆ, ಶಂಕರಪುರದ ಮಲ್ಲಿಗೆ, ಹಡಗಲಿಯ ಮಲ್ಲಿಗೆ, ಈ ಮೂರು ಮಲ್ಲಿಗೆಗೂ GI ಟ್ಯಾಗ್ ಲಭ್ಯವಾಗಿದೆ, ಸಿಕ್ಕಿದೆ. ಈ GI ಟ್ಯಾಗ್ನಿಂದ ರೈತರಿಗಾಗುವಂತಹ ಕಾನೂನಿನ ರಕ್ಷಣೆ ಏನು ಅಂತ ನಿಮಗೆ ಗೊತ್ತಾ? GI ಟ್ಯಾಗ್ ಅನ್ನುವಂತಹದ್ದು ರೈತರಿಗೆ ಸಿಕ್ಕಿರುವಂತಹ ದೊಡ್ಡ

0: ಆಯುಧ. ಅದು ಹೇಗೆ ದೊಡ್ಡ ಆಯುಧ ಆಗುತ್ತೆ ಅಂತ ನಿಮಗೆ ಅನಿಸಿದ್ರೆ, ಈ ಜಿ ಐ ಟ್ಯಾಗ್ ಎಂಬುದು ರೈತರಿಗೆ ಏನು ಮಾಡುತ್ತೆ ಅಂದರೆ, ಈ ಮೂರು ಪ್ರದೇಶಗಳ ಹೊರತಾಗಿ, ಅಂದರೆ ಮೈಸೂರು ಇರ್ಬೋದು, ಹಡಗಲಿ ಇರ್ಬೋದು, ಶಂಕರಾಪುರ, ಇವುಗಳ ಹೊರತಾಗಿ ಈ ಒಂದು ಮಲ್ಲಿಗೆಯ ಹೆಸರನ್ನು ಬೇರೆಡೆ ಬಳಸುವಂತಿಲ್ಲ. ಯಾರಾದರೂ ಬೇರೆ ಮಲ್ಲಿಗೆಗಳಿಗೆ ಈ ಒಂದು ಹೆಸರನ್ನು ಇಟ್ಟು ಮಾರಿದರೆ ಅದು ಕಾನೂನು ಬಾಹಿರ ಆಗುತ್ತೆ. ಇದು ನಮ್ಮ ಮಣ್ಣಿನ ಅಸಲಿ ಉತ್ಪನ್ನಕ್ಕೆ ಸಿಗುವಂತಹ ಒಂದು ಸುರಕ್ಷಾ ಕವಚ ಅಂದರೆ ತಪ್ಪಾಗಲಾರದು. ಈಗ ಕೇಳೋಣ ಮೌನ ಸಂಗ್ರಾಮ ಚಿತ್ರದ ಗೀತೆಯನ್ನು. ಎಸ್ ವಿ ಬಾಲಸುಬ್ರಹ್ಮಣ್ಯಂ ಹಾಗೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಹಂಸಲೇಖ ಅವರ ಸಾಹಿತ್ಯಕ್ಕೆ ಅವರದ್ದೇ ಸಂಗೀತ ಸಂಯೋಜನೆ ಇರುವಂತಹ ಗೀತೆಯನ್ನು
1: ಜುಮ್ ಜುಮ್
2: zum zum zum zum zum zum

ಮಲ್ಲಿಗೆಯ ಕುರಿತಾಗಿ ನಾವು ಮಾತಾಡ್ತಾ ಇದ್ವಿ. ಈ ಹಿಂದೆ ಹೇಳಿದೆ ಜಿಐ ಟ್ಯಾಗ್ನಿಂದ ಅದಕ್ಕೆ ಹೇಗೆ ರಕ್ಷಾ ಕವಚ ಸಿಗುತ್ತೆ, ಸುರಕ್ಷಾ ಕವಚ ಆಗಿದೆ ಜಿಐ ಟ್ಯಾಗ್ ಅಂತ. ಇನ್ನು ವಿದೇಶಿ ಮಾರುಕಟ್ಟೆಯಲ್ಲಿ ಮಲ್ಲಿಗೆಯ ಹವಾ ಹೇಗಿದೆ ಅಂತ ನೋಡೋದಾದರೆ, ನಮ್ಮ ಈ ಏನು ಹೇಳಿದೆ ಈ ಮೂರು ಮಲ್ಲಿಗೆಗಳು, ಇವುಗಳು ವಿದೇಶಗಳಿಗೆ ಭಾರಿ ಬೇಡಿಕೆಯಾಗಿ ಬೇಡಿಕೆ ಇದೆ ಈ ಒಂದು ಮೂರು ಮಲ್ಲಿಗೆಗಳಿಗೂ. ಅದರಲ್ಲೂ ಗಲ್ಫ್ ರಾಷ್ಟ್ರಗಳಿಗೆ ಪ್ರತಿದಿನ ವಿಮಾನದ ಮೂಲಕವಾಗಿ ಈ ಮಲ್ಲಿಗೆಗಳು ರವಾನೆಯಾಗುತ್ತೆ. ಬೆಳಗ್ಗೆ ಗಿಡದಿಂದ ಕಿತ್ತಂತಹ ಹೂವು ಸಂಜೆ ಹೊತ್ತಿಗೆ ದುಬೈನ ಮಾರುಕಟ್ಟೆಯಲ್ಲಿ ಬಿಕರಿಯಾಗ್ತಾ ಇರುತ್ತೆ. ಯಾಕೆ ಇಷ್ಟೊಂದು ಅವರು ಗಲ್ಫ್ ರಾಷ್ಟ್ರಗಳಿಗೆ ಎಕ್ಸ್ಪೋರ್ಟ್ ಆಗುತ್ತೆ ಈ ಹೂವು ಅಂತ ನೋಡೋದಾದರೆ, ಅವರು ಹೆಚ್ಚಿನ ಸೆಂಟ್ಗಳನ್ನು ಬಳಸೋದ್ರಿಂದ, ಹೆಚ್ಚಿನದಾಗಿ ಗಲ್ಫ್ ರಾಷ್ಟ್ರಗಳಲ್ಲಿ ಸೆಂಟ್ ತಯಾರಿಕೆ ಹೆಚ್ಚಾಗಿರೋದ್ರಿಂದ ಈ ಒಂದು ಹೂವಿಗೆ ಹೆಚ್ಚಿನ ಏನು ಬೇಡಿಕೆ ಇದೆ ಅಂತಲೇ ಹೇಳ್ಬೋದು. ಹಾಗೆಯೇ ಈ ಒಂದು ಹೂವುಗಳಿಂದ ಔಷಧೀಯ ಗುಣಗಳು ಸಹ ನಾವು ಕಾಣಬಹುದಾಗಿದೆ. ಮಲ್ಲಿಗೆ ಕೇವಲ ಅಲಂಕಾರಕ್ಕೆ ಮಾತ್ರವಲ್ಲ, ಆಯುರ್ವೇದದಲ್ಲಿಯೂ ಸಹ ಇದರ ಬಳಕೆ ಅಪಾರವಾಗಿದೆ. ಮಲ್ಲಿಗೆಯ ಘಮ ಮನಸ್ಸಿನ ಒತ್ತಡವನ್ನು ಅಂದರೆ ಸ್ಟ್ರೆಸ್ಸನ್ನು ಕಡಿಮೆ ಮಾಡುತ್ತದೆ. ನಿದ್ರಾಹೀನತೆ ಮತ್ತು ಆತಂಕದ ಸಮಸ್ಯೆ ಇರುವವರಿಗೆ ಮಲ್ಲಿಗೆಯ ಪರಿಮಳ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಅದಕ್ಕೆ ಅಲ್ಲವೇ ಈ ಹೂವು ಮುಡಿದರೆ ಮನಸ್ಸು ಅಷ್ಟು ಪ್ರಫುಲ್ಲವಾಗುವುದು ಅಂತಲೇ ಹೇಳ್ಬೋದು. ಇದೀಗ ಕೇಳೋಣ ಗಂಡನ ಮನೆ ಚಿತ್ರದ ಗೀತೆಯನ್ನು. ಉದಿತ್ ನಾರಾಯಣ್ ಹಾಗೆಯೇ ಮಂಗಳ ರವಿ ಅವರ ಕಂಠಕ್ಕೆ ವಿ ಮನೋಹರ್ ಅವರ ಸಾಹಿತ್ಯ ಹಾಗೆಯೇ ಸಂಗೀತ ಇರುವಂತಹ ಗೀತೆಯನ್ನು

ನಾವು ಇದುವರೆಗೂ ಮಲ್ಲಿಗೆಯ ಕುರಿತು ಮಾತಾಡ್ತಾ ಇದ್ದೀವಿ. ಅಂದರೆ ಈ ಒಂದು ಏನು ಮಲ್ಲಿಗೆ ಇದೆ, ಇದರ ಬೆಲೆ ನಿರ್ಧಾರ ಹೇಗೆ, ಇದರ ಮಾರುಕಟ್ಟೆ ವ್ಯವಸ್ಥೆ ಹೇಗಿದೆ ಅಂತ ನೋಡೋದಾದರೆ, ಉಡುಪಿಯ ಶಂಕರಪುರದಲ್ಲಿ ಮಲ್ಲಿಗೆಯ ಬೆಲೆ ದಿನಕ್ಕೊಂದು ರೀತಿ ಬದಲಾಗುತ್ತೆ. ಹಾಗೆ ಅಲ್ಲಿನ ಮಲ್ಲಿಗೆ ಮಾರುಕಟ್ಟೆಗಳ ಪ್ರತಿದಿನ ಬೆಳಿಗ್ಗೆ ಅದರ ಬೆಲೆ ನಿಗದಿಯಾಗುತ್ತೆ. ಅದು ಹವಾಮಾನ ಮತ್ತು ಬೇಡಿಕೆಗೆ ತಕ್ಕಂತೆ ಇವುಗಳ ಏರಿಳಿತ ಆಗ್ತಾ ಇರುತ್ತೆ. ಶ್ರಾವಣ ಮಾಸ ಅಥವಾ ಹಬ್ಬಗಳ ಸಂದರ್ಭದಲ್ಲಿ ಈ ಒಂದು ಮಲ್ಲಿಗೆಗೆ ಅತಿ ಹೆಚ್ಚಿನ ಬೆಲೆ ಉಂಟಾಗುತ್ತದೆ, ಅಂದರೆ ಆಕಾಶಕ್ಕೆ ಏರುತ್ತೆ ಇದರ ಬೆಲೆ. ಆದರೂ ಜನ ಇದನ್ನು ಮುಗಿಬಿದ್ದು ಖರೀದಿಸ್ತಾರೆ. ಇನ್ನು ಕೃಷಿ ಪ್ರವಾಸೋದ್ಯಮಕ್ಕೂ ಸಹ ಇತ್ತೀಚೆಗೆ ಅದು ಹೆಚ್ಚಾಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಮಲ್ಲಿಗೆ ಪ್ರವಾಸೋದ್ಯಮ ಕೂಡ ಬೆಳೀತಾ ಇದೆ. ಪ್ರವಾಸಿಗರು ಹೂವಿನ ತೋಟಗಳಿಗೆ ಭೇಟಿ ನೀಡಿ ಹೂವು ಬಿಡಿಸೋದು ಮತ್ತು ಅವುಗಳನ್ನು ಪೋಣಿಸೋದು ಕಲಿತಿದ್ದಾರೆ. ನಮ್ಮ GI ಟ್ಯಾಗ್ ಉತ್ಪನ್ನಗಳು ಇಡೀ ಊರಿನ ಆರ್ಥಿಕತೆಯನ್ನು ಹೇಗೆ ಬದಲಿಸಬಹುದು ಅನ್ನೋದಕ್ಕೆ ಇದು ನಮಗೆ ಒಂದು ನಿದರ್ಶನ. ಕೊನೆಯದಾಗಿ ಗೆಳೆಯರೆ, ಈ ಒಂದು GI ಟ್ಯಾಗ್ ಅನ್ನೋದು ಕೇವಲ ಒಂದು ಲೋಗೋ ಅಲ್ಲ, ಅದು ನಮ್ಮ ಪೂರ್ವಜರು ಉಳಿಸಿಕೊಂಡು ಬಂದಂತಹ ಪರಂಪರೆ. ಮುಂದಿನ ತಲೆಮಾರಿಗೂ ಈ ಒಂದು ಮಣ್ಣಿನ ಸೊಗಡನ್ನು ನಾವು ಪರಿಚಯಿಸುವುದು ನಮ್ಮೆಲ್ಲರ ಕರ್ತವ್ಯ. ಹಿಂದೆ ಒಂದು ಮಲ್ಲಿಗೆ ಗಿಡವನ್ನು ನಿಮ್ಮ ಮನೆಯ ಅಂಗಳದಲ್ಲೂ ನೆಡಿ. ಅದರ ಗಮ ನಿಮ್ಮ ಬದುಕನ್ನು ಸುಂದರಗೊಳಿಸುತ್ತದೆ ಅಂತ ನಾನು ನಂಬಿದ್ದೀನಿ. ಇದೀಗ ಕೇಳ್ಕೊಂಬರೋಣ ಸೇವಂತಿ ಸೇವಂತಿ ಚಿತ್ರದ ಹಾಡನ್ನು SA ರಾಜ್ಕುಮಾರ್ ಅವರ ಧ್ವನಿಯಲ್ಲಿ. ಈ ಒಂದು ಗೀತೆಗೆ SA ರಾಜ್ಕುಮಾರ್ ಅವರೇ ಸಂಗೀತ ಸಂಯೋಜನೆಯನ್ನು ಮಾಡಿದ್ದಾರೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ಮೊದಲ ವರ್ಷಾಚರಣೆಯ ಅಂಗವಾಗಿ ಜೈಪುರದ ನೈಋತ್ಯ ಕಮಾಂಡ್ನಲ್ಲಿಂದು ಸೇನಾಪಡೆಗಳ ಉನ್ನತಾಧಿಕಾರಿಗಳು ಜಂಟಿ ಸುದ್ದಿಗೋಷ್ಠಿ ನಡೆಸಿದ್ದು, ಈ ವೇಳೆ ಈ ಕಾರ್ಯಾಚರಣೆ ಕೇವಲ ಒಂದು ಅಂತ್ಯವಲ್ಲ, ಬದಲಾಗಿ ಭಾರತದ ಕಾರ್ಯತಂತ್ರದ ದೃಢ ಸಂಕಲ್ಪದ ಆರಂಭ ಎಂದು ಘೋಷಿಸಿದ್ದಾರೆ. ಬೆಂಗಳೂರು ಆಕಾಶವಾಣಿ ಕೇಂದ್ರವು ತನ್ನ ವೈಭವಯುತ 90 ವರ್ಷಗಳ ಸಂಭ್ರಮಾಚರಣೆಯ ಅಂಗವಾಗಿ ನಾಳೆ ವಾಕಥಾನ್ 2026 ಎಂಬ ವಿಶೇಷ ಜಾಥಾವನ್ನು ಆಯೋಜಿಸಿದೆ. 90 ವರ್ಷಗಳ ಸಾರ್ಥಕ ಧ್ವನಿ, ಸಂಸ್ಕೃತಿ ಹಾಗೂ ಸದಭಿರುಚಿಯ ಸಂಪರ್ಕ ಸೇತು ಎಂಬ ಘೋಷವಾಕ್ಯದೊಂದಿಗೆ ನಡೆಯಲಿರುವ ಈ ಕಾರ್ಯಕ್ರಮವು ಬೆಳಿಗ್ಗೆ 6:30 ಬೆಂಗಳೂರಿನ ರಾಜಭವನ ರಸ್ತೆಯಲ್ಲಿರುವ ಆಕಾಶವಾಣಿ ಕೇಂದ್ರದಿಂದ ಪ್ರಾರಂಭವಾಗಲಿದೆ. ಹೊಸ ಕಾರ್ಮಿಕ ಸಂಹಿತೆಗಳ ಅಡಿಯಲ್ಲಿ 40 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಎಲ್ಲಾ ಕಾರ್ಮಿಕರಿಗೂ ರಾಷ್ಟ್ರವ್ಯಾಪಿ ವಾರ್ಷಿಕ ಆರೋಗ್ಯ ತಪಾಸಣಾ ಉಪಕ್ರಮಕ್ಕೆ ಕೇಂದ್ರ ಕಾರ್ಮಿಕ ಸಚಿವ ಡಾ ಮನ್ಸುಖ್ ಮಾಂಡವೀಯ ನವದೆಹಲಿಯಲ್ಲಿಂದು ಚಾಲನೆ ನೀಡಿದರು. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮಂಡ್ಯ ವತಿಯಿಂದ ನಾಳೆ ಬೆಳಿಗ್ಗೆ 10 ಗಂಟೆಗೆ ಮಂಡ್ಯದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸಭಾಂಗಣದಲ್ಲಿ ಬೀಜೋತ್ಸವ ಮತ್ತು ಪೂರ್ವ ಮುಂಗಾರು ಆಂದೋಲನ 2026 ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಅಸ್ಸಾಂನಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರದ ಪ್ರಮಾಣವಚನ ಸ್ವೀಕಾರ ಸಮಾರಂಭ ಇದೇ 12 ಗುವಾಹತಿಯ ಖಾನಾಪುರದಲ್ಲಿ ನಡೆಯಲಿದೆ ಎಂದು ಅಸ್ಸಾಂ ಬಿಜೆಪಿ ರಾಜ್ಯಾಧ್ಯಕ್ಷ ದಿಲೀಪ್ ಸೈಕಿಯಾ ತಿಳಿಸಿದ್ದಾರೆ. ಕಾರ್ಯಕ್ರಮಕ್ಕೆ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಆಗಮಿಸುವ ನಿರೀಕ್ಷೆ ಇದೆ. 4 ರಾಜ್ಯ ಮತ್ತು 1 ಕೇಂದ್ರಾಡಳಿತ ಪ್ರದೇಶದಲ್ಲಿ ವಿಧಾನಸಭಾ ಚುನಾವಣೆಗಳ ಹಿನ್ನೆಲೆಯಲ್ಲಿ ಜಾರಿಯಲ್ಲಿದ್ದ ಮಾದರಿ ಚುನಾವಣಾ ನೀತಿ ಸಂಹಿತೆಯನ್ನು ತೆರವುಗೊಳಿಸಿ ಭಾರತೀಯ ಚುನಾವಣಾ ಆಯೋಗ ಇಂದು ಆದೇಶ ಹೊರಡಿಸಿದೆ. ಮರುಚುನಾವಣೆ ಘೋಷಣೆಯಾಗಿರುವ ಪಶ್ಚಿಮ ಬಂಗಾಳದ ಫಾಲ್ಟಾ ವಿಧಾನಸಭಾ ಕ್ಷೇತ್ರದಲ್ಲಿ ನೀತಿ ಸಂಹಿತೆ ಮುಂದುವರೆಯಲಿದೆ.

ಪೌರಾಡಳಿತ ನಿರ್ದೇಶನಾಲಯವು ಆಡಳಿತಾತ್ಮಕ ಹಿತದೃಷ್ಟಿಯಿಂದ ರಾಜ್ಯದ ವಿವಿಧ ಮಹಾನಗರ ಪಾಲಿಕೆ ಹಾಗೂ ಪುರಸಭೆಗಳ ಅಧಿಕಾರಿಗಳನ್ನು ವರ್ಗಾವಣೆಗೊಳಿಸಿ ಆದೇಶ ಹೊರಡಿಸಿದೆ. ಹಲವು ಅಧಿಕಾರಿಗಳನ್ನು ವಿವಿಧ ಪಾಲಿಕೆಗಳಿಗೆ ವರ್ಗಾಯಿಸಿ ಜವಾಬ್ದಾರಿ ನೀಡಲಾಗಿದ್ದು, ನಿಯೋಜಿತ ಸ್ಥಳಗಳಲ್ಲಿ ತಕ್ಷಣವೇ ಅಧಿಕಾರ ವಹಿಸಿಕೊಳ್ಳುವಂತೆ ಸೂಚಿಸಲಾಗಿದೆ. ಇದೇ ಮೊದಲ ಬಾರಿಗೆ ಭಾರತ ವಿಶ್ವ ಯೋಗಾಸನ ಚಾಂಪಿಯನ್ಶಿಪ್ಗೆ ಆತಿಥ್ಯ ವಹಿಸಲು ಸಜ್ಜಾಗಿದ್ದು, ಈ ಕೂಟ ಜೂನ್ 4-8 ಅಹಮದಾಬಾದ್ನ ಟ್ರಾನ್ಸ್ಟೇಡಿಯಾದಲ್ಲಿ ನಡೆಯಲಿದೆ. ಇದರಲ್ಲಿ ವಿಶ್ವದ 40 ಹೆಚ್ಚು ರಾಷ್ಟಗಳ ಕ್ರೀಡಾಪಟುಗಳು ಭಾಗವಹಿಸಲಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 6:00 ಗಂಟೆಗೆ.

ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇಂದು ಮತ್ತೆ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಣೆಯನ್ನು ನೋಡೋಣ. ಐದು ಗಂಟೆ ಐದು ನಿಮಿಷದಿಂದ ಸೇಫ್ ಡ್ರೈವ್ ಓಲ್ಡ್ ಈಸ್ ಗೋಲ್ಡ್ ಕನ್ನಡ ಚಿತ್ರಗೀತೆಗಳನ್ನು, ಹಳೆಯ ಚಿತ್ರಗೀತೆಗಳನ್ನು ಕೇಳುವಿರಿ. ಇನ್ನು ಐದು ಗಂಟೆ ನಲವತ್ತು ನಿಮಿಷದಿಂದ ನಲವತ್ತೈದು ನಿಮಿಷದವರೆಗೆ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಕೇಳುವಿರಿ. ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಇನ್ನು ಆರು ಗಂಟೆ ಎರಡು ನಿಮಿಷಕ್ಕೆ ಗಾನ ಭಜಾನ ಕಾರ್ಯಕ್ರಮ ಇರುತ್ತದೆ. ಆರು ಗಂಟೆ ಐವತ್ತೈದು ನಿಮಿಷದಿಂದ ಏಳು ಗಂಟೆಯವರೆಗೆ ಕನ್ನಡ ರತ್ನ ಭಂಡಾರ ಕೇಳುವಿರಿ. ಇನ್ನು ಏಳು ಗಂಟೆ ಏಳು ನಿಮಿಷದಿಂದ ಏಳು ಗಂಟೆ ಇಪ್ಪತ್ತೆರಡು ನಿಮಿಷದವರೆಗೆ ಆಕಾಶ ಬುಟ್ಟಿ ಆಕಾಶವಾಣಿಗೆ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ. ಮೈಸೂರಿನ ಕೇಳುಗರಾದ ಅನಿತಾ ಅಶೋಕ್ ಅವರೊಂದಿಗೆ ಸಂದರ್ಶನ. ಏಳು ಗಂಟೆ ಇಪ್ಪತ್ತೆರಡು ನಿಮಿಷದಿಂದ ಏಳು ಗಂಟೆ ಮೂವತ್ತೈದು ನಿಮಿಷದವರೆಗೆ ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. ಇನ್ನು ಎಂಟು ಗಂಟೆ ಎರಡು ನಿಮಿಷದಿಂದ ಒಂಬತ್ತು ಗಂಟೆವರೆಗೆ ಆರ್ಜೆ ಚಾಯ್ಸ್ ಕಾರ್ಯಕ್ರಮ ಇರುತ್ತದೆ. ಇನ್ನು ಒಂಬತ್ತು ಗಂಟೆ ಹದಿನೈದು ನಿಮಿಷದಿಂದ ಹತ್ತು ಗಂಟೆಯವರೆಗೆ ಹಿಂದಿ ಮೆಲೋಡೀಸ್. ಇನ್ನು ಹತ್ತು ಗಂಟೆ ಎರಡು ನಿಮಿಷದಿಂದ ಹನ್ನೊಂದು ಗಂಟೆಯವರೆಗೆ ಪ್ರೇಮ ನಿನಾದ. ಇನ್ನು ನಾಳೆಯ ಕಾರ್ಯಕ್ರಮ ವಿವರಣೆಯನ್ನು ನೋಡುವುದಾದರೆ, ನಾಳೆ ಏಳು ಗಂಟೆಯಿಂದ ಎಂಟು ಗಂಟೆಯವರೆಗೆ ಆರು ಗಂಟೆ ಐದು ನಿಮಿಷದಿಂದ ಆರು ಗಂಟೆ ಮೂವತ್ತು ನಿಮಿಷದವರೆಗೆ ನಾದೋಪಾಸನೆ ಕಾರ್ಯಕ್ರಮ ಕೇಳುವಿರಿ. ನಾಳೆ ಏಳು ಗಂಟೆ ಸಮಯದಿಂದ ಎಂಟು ಗಂಟೆ ಹದಿನೈದು ನಿಮಿಷದವರೆಗೆ ಆಕಾಶವಾಣಿ ವಾಕತಾನ್ 2026 ಲೈವ್ ಕಮೆಂಟ್ರಿಯನ್ನು ಕೇಳುವಿರಿ. ಅನಂತರ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆವರೆಗೆ ಇಂದಿನ ವಿಶೇಷ ಡೇ ಸ್ಪೆಷಲ್ ಕೇಳುವಿರಿ. ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆಯವರೆಗೆ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಇರುತ್ತದೆ. ಇನ್ನು ಹನ್ನೊಂದು ಗಂಟೆ ಮೂವತ್ತು ನಿಮಿಷದಿಂದ ಹನ್ನೆರಡು ಗಂಟೆಯವರೆಗೆ ಕಲಾಭಾರತಿ. ಇನ್ನು ಹನ್ನೆರಡು ಗಂಟೆಗೆ ಕರೆಗೊಂದು ಹಾಡು ಕಾರ್ಯಕ್ರಮ. ಇನ್ನು ಒಂದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಸಿನಿ ಕ್ವಿಸ್. ಇನ್ನು ಎರಡು ಗಂಟೆ ಹದಿನೈದು ನಿಮಿಷಕ್ಕೆ ಸ್ಪಂದನ ಇಮೇಲ್ ಆಧಾರಿತ ಕಾರ್ಯಕ್ರಮ. ಇನ್ನು ಎರಡು ಗಂಟೆ ನಲವತ್ತು ನಿಮಿಷಕ್ಕೆ ಚಿತ್ರತಾನ. ಮೂರು ಗಂಟೆಯಿಂದ ನಾಲ್ಕು ಗಂಟೆಯವರೆಗೆ ಸಖಿ ಸಹೇಲಿ ಕಾರ್ಯಕ್ರಮ. ಇನ್ನು ನಾಲ್ಕು ಗಂಟೆಯಿಂದ ಐದು ಗಂಟೆಯವರೆಗೆ ಪರಿಮಳ ಮುಕ್ತ ಮಾತು. ಹಾಗೆ ಐದು ಗಂಟೆಗೆ ಸೇಫ್ ಡ್ರೈವ್, ಐದು ಗಂಟೆಯಿಂದ ಐದು ಗಂಟೆ ಐದು ನಿಮಿಷಕ್ಕೆ ಸೇಫ್ ಡ್ರೈವ್ ಓಲ್ಡ್ ಈಸ್ ಗೋಲ್ಡ್. ಇನ್ನು ಐದು ಗಂಟೆ ಹದಿನೈದು ನಿಮಿಷಕ್ಕೆ ಸ್ಪೈಸ್ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ.

5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ. ಸಹಯೋಗ ನ್ಯಾಯಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಇನ್ನೂ 6:02 ವಂದೇ ಮಾತರಂ 150 ಸಂಭ್ರಮ ಆಕಾಶವಾಣಿಗೆ 90 ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಭಾಗವಹಿಸುತ್ತಾರೆ. ನಿವೃತ್ತ ನಾಯ್ಕ್ ನಾರಾಯಣ್ ಅವರು. ಪರಿಕಲ್ಪನೆ ಪ್ರಸ್ತುತಿ ನೂತನ ಎಸ್ ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ವೊ. ಇನ್ನು 6:55 ಕನ್ನಡ ರತ್ನ ಭಂಡಾರ. 7:07 ಆಕಾಶ ಬುಟ್ಟಿ ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮ. 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್. 8:02 ಯುವ ಧ್ವನಿ, ಹಾಗೆಯೇ 10:02 ಪ್ರೇಮ ನಿನಾದ. ಇವಿಷ್ಟು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ. ಇದೀಗ ಕೇಳಿ ಸೇಫ್ ಡ್ರೈವ್ ಓಲ್ಡೀಸ್ ಗೋಲ್ಡ್ ಕನ್ನಡ ಮೆಲೋಡೀಸ್.

ವಸತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.

0: 1987 ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12 ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನ ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಇದೀಗ ಕೇಳಿ ಕಲಿಯುಗ ಕೃಷ್ಣ ಚಿತ್ರದ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಶಂಕರ್ ಗಣೇಶ್ ಅವರ ಈ ಒಂದು ಗೀತೆಗೆ ಸಂಗೀತ ಸಂಯೋಜನೆಯನ್ನು ಮಾಡಿದ್ದಾರೆ.

0: ಬೆಳ್ಳಿ ತೆರೆಯ ಬೆಳಗಿದ ಬಂಧುರದ ಹಾಡುಗಳು.
1: ನೀ ಬಂದು ನಿಂತಾಗ ನಿಂತು ನೀನಕ್ಕಾಗ
2: ಭಾವ ಭಿತ್ತಿಯೊಳಗೆ ಅಚ್ಚೊತ್ತಿದ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸಾಲುಗಳು.
0: ನೆನಪಿನ ನೆಪದಲ್ಲಿ ನಮ್ಮನ್ನು ಹಿಡಿದಿಡುವ ಒನಪಾದ ಪದಗಳು. ಹಾಡು ಹಳೆತು, ಭಾವ ಎಂದಿದ್ದರೂ ಹೊಸತು,
2: ಹಳೆಯ ಬಂಗಾರದ ಗೀತೆಗಳು.
0: ವಿವಿಧ ಭಾರತೀಯ ಅಂಗಳದಿಂದ ನಿಮ್ಮ ಅಂತರಾಳಕ್ಕೆ ತಪ್ಪದೆ ಕೇಳಿ ಓಲ್ಡ್ ಇಸ್ ಗೋಲ್ಡ್.
2: ಪ್ರತಿ ಬೆಳಿಗ್ಗೆ 10:02 ಗಂಟೆಗೆ ಓಲ್ಡ್ ಇಸ್ ಗೋಲ್ಡ್,
0: ಹಾಗೂ ಸಂಜೆ 5:02 ಗಂಟೆಗೆ

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ನಿಮ್ಮ ಕನಸುಗಳಿಗೆ ಕೊಂಚ ಹಿಡಿದಿದ್ದು ಆಕಾಶವಾಣಿ, ಚಿಂತೆಗಳ ನಡುವೆ ನೆಮ್ಮದಿ ಕೊಟ್ಟದ್ದು ಆಕಾಶವಾಣಿ, ಒಂಟಿತನದಲ್ಲಿ ಜೊತೆಯಾದದ್ದು ಆಕಾಶವಾಣಿ, ಮಾತಿಲ್ಲದ ಮೌನಕ್ಕೂ ಧ್ವನಿ ನೀಡಿದ್ದು ಆಕಾಶವಾಣಿ, ಅಪ್ಪನ ಹೆಗಲಿಗೆ ಸಾಥಿಯಾದದ್ದು, ಅಮ್ಮನ ಲಾಲಿಹಾಳಿಗೆ ದನಿಯಾದದ್ದು ಆಕಾಶವಾಣಿ, ಮಳೆ ಬಂದಾಗ ಕವಿತೆಯಾದದ್ದು, ಕಾಫಿ ಹೊತ್ತಲ್ಲಿ ಹಾಡಾದದ್ದು ಆಕಾಶವಾಣಿ. ನಿಮ್ಮ ನೆನಪಿನ ಎಷ್ಟೋ ಕಥೆಗಳು ನಮ್ಮ ಹೆಸರಲ್ಲಿ. ಬಾಲ್ಯ ಹರೆಯ ಮುಪ್ಪು, ಬದುಕ ಹಾದಿಯ ಪ್ರತಿ ಹೆಜ್ಜೆಗೂ ಗೆಜ್ಜೆಯಾದ ಅಚ್ಚುಕಟ್ಟಾದ ರಾಗದ ಹನಿ, ನಿಮ್ಮ ಹೃದಯದ ಸಾಥಿ ಆಕಾಶವಾಣಿಗೆ ಈಗ 90 ಸಂಭ್ರಮ. ನಿಮ್ಮ ಪ್ರೀತಿಗೆ ನಾವು ಚಿರಋಣಿ. ಆಕಾಶವಾಣಿ.

ಸಮಯ 5:37 ನೀವು ಕೇಳ್ತಾ ಇದ್ರೆ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM. ಎರಡು ಮನೆಗಳ ಮಾತು ಹೇಗಿರುತ್ತೆ? ಒಂದು ಮಧುರ ಪ್ರೇಮಗೀತೆ ಅಲ್ವಾ, ಕೇಳಿ ಎಂಜಾಯ್ ಮಾಡಿ.

ಸಮಯ ಆಗ್ತಾ ಇದೆ 5:40. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM. ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಈಗ ಕೇಳೋಣ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ, ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ.

0: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯಸಂಸ್ಥೆ.
1: ಇಂದಿನ ನ್ಯಾಯವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ವಕೀಲರಾದ ಸಂವಿಧಾನ ಫೆಲೋ ಆದ ಮನೋರಂಜನಿ ಅವರು. ನಮಸ್ಕಾರ ಮೇಡಮ್.
2: ನಮಸ್ಕಾರ.
1: ಪೋಕ್ಸೋ ಅಥವಾ ಲೈಂಗಿಕ ದೌರ್ಜನ್ಯ ಪ್ರಕರಣಗಳಲ್ಲಿ ನ್ಯಾಯಾಲಯದಲ್ಲಿ ಬೇರೆದೇ ಆದಂತಹ ಒಂದು ಪ್ರಕ್ರಿಯೆ ಮೂಲಕ ವಿಚಾರಣೆ ಇತ್ಯಾದಿಗಳನ್ನೆಲ್ಲ ಮಾಡ್ತಾರೆ. ಅಲ್ಲಿ ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸ್ ಅಂದ್ರೆ ಏನು? ಇದು
2: ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸ್ ಅಂತಂದ್ರೆ ಪೋಕ್ಸೋ ಕೇಸ್ ನಲ್ಲಿ ಕೇಸ್ ಆಗೋದು 18 ವರ್ಷದ ಒಳಗಿರೋ ಮಕ್ಕಳ ಮೇಲೆ ಲೈಂಗಿಕ ಅತ್ಯಾಚಾರಗಳು ಆದಾಗ. ಈತ ಆದಾಗ ಮಕ್ಕಳಿಗೆ ಕೋರ್ಟ್ ಅಂದ್ರೆ ಭಯ, ಬರಕ್ಕೆ ಪೊಲೀಸರಂದ್ರೆ ಭಯ. ಆಕ್ಚುಲಿ ಈ ಕೇಸ್ಗಳಲ್ಲಿ ಪೊಲೀಸರು ಯೂನಿಫಾರ್ಮ್ ಮೇಲೆ ಹೋಗ್ಬಾರ್ದು ಮಕ್ಕಳನ್ನ ಕೇಳಕ್ಕೆ, ಸಿವಿಲ್ ಡ್ರೆಸ್ ಅಲ್ಲೇ ಹೋಗಿ ವಿಚಾರಿಸ್ಬೇಕು ಮಕ್ಕಳನ್ನ. ಆಮೇಲೆ ಮಗುಗೆ ಪೊಲೀಸರ ಹತ್ರ ಹೇಳಕ್ ಇಷ್ಟ ಇಲ್ಲ ಅಂದ್ರೂ ಕೂಡ ಕೋರ್ಟ್ಗಳಲ್ಲಿ ಕನ್ಸರ್ನ್ ಆಫೀಸರ್ಸ್ ನ ಮನೆ ಕಳಿಸ್ತಾರೆ ಎವಿಡೆನ್ಸ್ ತಗೊಳಕ್ಕೆ. ಕೆಲವು ಮಕ್ಕಳು ಕೋರ್ಟ್ಗೂ ಬರಲ್ಲ, ಪೊಲೀಸ್ ಸ್ಟೇಷನ್ಗೂ ಬರಲ್ಲ ಅಂದ್ರೆ ಅವ್ರನ್ನ ಒತ್ತಾಯ ಮಾಡಂಗಿಲ್ಲ. ಹಂಗಾಗಿ ಈ ಒಂದು ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ ತುಂಬಾ ಇಂಪಾರ್ಟೆಂಟ್. ಮಕ್ಕಳು ಕೋರ್ಟ್ ಅಂದ್ರೆ ಭಯ, ಅಲ್ಲಿ ಜಡ್ಜ್ ನ ನೋಡಕ್ಕೆ ಭಯ, ಯಾಕಂದ್ರೆ ಕೋರ್ಟ್ ವಾತಾವರಣನೇ ಕೆಲವರಲ್ಲಿ ಭಯ ಹುಟ್ಟಿಸುತ್ತೆ. ಆಕ್ಚುಲಿ ಇವಾಗೆಲ್ಲ ಫ್ರೆಂಡ್ಲಿ ಕೋರ್ಟ್ಸ್ ಇದಾವೆ, ಅದಕ್ಕಾಗಿನೇ ಮಕ್ಕಳ ಸ್ನೇಹಿ ಕೋರ್ಟ್ಗಳಿದಾವೆ. ಇನ್ ಕ್ಯಾಮ್ರಾ ಅಂತಂದ್ರೆ ಬರೀ ಜಡ್ಜ್ ಇರ್ತಾರೆ, ಆಮೇಲೆ ಅವು ವಿಕ್ಟಿಮ್ ಪರವಾಗಿರೋ ಒಂದು ಗೌರ್ಮೆಂಟ್ ಅಡ್ವೊಕೇಟ್ ಇರ್ತಾರೆ. ವಿಕ್ಟಿಮ್ ಮತ್ತೆ ತಮ್ಗೆ ಯಾರಾದ್ರು ವಕೀಲರು ಬೇಕು ಅಂದ್ರೆ ಇಟ್ಕೊಂಡಿರ್ತಾರೆ ಅವ್ರನ್ನು. ಮತ್ತೆ ಆ ಕಡೆ ಅವರು ಅಕ್ಯೂಸ್ಡ್ ಇರ್ತಾರೆ, ಆರೋಪಿಗಳಿರ್ತಾರೆ, ಆಮೇಲೆ ಅವ್ರ ಕಡೆ ಲಾಯರ್ ಇರ್ತಾರೆ. ಇಷ್ಟೇ ಜನ ಕೋರ್ಟ್ ಅಲ್ಲಿ ಇರೋದು ಅವತ್ತು. ಅದನ್ನೇ ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸ್ ಅಂತ ಹೇಳೋದು.
1: ಪ್ರತ್ಯೇಕವಾಗಿ?
2: ಹೌದು ಹೌದು,
1: ಪ್ರತ್ಯೇಕವಾಗಿ ಒಂಥರ ಸ್ನೇಹಪರವಾಗಿ ಇರೋ ರೀತಿ ವಾತಾವರಣ ಸೃಷ್ಟಿಯಾಗಿರುತ್ತದೆ. ಯಾವುದೇ ರೀತಿ ವೇಷಗಳನ್ನ ಹಾಕೊಂಡು ಮಾಡೋದಿಲ್ಲ. ಈಗ ಕೋರ್ಟ್ ಅಂತಂದ್ರೆ ಸಾಮಾನ್ಯ ಜಡ್ಜ್ ಇರ್ತಾರೆ, ಲಾಯರ್ ಇರ್ತಾರೆ,
2: ಬಟ್ ಪೊಲೀಸರು ಮಾತ್ರ ಯೂನಿಫಾರ್ಮ್ ಮೇಲೆ ಬರಲ್ಲ.
1: ನಾವು ಏನು ಪ್ರಕರಣವನ್ನ ಯಾವ ರೀತಿ ಯಾವ ಪ್ರಕ್ರಿಯೆ ಮೂಲಕವಾಗಿ ಮಾಡಬೇಕಾಗತ್ತೆ ಅದೇ ಪ್ರಕ್ರಿಯೆನಲ್ಲಿ ಮಾಡಬೇಕಾಗುತ್ತೆ.
2: ಮಗುಗೆ ಅವ್ ಕೋರ್ಟ್ ನಲ್ಲಿ ಹಂಗ್ ಮಾತಾಡಕ್ ಆಗಲ್ಲ ಅಂದ್ರೆ ಜಡ್ಜ್ ರೂಮ್ ಅಲ್ಲಿ ಕೋರ್ಟ್ ಸೆಪರೇಟ್ ಆಗಿ ಜಡ್ಜ್ ರೂಮ್ ಅಲ್ಲೇ ಹೋಗಿ ಅವರು ಸಿವಿಲ್ ಬಟ್ಟೆನಲ್ಲಿ ಅವ್ರ ಮಗುನ ಜೊತೆ ಮಾತಾಡ್ತಾರೆ ಫ್ರೀಯಾಗಿ. ಆತರ ಒಂದು ಸಮಾಲೋಚನೆ ಬೇಕಂದ್ರು ಕೂಡ ಆ ಮಕ್ಳಿಗೆ ಯಾವ ರೀತಿ ಕನ್ವಿನಿಯಂಟ್ ಇರುತ್ತೋ ಅದನ್ನ ಮಾಡ್ತಾರೆ. ಬಟ್ ಇನ್ ಕ್ಯಾಮ್ರಾ ಅಂತಂದ್ರೆ ಈ ಪ್ರೊಸೀಜರ್ ಇಷ್ಟೇ
1: ಇಷ್ಟೇ.
2: ಬೇರೆ ಕೇಸ್ಗಳಲ್ಲೆಲ್ಲ ತುಂಬಾ ಓಪನ್ ಆಗಿ ಎಲ್ಲ ಜನ ಇರ್ತಾರೆ, ಆಮೇಲೆ ತುಂಬಾ ಅಡ್ವೊಕೇಟ್ಸ್ ಇರ್ತಾರೆ, ಬೇರೆ ಬೇರೆ ಕೇಸಿಗೆ ರೆಪ್ರೆಸೆಂಟೇಟ್ ಮಾಡೋರು ಅಕ್ಯೂಸ್ಡ್ ಇರ್ತಾರೆ, ಅವರೆಲ್ಲ ಇರ್ತಾರೆ. ಸೊ ಇನ್ ಕ್ಯಾಮ್ರಾನಲ್ಲಿ ಬರೀ ಇಷ್ಟೇ, ಆ ಕೇಸಿಗೆ ಸಂಬಂಧಪಟ್ಟವ್ರು ಅವ್ರ ವಕೀಲರು ಮಗುಗೆ ಯಾರಾದ್ರೂ ಅವ್ರ ತಂದೆ ತಾಯಿ ಜೊತೆಗಿರ್ಬೇಕು ಅಂದ್ರೆ ಇಟ್ಕೋಬಹುದು, ಆ ಮಗು ಮಾತ್ರ ಹೋಗೋದೇನಿಲ್ಲ. ಸೊ ಅದು ತುಂಬಾ ಮುಖ್ಯ.
1: ಪ್ರತ್ಯೇಕವಾಗಿ ಮಗುನ ಕರೆದು ವಿಚಾರಣೆ ಮಾಡುವಂತದ್ದು
2: ಏನಿಲ್ಲ. ಒಂದ್ ವೇಳೆ ಮಗು ಕೋರ್ಟ್ಗೆ ಬರಕ್ ಆಗಲ್ಲ, ನನ್ಗೆ ಇಷ್ಟ ಇಲ್ಲ, ಇವಾಗ ಬಿಲೋ 12 ಇಯರ್ಸ್ ಹಂಗಿತ್ತು, ಭಯ ಆಗುತ್ತೆ, ಬರಲ್ಲ ಅಂದ್ರೆ ಅವಾಗ ರಿಟರ್ನ್ ಅಲ್ಲೂ ಕೂಡ ಕಳಿಸಬಹುದು. ಆಮೇಲೆ ಕೋರ್ಟ್ ಆಫೀಸರ್ಸ್ ಅನ್ನು ಕಳಿಸಬಹುದು.

0: ವಿಚಾರಣೆಗಳನ್ನ
1: ಕೋರ್ಟ್ ಆಫೀಸರ್ಸ್ ಅನ್ನ ಕಳಿಸುವಂತ ಒಂದು ಅವಕಾಶ ಕೂಡ ಇದೆ. ಅಂದ್ರೆ ಅದನ್ನ ಸೀರಿಯಸ್ನೆಸ್ ನ ನೋಡಿ ಮತ್ತೆ ಎಲ್ಲ ಕೇಸ್ ಅಲ್ಲೂ ಕೊಡಕ್ಕೆ ಆಗಲ್ಲ.
0: ಅದೇ ಈಗ ಪೋಕ್ಸೋ ಈ ಎಲ್ಲ ಪ್ರಕರಣಗಳಲ್ಲಿ ಬಹಳ ವಿಭಿನ್ನವಾದಂತದ್ದ ಪ್ರಕ್ರಿಯೆಗಳು ಇರ್ತವೆ, ತುಂಬಾ ಸುಲಭವಾಗಿರುತ್ತದೆ, ಯಾವುದೇ ರೀತಿಯ ಭಯದ ವಾತಾವರಣ ಇರಲ್ಲ, ಅವರಿಗೆ ಆದಷ್ಟು ರಕ್ಷಣೆಯನ್ನ ಒದಗಿಸಲಾಗಿರ್ತದೆ.
1: ಯಾಕಂತಂದ್ರೆ ಪಬ್ಲಿಸಿಟಿ, ಅವ್ರ ಹೆಸರು, ಅಡ್ರೆಸ್ ಎಲ್ಲಾನು, ಯಾವುದೇ ರೇಪ್ ಕೇಸ್ಗಳಲ್ಲೂ ಕೂಡ, ಪೋಕ್ಸೋ ಕೇಸ್ಗಳಲ್ಲಿ ಕೂಡ ಸಂತ್ರಸ್ತೆಯ ಹೆಸರು ಅದನ್ನ ಗೌಪ್ಯತೆಯನ್ನ ಕಾಪಾಡಬೇಕು. ಒಂದ್ ವೇಳೆ ಅವರು ಅಡಲ್ಟ್ ಆಗಿದ್ದು, ಇವಾಗ ರೇಪ್ ಕೇಸ್ಗಳಲ್ಲಿ ವಯಸ್ಕರಾಗಿದ್ದು ನಮ್ಮ ಹೆಸರು ಹೇಳಿ ಪರವಾಗಿಲ್ಲ ಅಂತ ಅವರು ಕನ್ಸಂಟ್ ಕೊಟ್ರೆ ಮಾತ್ರ ಅದು ಪಬ್ಲಿಸಿಟಿಗೆ ಬರುತ್ತೆ. ಇಲ್ಲಾಂದ್ರೆ
0: ಮಕ್ಕಳ ವಿಷಯದಲ್ಲಿ ಮಾತ್ರ ಸಾಕಷ್ಟು ಗೌಪ್ಯತೆಯನ್ನ ಕಾಪಾಡಲೇಬೇಕಾಗುತ್ತೆ. ಈ ಎಲ್ಲ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ತುಂಬಾ ಸುಲಭವಾದ ಭಾಷೆಯಲ್ಲಿ ಹೇಳಿದ್ದೀರಿ. ಎಲ್ಲರ ಪರವಾಗಿ ನಿಮಗೆ ಧನ್ಯವಾದಗಳು ಮೇಡಮ್. ನಮಸ್ಕಾರ.
1: ನಮಸ್ಕಾರ. ಥ್ಯಾಂಕ್ ಯು ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರ.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಸಮಯ 5:46. ನೀವು ಕೇಳ್ತಾ ಇದ್ರ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥು. ಗುಳೇದಗುಡದಿಂದ ವಿರೂಪಾಕ್ಷ ಅವರು, ನಮಗೆ ನ್ಯಾಯವಾಡಿ ಅಂದ್ರೆ ತುಂಬಾ ಇಷ್ಟ ಅಂತ ಹೇಳ್ತಾ ಇದಾರೆ. ಹಾಗೆ ಮಂಗಳೂರು ಮೈಸೂರಿಂದ ಸಂದೇಶವನ್ನ ಕಳ್ಸಿಕೊಡಿದಾರೆ. ಹಾಗೆ ನಾಗರತ್ನ ಅವರು ರಾಜಾಜಿನಗರದಿಂದ. ಓಲ್ಡೀಸ್ ಗೋಲ್ಡನ್ನ ಮುಂದುವರೆಸೋಣ. ಒಂದು ಅದ್ಭುತವಾದ ಹಳೆಯ ಚಿತ್ರಗೀತೆಯೊಂದಿಗೆ ಓ ಕೋಗಿಲೆ ನಾ ಹಾಡಲೆ ಅನ್ನೋ ಗೀತೆ ಎಸ್ ಪಿ ಬಿ ಅವರ ಕಂಠಸಿರಿಯಲ್ಲಿ.

ಹೋಗಕ್ ಹೋಗಿಲೆ. ನಾ ಹಾಡಲ್ ಅಂದ್ರೆ ಸಾಕು ಮಂಜುನಾಥ್, ನೀವಂತೂ ಹಾಡಕ್ ಹೋಗ್ಬಿಡಿ, ನಮ್ಗೆ ಹಾಡುಗಳನ್ನ ಪ್ರಸಾರ ಮಾಡಿ ಅಷ್ಟೇ ಸಾಕು ಅಂತ ಅಂತೀರಂತ ನನಗ್ ಗೊತ್ತು. ನೀವು ಕೇಳ್ತಾ ಇದ್ರ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಶುಭ ಸಂಜೆ. ಬೇಸಿಗೆ ರಜದಲ್ಲಿ ಕ್ರಿಕೆಟ್ ತರಬೇತಿ ಶಿಬಿರದಲ್ಲಿ ತುಂಬಾ ಬ್ಯುಸಿ ಇದೆ, ಹಾಡುಗಳನ್ನ ಕೇಳ್ತಾ ಇದ್ದೀನಿ, ಚೆನ್ನಾಗಿದೆ ಅಂತ ಸ್ನೇಹಿತರು ಸಂದೇಶವನ್ನ ಕಳ್ಸಿಕೊಡಿದಾರೆ ಉಮೇಶ್ ಸಿರಿಗೆರೆಯಿಂದ. ಹಾಗೆ ಮಂಗಳಾ ಅವರು ಮೈಸೂರಿನಿಂದ ಸಂದೇಶವನ್ನ ಕಳ್ಸಿಕೊಡಿದ್ದಾರೆ. ಕಾರ್ಯಕ್ರಮ ಮುಂದುವರಿತಾ ಇದೆ. ನಮ್ಮ ಪ್ರೀತ್ ಸೌರ ಜೊತೆಗೆ ನಾವಿದ್ರೆ ದೇವಲೋಕ ಪ್ರೇಮಲೋಕ ಎಲ್ಲಾ ಲೋಕಗಳು ನಮ್ಮ ಮನೆಯೇ ಅಲ್ವಾ. ಈಗ ಕೇಳಿ ದೇವಲೋಕ ಪ್ರೇಮಲೋಕ ನನ್ನ ಮನೆಯೀಗ ಅನ್ನೋಗಿದೆ ಚಿತ್ರ ಹಾಗೂ ಎಸ್ ಪಿ ಬಿ ಅವರ ಕಂಠದಲ್ಲಿ.

ಆಕಾಶವಾಣಿ. ಚಿಂತೆಗಳ ನಡುವೆ ನೆಮ್ಮದಿ ಕೊಟ್ಟದ್ದು ಆಕಾಶವಾಣಿ. ಒಂಟಿತನದಲ್ಲಿ ಜೊತೆಯಾದದ್ದು ಆಕಾಶವಾಣಿ. ಮಾತಿಲ್ಲದ ಮೌನಕ್ಕೂ ಧ್ವನಿ ನೀಡಿದ್ದು ಆಕಾಶವಾಣಿ. ಅಪ್ಪನ ಹೆಗಲಿಗೆ ಸಾಥಿಯಾದದ್ದು, ಅಮ್ಮನ ಲಾಲಿಹಾಡಿಗೆ ದನಿಯಾದದ್ದು ಆಕಾಶವಾಣಿ. ಮಳೆ ಬಂದಾಗ ಕವಿತೆಯಾದದ್ದು, ಕಾಫಿ ಹೊತ್ತಲ್ಲಿ ಹಾಡಾದದ್ದು ಆಕಾಶವಾಣಿ. ನಿಮ್ಮ ನೆನಪಿನ ಎಷ್ಟೋ ಕಥೆಗಳು ನಮ್ಮ ಹೆಸರಲ್ಲಿ. ಬಾಲ್ಯ ಹರೆಯ ಮುಪ್ಪು, ಬದುಕ ಹಾದಿಯ ಪ್ರತಿ ಹೆಜ್ಜೆಗೂ ಗೆಜ್ಜೆಯಾದ ಅಚ್ಚುಕಟ್ಟಾದ ರಾಗದ ಹನಿ, ನಿಮ್ಮ ಹೃದಯದ ಸಾಥಿ ಆಕಾಶವಾಣಿಗೆ ಈಗ 90 ಸಂಭ್ರಮ. ನಿಮ್ಮ ಪ್ರೀತಿಗೆ ನಾವು ಚಿರಋಣಿ. ಆಕಾಶವಾಣಿ ಅಂದು ಇಂದು ಎಂದೆಂದು. ರೀಸೆಂಟ್ಲಿ ನಾನು ದೇವಲೋಕದಲ್ಲಿದ್ದೀನಿ, ಗಂಧರ್ವ ಇಲ್ಲ ಅಷ್ಟೇ ಅಂತ ನಾಗರತ್ನವರು ಹೇಳ್ತಾರೆ. ಎಸ್, ನಾವೆಲ್ಲರೂ ವಿವಿಧ ಭಾರತೀಯ ಗಾನ ಲೋಕದಲ್ಲಿ ಸಾಗ್ತಾ ಇದ್ದೀವಿ. ಓಲ್ಡೀಸ್ ಗೋಲ್ಡ್ನ ಎಲ್ಲ ಹಾಡುಗಳು ಚೆನ್ನಾಗಿತ್ತು ಅಂತ ಸಂದೇಶಗಳನ್ನ ಕಳ್ಸಿಕೊಡಿದ್ರೆ ಧನ್ಯವಾದ ನಿಮ್ಮ ಸಂದೇಶಕ್ಕಾಗಿ. ಸಮಯ 6 ಆಗ್ತಾ ಇದೆ, ಈಗ ಕೇಳೋಣ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ತಮಿಳುನಾಡಿನ ವಿಧಾನಸಭೆ ಚುನಾವಣಾ ಫಲಿತಾಂಶದ ನಂತರ ಸರ್ಕಾರ ರಚನೆಯ ಬಗ್ಗೆ ಅನಿಶ್ಚಿತತೆ ಮುಂದುವರೆದಿರುವ ಹಿನ್ನೆಲೆಯಲ್ಲಿ ಡಿಎಂಕೆ ಅಧ್ಯಕ್ಷ ಎಂಕೆ ಸ್ಟಾಲಿನ್ ಚೆನ್ನೈನ ತಮ್ಮ ನಿವಾಸದಲ್ಲಿ ಸಿಪಿಎಂ ರಾಜ್ಯ ಕಾರ್ಯದರ್ಶಿ ಪಿ ಷಣ್ಮುಗಂ, ಸಿಪಿಐ ರಾಜ್ಯ ಕಾರ್ಯದರ್ಶಿ ಎಂ ವೀರಪಾಂಡಿಯನ್ ಮತ್ತು ವಿಸಿಕೆ ಅಧ್ಯಕ್ಷ ತೋಳ್ ತಿರುಮಾವಾಳನ್ ಅವರೊಂದಿಗೆ ಮಾತುಕತೆ ನಡೆಸಿದರು. ಬಿಹಾರ ಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ಇಂದು ತಮ್ಮ ಸಚಿವ ಸಂಪುಟವನ್ನು ವಿಸ್ತರಿಸಿದರು. ಬಿಜೆಪಿಯ 15 ಶಾಸಕರು, ಜೆಡಿಯುನಿಂದ 13, ರಾಮ್ವಿಲಾಸ್ ಬಣದ ಲೋಕಜನಶಕ್ತಿ ಪಕ್ಷದಿಂದ 2 ಹಾಗೂ ಹಿಂದೂಸ್ತಾನಿ ಹವಾಮ್ ಮೋರ್ಚಾ ಮತ್ತು ರಾಷ್ಟೀಯ ಲೋಕ ಮೋರ್ಚಾದಿಂದ ತಲಾ 1 ಸಚಿವರಾಗಿ ಪ್ರಮಾಣವಚನ ಸ್ವೀಕರಿಸಿದರು. ಪಾಕಿಸ್ತಾನ ಸತತವಾಗಿ ಗಡಿಯಾಚೆಗಿನ ಭಯೋತ್ಪಾದನೆಗೆ ಬೆಂಬಲ ನೀಡುತ್ತಿರುವ ಹಿನ್ನೆಲೆಯಲ್ಲಿ ಸಿಂಧೂ ನದಿ ನೀರು ಹಂಚಿಕೆ ಒಪ್ಪಂದವನ್ನು ಸ್ಥಗಿತಗೊಳಿಸಿರುವುದು ಮುಂದುವರೆಯಲಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ಹಂಚಿಕೆಯ ಜಲಪ್ರದೇಶಗಳಲ್ಲಿ ತ್ವರಿತ ಬಿಕ್ಕಟ್ಟು, ಸಹಾಯ ಮತ್ತು ಸುರಕ್ಷತೆಯನ್ನು ಖಾತರಿಪಡಿಸುವಲ್ಲಿ ಭಾರತ ಇಂದು ಸ್ಥಿರತೆಯ ದೃಢವಾದ ಆಧಾರಸ್ತಂಭವಾಗಿ ನಿಂತಿದೆ ಎಂದು ಕೇಂದ್ರ ಬಂದರು, ಹಡಗು ಸಾಗಣೆ ಮತ್ತು ಜಲಮಾರ್ಗಗಳ ಸಚಿವ ಸರ್ಬಾನಂದ ಸೋನೋವಾಲ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ 10th ಹಿಂದೂ ಮಹಾಸಾಗರ ಸಂವಾದದಲ್ಲಿ ಅವರು ಮಾತನಾಡಿದರು. ಹಿರಿಯ ಪತ್ರಕರ್ತ ಪ್ರಹ್ಲಾದ್ ಕುಳಲಿ ಅವರು ಬೆಂಗಳೂರಿನಲ್ಲಿಂದು ನಿಧನರಾಗಿದ್ದಾರೆ. ಅವರಿಗೆ 88 ವರ್ಷ ವಯಸ್ಸಾಗಿತ್ತು. ಅವರು 2 ಹೆಣ್ಣು ಮಕ್ಕಳು ಹಾಗೂ 2 ಗಂಡು ಮಕ್ಕಳನ್ನು ಅಗಲಿದ್ದಾರೆ. ಹಲವು ವರ್ಷ ಸಂಯುಕ್ತ ಕರ್ನಾಟಕ ಪತ್ರಿಕೆಯಲ್ಲಿ ಕಾರ್ಯನಿರ್ವಹಿಸಿದ್ದ ಅವರು ನಿವೃತ್ತಿ ನಂತರ ದೂರದರ್ಶನ ಮತ್ತು ಆಕಾಶವಾಣಿಯಲ್ಲೂ ಸುದ್ದಿ ಸಂಪಾದಕರಾಗಿ ಸೇವೆ ಸಲ್ಲಿಸಿದ್ದರು. ಅವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಅನೇಕ ಗಣ್ಯರು ಶ್ರದ್ದಾಂಜಲಿ ಸಲ್ಲಿಸಿದ್ದಾರೆ. ಆರೋಗ್ಯಕರ ಸಮಾಜ ನಿರ್ಮಾಣದಲ್ಲಿ ಕ್ರೀಡೆಗಳ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ. ಯುವಜನತೆಯಲ್ಲಿ ಕ್ರೀಡಾ ಮನೋಭಾವ, ಶಿಸ್ತು ಹಾಗೂ ಆತ್ಮವಿಶ್ವಾಸ ಬೆಳೆಸುವ ಉದ್ದೇಶದಿಂದ ರಾಜ್ಯ ಸರ್ಕಾರ ಕ್ರೀಡಾ ಮೂಲಸೌಕರ್ಯ ಅಭಿವೃದ್ಧಿಗೆ ಅಗತ್ಯ ಸಹಕಾರವನ್ನು ನೀಡುತ್ತಿದೆ ಎಂದು ವಿಶ್ವ ಅಥ್ಲೆಟಿಕ್ಸ್ ದಿನದ ಅಂಗವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 114 ಅಂಕಗಳು ಇಳಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 77,845 ಅಂಕಗಳು ದಾಖಲಾಗಿದೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 4 ಅಂಕಗಳು ಇಳಿಕೆ ಕಂಡಿದ್ದು ದಿನದ ಅಂತ್ಯಕ್ಕೆ 24,327 ಅಂಕಗಳು ದಾಖಲಾಗಿವೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7:00.

ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ. ಸಮಯ 6:05. ಈ ಹೊತ್ತಲ್ಲಿ ನಿಮ್ ಜೊತೆ ಆಗ್ತಿರುವುದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಗಾನ ಬಜಾನ ಶುರು ಮಾಡುವಂತಹ ಹೊತ್ತಿದು. ಗಾನ ಬಜಾನ ಶುರು ಮಾಡೋಣ. ಒಂದಷ್ಟು ಜನ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತೀರಾ, ಇನ್ನೊಂದಷ್ಟು ಜನ ಕಾರಲ್ಲಿ ಟ್ರಾವೆಲ್ ಮಾಡ್ತಾ ನಮ್ಮ ಶೋನ ಕೇಳ್ತಾ ಇರ್ತೀರಾ, ಒಂದಷ್ಟು ಜನ ಬೈಕಲ್ಲಿ ಹೆಡ್ಫೋನ್ಸ್ನ ಹಾಕೊಂಡು ಕೇಳ್ತಾ ಸಾಕ್ತಾ ಇರ್ತೀರಾ. ಒಬ್ಬೊಬ್ರು ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಶೋನ ಕೇಳ್ತಾ ಇರ್ತೀರಾ. ಸವಿತು ಗಾನ ಬಜಾನದಲ್ಲಿ ನಾವು ಮಾತಾಡ್ತಾ ಇರೋ ವಿಚಾರ ಏನು ಅಂದರೆ, ನಿಮ್ಮ ಜೀವನ ಒಂದು ಸಿನಿಮಾ ಆಗಿದ್ರೆ ಅದರ ಟೈಟಲ್ ಏನಾಗಿರ್ತಿತ್ತು ಒಂದ್ಸಲ ಯೋಚನೆ ಮಾಡಿ ನೋಡಿ. ಕೆಲವರ ಜೀವನ ಅಂತೂ ಪಕ್ಕ ಆಕ್ಷನ್ ಸಿನಿಮಾ, ಪ್ರತಿದಿನ ಸ್ಟ್ರಗಲ್ಲು, ರೆಸ್ಪಾನ್ಸಿಬಿಲಿಟಿ, ಟೆನ್ಷನ್ನು. ಇನ್ನೊಂದಷ್ಟು ಕೆಲವರ ಜೀವನ ಫುಲ್ ಕಾಮಿಡಿ ಎಂಟರ್ಟೈನರ್ ಅನ್ಬಹುದು. ಮತ್ತೆ ಕೆಲವರ ಕಥೆ ಸೈಲೆಂಟ್ ಲವ್ ಸ್ಟೋರಿ, ಹಾರ್ಟ್ ಬ್ಯಾಕ್, ಹಾರ್ಟ್ ಬ್ರೇಕ್ ಡ್ರಾಮಾ, ಅಥವಾ ಯಾರಿಗೂ ಹೇಳ್ಕೊಳ್ಳೋಕೆ ಆಗದೆ ಇರುವಂತಹ ಕತೆ. ಇವತ್ತು ಗಾನ ಬಜಾನದಲ್ಲಿ ನಿಮ್ಮ ಲೈಫ್ ಸ್ಟೋರಿಗೆ ಅಥವಾ ನಿಮ್ಮ ಬದುಕಿಗೆ ಒಂದು ಸಿನಿಮಾ ಶೀರ್ಷಿಕೆಯನ್ನ ಕೊಡೋದಾದ್ರೆ ಆ ಶೀರ್ಷಿಕೆ ಏನಾಗಿರುತ್ತೆ ಅಂತ ನಮ್ಮ ಜೊತೆ ಹಂಚ್ಕೊಳ್ಳಿ. ವಾಟ್ಸ್ಆಪ್ ಸಂಖ್ಯೆ 9484902 9483091029 ನಿಮ್ಮ ಸಂದೇಶಗಳು ಹರಿದು ಬರಲಿ. ಸೊ ಗಾನ ಬಜಾನದಲ್ಲಿ ಒಂದಷ್ಟು ಪೆಪಿ ಬೀಟ್ಸ್ನ ಕೇಳ್ತಾ ಎಲ್ಲರೂ ಒಟ್ಟಿಗೆ ಸಾಗೋಣ ಗಾನಯಾನದಲ್ಲಿ.

ಗಾನ ಬಜಾನದಲ್ಲಿ ಒಂದಷ್ಟು ಪೆಪಿ ಬೀಟ್ಸ್ಗಳನ್ನ ಕೇಳ್ತಾ ಸಾಕ್ತಾ ಇದ್ದೀವಿ. ನಾನೊಂದು ಪ್ರಶ್ನೆ ಕೇಳಿದೆ, ನಿಮ್ಮ ಜೀವನಕ್ಕೆ ಒಂದು ಶೀರ್ಷಿಕೆ ಕೊಡೋದಾದ್ರೆ, ಸಿನಿಮಾ ಶೀರ್ಷಿಕೆ ಕೊಡೋದಾದ್ರೆ ಏನೋ ಆ ಶೀರ್ಷಿಕೆ ಅಂತ ಒಂದಷ್ಟು ಕ್ರಿಯೇಟಿವ್ ಆಗಿರೋ ಟೈಟಲ್ಸ್ಗಳು ಬಂದಿವೆ. ಏನು ಆ ಟೈಟಲ್ಗಳು ಅಂತ ಖಂಡಿತ ಓದಿ ತಿಳಿಸ್ತೀನಿ. ನೀವು ಕೂಡ ನಿಮ್ಮ ಲೈಫ್ಗೆ ಒಂದು ಸಿನಿಮಾ ಟೈಟಲ್ನ ಇಡಬಹುದು. ಇದೀಗ ಉದಾಹರಣೆಗೆ, ನಾವು ಬದುಕಲ್ಲಿ ತುಂಬ ಕನಸು ಕಾಣ್ತೀನಿ ಮಂಜುನಾಥ್, ಹಾಗಾಗಿ ನನ್ನ ಬದುಕಿಗೆ ನಾನು ಕನಸುಗಾರ ಅನ್ನೋ ಸಿನಿಮಾದ ಟೈಟಲ್ನ ಇಡಬಹುದು ಅಂತ ಹೇಳ್ಬೋದು. ಇನ್ನು ಮಂಜುನಾಥ್ ನನ್ನ ಲೈಫಲ್ಲಿ ತುಂಬ ಹೋರಾಡಿದ್ದೀನಿ, ಮಂಜುನಾಥ್ ತುಂಬ ಹೊಡೆದಾಟ ಬಡದಾಟ ತುಂಬ ಸ್ಟ್ರಗಲ್ ಮಾಡಿದ್ದೀನಿ, ಅದಕ್ಕಾಗಿ ಧರ್ಮ ಸಂಗ್ರಾಮ ಅಂತ ಟೈಟಲ್ನ ಇಡ್ತೀನಿ ನನ್ನ ಬದುಕಿಗೆ ಅನ್ನೋದಾದರೆ ಅದನ್ನು ಕೂಡ ಕಳಿಸ್ಕೊಡ್ಬೋದು. ವಾಟ್ಸ್ಆ್ಯಪ್ ಸಂಖ್ಯೆ 9484-0910-129 ನಿಮ್ಮ ಜೀವನದ ಸಿನಿಮಾ ಶೀರ್ಷಿಕೆಯನ್ನು ನೀವೇ ಬರ್ಕೊಳ್ಳಿ. ನಮ್ಮ ಬದುಕನ್ನಂತೂ ನಾವು ಬರ್ಕೊಳ್ಳೋಕ್ಕಾಗಲ್ಲ, ಹಣೆ ಬರಹ ಆಗಲೇ ಬರೆದಿದ್ದಾನೆ ಭಗವಂತ ಅಂತಾರೆ. ಸೊ ಕಷ್ಟಪಟ್ಟರೆ ಬದಲಾಯಿಸ್ಕೋಬೋದೇನೋ ಗೊತ್ತಿಲ್ಲ, ಕಷ್ಟಪಟ್ಟರೆ ಏನೇನೋ ಸಾಧ್ಯ ಆಗುತ್ತೆ ಅಂತೆ, ಬದುಕನ್ನ ಬದಲಾಯಿಸ್ಕೊಳ್ಳೋಕ್ಕಾಗಲ್ವಾ. ಸೊ ಇಷ್ಟೊಂದೆಲ್ಲ ಡಿಸ್ಕಷನ್ ಬಿಡೋದನ್ನೆಲ್ಲ ಪಕ್ಕಕ್ಕಿಡೋಣ, ನಮ್ಮ ಬದುಕಿಗೆ ಒಂದು ಶೀರ್ಷಿಕೆಯನ್ನು ನಾವೇ ಬರ್ಕೊಳ್ಳೋಣ. ಏನು ಆ ಶೀರ್ಷಿಕೆ ಹಂಚ್ಕೊಳ್ಳಿ ನಮ್ಮ ಜೊತೆ. ಲಿಟಲ್ ಎಂಜಾಯ್ ದಿಸ್ ಬ್ಯೂಟಿಫುಲ್ ಟ್ರ್ಯಾಕ್ ಚುಟ್ಟು ಚುಟ್ಟು ಅಂತೈತೆ.

ಗಾನ ಭಜನದಲ್ಲಿ ನಾವೆಲ್ಲರೂ ಸಾಕ್ತಾ ಇದೀವಿ. ಒಂದಷ್ಟು ಬ್ಯೂಟಿಫುಲ್ ಟೈಟಲ್ಸ್ ಗಳು ಬಂದಿದೆ, ಏನು ಆ ಟೈಟಲ್ಸ್ ಅಂತ ತಿಳ್ಕೊಳ್ಳೋ ಸಮಯ ಇದು. ಮೊದಲನೇ ಹಾಡು ತುಂಬಾ ಚೆನ್ನಾಗಿತ್ತು, ಮಂಜು ಸರ್ ನಾನು ಆಟೋ ಓಡಿಸ್ತಾ ಕೇಳ್ತಾ ಇದ್ದೀನಿ ಅಂತ ಕುಮಾರ್ ಬಂಗಾರಿ ಅವರು ಆಟೋ ಬೆಂಗಳೂರಿನಿಂದ ಸಂದೇಶವನ್ನ ಕಳ್ಸಿಕೊಟ್ಟಿದ್ದಾರೆ. ಸಂದೇಶನ ಕಳ್ಸಿಕೊಟ್ರು, ಆದ್ರೆ ಅವರ ಸಿನಿಮಾ ಜೀವನದ ಸಿನಿಮಾಗೆ ಯಾವ ಶೀರ್ಷಿಕೆಯನ್ನ ಇಡ್ತೀನಿ ಅಂತ ಮಾತ್ರ ಹೇಳಲಿಲ್ಲ. ಸಸ್ಪೆನ್ಸ್ ಆಗಿಟ್ಟಿದ್ದಾರೇನೋ ಗೊತ್ತಿಲ್ಲ, ಬರೆದು ಆಮೇಲೆ ಕಳಿಸ್ತಾರೇನೋ ನೋಡೋಣ. ಸರಿ, ವೇಗದ ಯುಗದಲ್ಲಿ ನನಗೆ ನಾನೇ ಕೆಲವೊಮ್ಮೆ ಏನು ಅಂತ ಅರ್ಥ ಆಗಲ್ಲ. ನನ್ನ ಜೀವನಕ್ಕೆ ಕೊಡೋ ಟೈಟಲ್ ಅಂದ್ರೆ ಅರ್ಥವಾಗದವನು. ಓ ಸೂಪರ್, ಒಂದು ಹೊಸ ಶೀರ್ಷಿಕೆಯನ್ನ ಬರೆದಿದ್ದಾರೆ. ನೆಕ್ಸ್ಟ್ ನಮ್ಮ ಸಿನಿಮಾ ಡೈರೆಕ್ಟರ್ಗಳಿಗೆ ಈ ಶೀರ್ಷಿಕೆ ಗೊತ್ತಾದ್ರೆ ಬಹುಶಃ ಅವರು ರಿಜಿಸ್ಟರ್ ಮಾಡಿದ್ದನ್ನ ಯೂಸ್ ಮಾಡ್ಕೋಬಹುದು ಅನ್ಸುತ್ತೆ.

0: ಈ ಅರ್ಥವಾಗದವನು ಅನ್ನೋ ಟೈಟಲ್ ಉಮೇಶ್ ಸಿರಿಗೆರೆ ಅವರದಾಗಿತ್ತು. ನಾಗರಾಜ್ ಕೊಡಕಲ್ ಗಂಗಾವತಿಯಿಂದ ನನ್ನ ಜೀವನದ ಮೊದಲ ಅರ್ಧ ಭಾಗ ಗಾಳಿಗೋಪುರ, ನಂತರ ಈಗ ನಡೀತಾ ಇರೋ ಜೀವನ ಬಯಸದೇ ಬಂದ ಭಾಗ್ಯ ಅಂತ ಹೇಳ್ತಾ ಇದ್ದಾರೆ. ಆಹಾ, ನೋಡಿ, ಬದುಕಿನ ಮೊದಲ ಅರ್ಧ ಭಾಗ ಗಾಳಿಗೋಪುರ ಹೇಗಿತ್ತು ಹೇಗಾಯ್ತು ಅಂತೆಲ್ಲ ಬಿಂಬಿಸ್ತಾ ಇದ್ದಾರೆ, ಹಾಗೆ ನಂತರ ಈಗ ಇನ್ನರ್ಧ ಭಾಗ ಬಯಸದೇ ಬಂದ ಭಾಗ್ಯ. ಬದುಕಲ್ಲಿ ಬಯಸ್ದೇ ಸಿಗೋದೇ ಅಲ್ವಾ ಎಲ್ಲ ಚೆನ್ನಾಗಿರೋದು. ನಿಮ್ಮ ಬದುಕಿಗೆ ಯಾವ ಶೀರ್ಷಿಕೆಯನ್ನು ಕೊಡ್ತೀರಾ ಹಂಚಿಕೊಳ್ಳಿ. 9483091019 ಯಾರೆಲ್ಲ ಕ್ರಿಯೇಟಿವ್ ಆಗಿ ಟೈಟಲ್ಗಳನ್ನ ಕೊಡ್ತಾರೆ ತಿಳ್ಕೊಳ್ಳೋಣ. ಈ ಒಂದು ಗೀತೆಯ ನಂತರ ಅಲ್ಲಿವರೆಗೂ ಕೇಳ್ತಾ ಇರಿ, ಎಡವಟ್ಟಾಯ್ತು.
1: ಎಡವಟ್ಟಾಯ್ತು, ತಲೆ ಕೆಟ್ಟ ಹೋಯ್ತು, ಎಡವಟ್ಟು.

ಅಂತ ಇದಾರೆ ಸರ್. ಲೈಫಲ್ಲಿ ಸಂಬಳ ಸಾಕಾಗ್ತಾನೆ ಇಲ್ಲ ಸರ್, ಎಷ್ಟು ಖರ್ಚು, ಒಂದ ಎರಡ ದಿರಿಸಿ, ಮಕ್ಕಳು ಸ್ಕೂಲ್ ಫೀಸು, ಹಾಸ್ಪಿಟ್ಲು, ಏನ್ ಸರ್ ಹೇಳ್ತಾ ಹೋದ್ರೆ ದೊಡ್ಡ ಪಟ್ಟಿನೇ ಬೆಳೆಯುತ್ತೆ. ಹಾಗಾಗಿ ಯಾರಿಗೆ ಸಾಲುತ್ತೆ ಸಂಬಳ ಅನ್ನೋದು ನನ್ನ ಬದುಕಿಗೆ ನಾನಿಡೋ ಶೀರ್ಷಿಕೆ ಅಂತ ಇದ್ದಾರೆ. ಮತ್ತೊಬ್ರು ಸ್ನೇಹಿತರು, ಮಂಜುನಾಥ್ ಹೆಸರೇನು ಬೇಡ, ಸದ್ಯಕ್ಕೆ ನನ್ನ ಜೀವನಕ್ಕೆ ನಾನು ಮಿಸ್ಟರ್ ಅಂಡ್ ಮಿಸಸ್ ರಾಮಚಾರಿ ಅಂತ ಹೆಸರಿಡ್ತೀನಿ ಅಂತ ಇದ್ರೆ, ಕಾರಣ ಏನ್ ಗೊತ್ತಾ, ಈಗ ಸದ್ಯಕ್ಕೆ ಇವರ ರಿಲೇಶನ್ಶಿಪ್ ಅಲ್ಲಿ ಫುಲ್ಲು ಈಗೋ ಕ್ಲಾಶ್ ನಡೀತಾ ಇದೆಯಂತೆ. ಹಾಗಾಗಿ ಸಿನಿಮಾದಲ್ಲಿ ಹೇಗೆ ನಡೀತಾ ಇದೆಯೋ ಇಲ್ಲೂ ಹಾಗೆ ಇದೆಯಂತೆ. ಹಾಗಾಗಿ ಮಿಸ್ಟರ್ ಅಂಡ್ ಮಿಸಸ್ ರಾಮಚಾರಿ ಮಂಜುನಾಥ್ ಅವರೇ ಅಂತ ಹೇಳ್ತಾ, ನಂಜನಗೂಡು ತಾಲೂಕು ಸಿಂದವಳ್ಳಿಯಿಂದ ಎಸ್ ಎಂ ಮಹೇಶ್ ಅವರು, ನನ್ನ ಲವ್ ಸಕ್ಸಸ್ ಆದ್ರೆ ಅನುರಾಗ ಅರಳಿತು ಅಂತ ಟೈಟಲ್ ಇಟ್ಕೋತೀನಿ ಅಂತ ಹೇಳ್ತಾ ಇದ್ರೆ, ನಿಮ್ಮ ಲವ್ ಖಂಡಿತವಾಗ್ಲೂ ಸಕ್ಸಸ್ ಆಗ್ಲಿ, ಅನುರಾಗ ಅರಳಿತು ಅಂತ ನೀವು ಟೈಟಲ್ ಅನ್ನ ಇಟ್ಕೊಳ್ಳೋ ಹಾಗಾಗ್ಲಿ. ನೀವು ಕೂಡ ನಿಮ್ಮ ಬದುಕಿಗೆ ಯಾವ ಶೀರ್ಷಿಕೆಯನ್ನು ಇಡ್ತೀರಾ ಅಂತ ನಮ್ಮ ಜೊತೆ ಹಂಚ್ಕೊಳ್ಳಿ. ವಾಟ್ಸ್ಆ್ಯಪ್ ಸಂಖ್ಯೆ 9483090912 ಒಂದಷ್ಟು ಪಾಪ್ಯುಲರ್ ಪೆಪ್ಪಿ ಗೀತೆಗಳು ನಿಮಗಾಗಿ.

ನಿಮ್ಮ ಕನಸುಗಳಿಗೆ ಕೊಂಚ ಹಿಡಿದಿದ್ದು ಆಕಾಶವಾಣಿ, ಚಿಂತೆಗಳ ನಡುವೆ ನೆಮ್ಮದಿ ಕೊಟ್ಟದ್ದು ಆಕಾಶವಾಣಿ, ಒಂಟಿತನದಲ್ಲಿ ಜೊತೆಯಾದದ್ದು ಆಕಾಶವಾಣಿ, ಮಾತಿಲ್ಲದ ಮೌನಕ್ಕೂ ಧ್ವನಿ ನೀಡಿದ್ದು ಆಕಾಶವಾಣಿ, ಅಪ್ಪನ ಹೆಗಲಿಗೆ ಸಾಥಿಯಾದದ್ದು, ಅಮ್ಮನ ಲಾಲಿ ಹಾಡಿಗೆ ದನಿಯಾದದ್ದು ಆಕಾಶವಾಣಿ, ಮಳೆ ಬಂದಾಗ ಕವಿತೆಯಾದದ್ದು, ಕಾಫಿ ಹೊತ್ತಲ್ಲಿ ಹಾಡಾದದ್ದು ಆಕಾಶವಾಣಿ. ನಿಮ್ಮ ನೆನಪಿನ ಎಷ್ಟೋ ಕಥೆಗಳು ನಮ್ಮ ಹೆಸರಲ್ಲಿ. ಬಾಲ್ಯ ಹರೆಯ ಮುಪ್ಪು, ಬದುಕ ಹಾದಿಯ ಪ್ರತಿ ಹೆಜ್ಜೆಗೂ ಗೆಜ್ಜೆಯಾದ ಅಚ್ಚುಕಟ್ಟಾದ ರಾಗದ ಹನಿ, ನಿಮ್ಮ ಹೃದಯದ ಸಾಥಿ ಆಕಾಶವಾಣಿಗೆ ಈಗ 90 ಸಂಭ್ರಮ. ನಿಮ್ಮ ಪ್ರೀತಿಗೆ ನಾವು ಚಿರಋಣಿ. ಆಕಾಶವಾಣಿ, ಅಂದು ಇಂದು ಎಂದೆಂದು.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಸಮಯ 6:31 ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ವಿವಿಧ ಭಾರತಿ 102.9 FM. ಗಾನ ಬಜಾನದಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥು. ನಿಮ್ಮ ಬದುಕಿಗೆ ಯಾವ ಸಿನಿಮಾ ಟೈಟಲ್ ನ ಕೊಡ್ತೀರಾ ಅಂತ ನಾನು ಕೇಳಿದ್ದೆ. ಬಹಳಷ್ಟು ಚಂದದ ಸಂದೇಶಗಳು ಬಂದಿದೆ. ಯಾರ್ಯಾರು ಏನೇನು ಹೇಳ್ತಾ ಇದ್ದಾರೆ ಅಂತ ನೋಡೋಣ. ನಾಗರತ್ನ ಅವರು ರಾಜಾಜಿನಗರದಿಂದ, ಮೌನವೇ ಆಭರಣ ಅಂತ ಇದ್ದಾರೆ. ಯಾಕಂದ್ರೆ ಅವ್ರಿಗೆ ಜಗಳ ಕದನ ಅಂದ್ರೆ ಸ್ವಲ್ಪನೂ ಇಷ್ಟ ಇಲ್ವಂತೆ. ಸೊ ಅದಿರೋ ಜಾಗದಲ್ಲಿ ನಾನಿರಲ್ಲ, ಇದ್ರೆ ನೆಮ್ಮದಿಯಾಗಿರ್ಬೇಕು ಅಷ್ಟೇ ಅಂತ ಇದ್ದಾರೆ. ಹಲಸೂರಿನಿಂದ ರಾಜೇಶ್ ಅವರು, ಜೀವನ ಜೋಕಾಲಿ ಅಂತ ಇದ್ದಾರೆ. ನೋಡಿ ಎಷ್ಟು ಆಪ್ಟ್ ಆಗಿದೆ ಒಂದು ಟೈಟಲ್. ಬದುಕಿನಲ್ಲಿ ಎಷ್ಟೋ ಬಾರಿ ಮುಂದೆ ಹೋಗ್ತೀವಿ, ಹಿಂದೆ ಬರ್ತೀವಿ, ಜೋಕಾಲಿ ಮುಂದೆ ಕರ್ಕೊಂಡು ಹೋಗುತ್ತೆ, ಹಿಂದೆ ಕರ್ಕೊಂಡು ಹೋಗುತ್ತೆ, ವಾಪಸ್ ಕರ್ಕೊಂಡು ಬರುತ್ತೆ. ಬದುಕು ಕೂಡ ಹಾಗೆ ಅಲ್ವಾ? ಎಷ್ಟೋ ಬಾರಿ ಮುಂದೆ ತಳ್ಳುತ್ತೆ, ಹಿಂದೆ ತಳ್ಳುತ್ತೆ, ನಮ್ಮನ್ನ ಕಾಡುತ್ತೆ, ಕಾಡಿಸುತ್ತೆ, ಸತ್ತಾಯಿಸುತ್ತೆ. ಹಾಗಾಗಿ ಬದುಕಿಗೆ ಜೀವನ ಜೋಕಾಲಿ ಅನ್ನೋ ಟೈಟಲ್ ಕೂಡ ಚೆನ್ನಾಗಿದೆ ಅಲ್ವಾ? ನೀವು ಕೂಡ ನಿಮ್ಮ ಜೀವನಕ್ಕೆ ಯಾವ ಟೈಟಲ್ ಇಡ್ತೀರಾ ಅಂತ ಕಳ್ಸ್ಕೊಳ್ಳಿ. ಅಲ್ಲಿವರೆಗೂ ಕೇಳ್ತಾ ಇರಿ ಏನಪ್ಪ ಸಂಗತಿ. ಓ

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಕೆ ನಾರಾಯಣ ಕುಮಾರ್ ರಾಯಪಾಗಿ. ಮುಖ್ಯಾಂಶಗಳು. ಐದನೇ ಬ್ರಿಕ್ಸ್ ಎಸ್ಎಐ ನಾಯಕರ ಶೃಂಗಸಭೆ ಬೆಂಗಳೂರಿನಲ್ಲಿ, ಭಾರತದ ನಿಯಂತ್ರಕ ಮತ್ತು ಮಹಾಲೇಖಪಾಲ ಕೆ ಸಂಜಯ್ ಮೂರ್ತಿ ಉದ್ಘಾಟನೆ. ಆರೋಗ್ಯ ಸೌಧದಲ್ಲಿ ಅತ್ಯಾಧುನಿಕ ಆರೋಗ್ಯ ತುರ್ತು ಕಾರ್ಯಾಚರಣೆ ಕೇಂದ್ರ ಉದ್ಘಾಟಿಸಿದ ಸಚಿವ ದಿನೇಶ್ ಗುಂಡೂರಾವ್. ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆಯ ಅಂಗವಾಗಿ ನಾಳೆ ಬೆಂಗಳೂರಿನಲ್ಲಿ ವಾಕಥಾನ್ 2026 ಆಯೋಜನೆ. ಬ್ಯಾಂಕ್ ಸಾಲದ ಕಠಿಣ ನಿಯಮಗಳ ವಿರುದ್ಧ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಅಸಮಾಧಾನ, ಆರ್ಬಿಐಗೆ ಮನವಿ ಸಲ್ಲಿಕೆ. ಭಾರತದ ಅಧ್ಯಕ್ಷತೆಯಲ್ಲಿ ನಗರ ಸಂಚಾರ ವ್ಯವಸ್ಥೆಯ ಮೇಲೆ ಗಮನದೊಂದಿಗೆ ಜೀವನ ಸುಗಮತೆ ಎಂಬ ಆಶಯದೊಂದಿಗೆ ಬೆಂಗಳೂರಿನಲ್ಲಿ ಆಯೋಜಿಸಲಾಗಿರುವ ಐದನೇ ಬ್ರಿಕ್ಸ್ ಸುಪ್ರೀಂ ಆಡಿಟ್ ಇನ್ಸ್ಟಿಟ್ಯೂಷನ್ ಎಸ್ಎಐ ನಾಯಕರ ಶೃಂಗಸಭೆಯನ್ನು ಇಂದು ಭಾರತದ ನಿಯಂತ್ರಕರು ಮತ್ತು ಮಹಾಲೇಖಪಾಲರಾದ ಕೆ ಸಂಜಯ್ ಮೂರ್ತಿ ಉದ್ಘಾಟಿಸಿದರು. ಈ ಸಮಾವೇಶದಲ್ಲಿ ಬ್ರೆಜಿಲ್, ರಷ್ಯಾ, ಚೀನಾ, ದಕ್ಷಿಣ ಆಫ್ರಿಕಾ ಸೇರಿದಂತೆ 9 ಸದಸ್ಯ ರಾಷ್ಟಗಳ 42 ಪ್ರತಿನಿಧಿಗಳು ಭಾಗವಹಿಸಿದ್ದು, ವೇಗವಾಗಿ ಬೆಳೆಯುತ್ತಿರುವ ನಗರ ಪ್ರದೇಶಗಳಲ್ಲಿನ ಸಾರಿಗೆ, ವಸತಿ ಮತ್ತು ಸುಸ್ಥಿರ ಅಭಿವೃದ್ಧಿಯ ಸವಾಲುಗಳನ್ನು ಎದುರಿಸುವಲ್ಲಿ ಲೆಕ್ಕ ಪರಿಶೋಧನಾ ಸಂಸ್ಥೆಗಳ ಪಾತ್ರದ ಕುರಿತು ಚಿಂತನ ಮಂಥನ ನಡೆಸುತ್ತಿದ್ದಾರೆ. 2 ದಿನಗಳ ಈ ಸಭೆಯಲ್ಲಿ ದತ್ತಾಂಶ ಆಧಾರಿತ ಲೆಕ್ಕ ಪರಿಶೋಧನೆ, ಆಧುನಿಕ ತಂತ್ರಜ್ಞಾನದ ಬಳಕೆ ಹಾಗೂ ನಾಗರಿಕ ಕೇಂದ್ರಿತ ಮೌಲ್ಯಮಾಪನ ವಿಧಾನಗಳ ಕುರಿತು ವಿವಿಧ ರಾಷ್ಟಗಳ ತಜ್ಞರು ವಿಚಾರ ಮಂಡಿಸುತ್ತಿದ್ದಾರೆ. ಸಮಾವೇಶವು ನಾಳೆ ಬೆಂಗಳೂರು ಘೋಷಣಾ ಪತ್ರ ಹಾಗೂ ಮುಂದಿನ 2 ವರ್ಷಗಳ ಕಾರ್ಯಯೋಜನೆಯನ್ನು ಅಂಗೀಕರಿಸುವುದರೊಂದಿಗೆ ಮುಕ್ತಾಯಗೊಳ್ಳಲಿದೆ. ರಾಜ್ಯದ ಆರೋಗ್ಯ ಕ್ಷೇತ್ರದಲ್ಲಿ ಮಹತ್ವದ ಹೆಜ್ಜೆಯಾಗಿ ಬೆಂಗಳೂರಿನ ಆರೋಗ್ಯ ಸೌಧದಲ್ಲಿ ಅತ್ಯಾಧುನಿಕ ಆರೋಗ್ಯ ತುರ್ತು ಕಾರ್ಯಾಚರಣೆ ಕೇಂದ್ರವನ್ನು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಇಂದು ಉದ್ಘಾಟಿಸಿದರು. ಈ ಕೇಂದ್ರವು ರಾಜ್ಯಾದ್ಯಂತ ಸಂಭವಿಸುವ ಆರೋಗ್ಯ ತುರ್ತು ಪರಿಸ್ಥಿತಿಗಳು, ಸಾಂಕ್ರಾಮಿಕ ರೋಗಗಳು ಮತ್ತು ನೈಸರ್ಗಿಕ ವಿಕೋಪಗಳ ಸಂದರ್ಭದಲ್ಲಿ ಸಮನ್ವಯ ಸಾಧಿಸುವ ಕೇಂದ್ರವಾಗಿ ಕಾರ್ಯನಿರ್ವಹಿಸಲಿದೆ. ದಿನದ 24 ಗಂಟೆಯು ನಿರಂತರ ಕಣ್ಗಾವಲು ವ್ಯವಸ್ಥೆ ಮತ್ತು ಸಮಗ್ರ ಸಂವಹನ ಮೂಲಸೌಕರ್ಯವನ್ನು ಹೊಂದಿರುವ ಈ ಕೇಂದ್ರ ತುರ್ತು ಸಂದರ್ಭಗಳಲ್ಲಿ ತ್ವರಿತ ನಿರ್ಧಾರ ಕೈಗೊಳ್ಳಲು ನೆರವಾಗಲಿದೆ. ಇದು ಆರೋಗ್ಯ ಇಲಾಖೆ, ವಿಪತ್ತು ನಿರ್ವಹಣಾ ಪ್ರಾಧಿಕಾರಗಳು ಮತ್ತು ಜಿಲ್ಲಾಡಳಿತಗಳ ನಡುವೆ ದಕ್ಷ ಸಮನ್ವಯ ಸಾಧಿಸಲು ಸಹಕಾರಿಯಾಗಿದೆ. ರಾಷ್ಟೀಯ ಕಾರ್ಯಕ್ರಮದಡಿ ಇಂತಹ ಮುಂದುವರೆದ ವ್ಯವಸ್ಥೆಯನ್ನು ಅಳವಡಿಸಿಕೊಂಡ ದೇಶದ ಮೊದಲ ರಾಜ್ಯಗಳಲ್ಲಿ ಕರ್ನಾಟಕವು ಒಂದಾಗಿದ್ದು, ಸುರಕ್ಷಿತ ರಾಜ್ಯ ನಿರ್ಮಾಣದ ಸರ್ಕಾರದ ಬದ್ಧತೆಯನ್ನು ಇದು ಪ್ರತಿಬಿಂಬಿಸುತ್ತದೆ ಎಂದು ಸಚಿವ ದಿನೇಶ್ ಗುಂಡೂರಾವ್ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಬೆಂಗಳೂರು ಉತ್ತರ ಪಾಲಿಕೆ ಕಚೇರಿ ನೂತನ ಕಟ್ಟಡ ನಿರ್ಮಾಣ ಸಂಬಂಧ ಬೆಂಗಳೂರು ನಗರಾಭಿವೃದ್ಧಿ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಧಾನಸೌಧದಲ್ಲಿ ಇಂದು ಅಧಿಕಾರಿಗಳ ಸಭೆ ನಡೆಸಿದರು. ಈ ವೇಳೆ ಸಚಿವರಾದ ಕೆಜಿ ಜಾರ್ಜ್, ಕೃಷ್ಣ ಬೈರೇಗೌಡ, ಚಲುವರಾಯಸ್ವಾಮಿ, ಪ್ರಿಯಾಂಕ್ ಖರ್ಗೆ, ವೆಂಕಟೇಶ್, ಭೈರತಿ ಸುರೇಶ್, ಎಂಸಿ ಸುಧಾಕರ್, ಬೆಂಗಳೂರು ಉತ್ತರ ಪಾಲಿಕೆ ಆಯುಕ್ತ ಪೊಮ್ಮಲ ಸುನೀಲ್ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಉಪಮುಖ್ಯಮಂತ್ರಿ, ಬೆಂಗಳೂರು ಉತ್ತರ ಪಾಲಿಕೆ ಕಚೇರಿ ಕಟ್ಟಡ ನೂತನ ಕಟ್ಟಡ ನಿರ್ಮಾಣಕ್ಕೆ ಸ್ಥಳದ ಕುರಿತು ಸಚಿವರು ಹಾಗೂ ಅಧಿಕಾರಿಗಳ ಪ್ರಸ್ತಾವನೆ ಹಾಗೂ ಅಭಿಪ್ರಾಯಗಳನ್ನು ಸ್ವೀಕರಿಸಿದ್ದು, ಆಯಾ ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ

0: ಸೂಕ್ತ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಬೆಂಗಳೂರು ಆಕಾಶವಾಣಿ ಕೇಂದ್ರವು ತನ್ನ ವೈಭವಯುತ 90 ವರ್ಷಗಳ ಸಂಭ್ರಮಾಚರಣೆಯ ಅಂಗವಾಗಿ ನಾಳೆ ವಾಕಥಾನ್ 2026 ಎಂಬ ವಿಶೇಷ ಜಾಥಾವನ್ನು ಆಯೋಜಿಸಿದೆ. 90 ವರ್ಷಗಳ ಸಾರ್ಥಕ ಧ್ವನಿ, ಸಂಸ್ಕೃತಿ ಹಾಗೂ ಸದಭಿರುಚಿಯ ಸಂಪರ್ಕ ಸೇತು ಎಂಬ ಘೋಷವಾಕ್ಯದೊಂದಿಗೆ ನಡೆಯಲಿರುವ ಈ ಜಾಥಾ ಬೆಳಗ್ಗೆ 6:30 ಬೆಂಗಳೂರಿನ ರಾಜಭವನ ರಸ್ತೆಯಲ್ಲಿರುವ ಆಕಾಶವಾಣಿ ಕೇಂದ್ರದಿಂದ ಪ್ರಾರಂಭವಾಗಲಿದೆ. ಈ ನಡಿಗೆಯು ಕಬ್ಬನ್ ಪಾರ್ಕ್ ಮೂಲಕ ವಿಧಾನಸೌಧದ ಮಾರ್ಗವಾಗಿ ಸಾಗಲಿದೆ. ದಶಕಗಳ ಕಾಲ ನಾಡಿನ ಕಲೆ, ಸಾಹಿತ್ಯ ಮತ್ತು ಪರಂಪರೆಯನ್ನು ಮನೆ ಮನೆಗೆ ತಲುಪಿಸಿದ ಆಕಾಶವಾಣಿಯ ಮೈಲಿಗಲ್ಲನ್ನು ಸ್ಮರಿಸಲು ಈ ವಾಕಥಾನ್ ಹಮ್ಮಿಕೊಳ್ಳಲಾಗಿದ್ದು, ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಆಹ್ವಾನ ನೀಡಲಾಗಿದೆ. ನಾಡಿನ ಸಂಸ್ಕೃತಿ ಮತ್ತು ಸಾರ್ವಜನಿಕರ ನಡುವಿನ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಆಯೋಜಿಸಲಾಗಿರುವ ಈ ವಿಶೇಷ ನಡಿಗೆಯಲ್ಲಿ ಆಕಾಶವಾಣಿ ಸಿಬ್ಬಂದಿ, ಕ್ರೀಡಾಪಟುಗಳು ಹಾಗೂ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಭಾರತದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳನ್ನು ಸೌಹಾರ್ದಯುತವಾಗಿ ಇತ್ಯರ್ಥಪಡಿಸಿಕೊಳ್ಳಲು ಭಾರತದ ಸರ್ವೋಚ್ಚ ನ್ಯಾಯಾಲಯ ಸಮಾಧಾನ ಸಮಾರೋಹ 2026 ಎಂಬ ವಿಶೇಷ ಲೋಕ ಅದಾಲತ್ತನ್ನು ಆಗಸ್ಟ್ 21, 22 ಮತ್ತು 23ರಂದು 3 ದಿನಗಳ ಕಾಲ ಹಮ್ಮಿಕೊಂಡಿದೆ ಎಂದು ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು ಹಾಗೂ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಕಾರ್ಯನಿರ್ವಾಹಕ ಅಧ್ಯಕ್ಷ ಅನು ಶಿವರಾಮನ್ ತಿಳಿಸಿದ್ದಾರೆ. ಉಚ್ಚ ನ್ಯಾಯಾಲಯದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಸುಪ್ರೀಂಕೋರ್ಟ್ ಪ್ರಥಮ ಬಾರಿಗೆ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಿಸಿದ ಒಟ್ಟು 4,328 ವಿಚಾರಣೆಗೆ ಬಾಕಿ ಇರುವ ಪ್ರಕರಣಗಳನ್ನು ಸಂಧಾನಕ್ಕಾಗಿ ಗುರುತಿಸಿ ಈ ವಿಶೇಷ ಲೋಕ ಅದಾಲತ್ ಆಯೋಜಿಸಿದ್ದು, ಆಸಕ್ತಿ ಉಳ್ಳವರು ಸುಪ್ರೀಂಕೋರ್ಟ್ನಲ್ಲಿ ಬಾಕಿ ಇರುವ ತಮ್ಮ ವ್ಯಾಜ್ಯಗಳನ್ನು ಪರಿಹರಿಸಿಕೊಳ್ಳಲು ನೋಂದಣಿಗೆ ಸಹ ಅವಕಾಶ ಕಲ್ಪಿಸಲಾಗಿದೆ ಎಂದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬ್ಯಾಂಕುಗಳಲ್ಲಿ ಚಿನ್ನದ ಸಾಲ ಪಡೆಯಲು ಸಿಬಿಲ್ ಸ್ಕೋರ್ ಮತ್ತು ಆದಾಯ ಪ್ರಮಾಣಪತ್ರವನ್ನು ಕಡ್ಡಾಯಗೊಳಿಸಿರುವ ಭಾರತೀಯ ರಿಸರ್ವ್ ಬ್ಯಾಂಕ್ನ ಹೊಸ ನಿಯಮಗಳ ವಿರುದ್ಧ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಅಸಮಾಧಾನ ವ್ಯಕ್ತಪಡಿಸಿದೆ. ಒಕ್ಕೂಟದ ರಾಜ್ಯಾಧ್ಯಕ್ಷ ಕುರುಬೂರು ಶಾಂತಕುಮಾರ್ ನೇತೃತ್ವದ ನಿಯೋಗ ಬೆಂಗಳೂರಿನ ಆರ್ಬಿಐ ಕಚೇರಿಯಲ್ಲಿ ಅಧಿಕಾರಿಗಳೊಂದಿಗೆ ಸುದೀರ್ಘ ಸಭೆ ನಡೆಸಿ ಈ ರೈತ ವಿರೋಧಿ ಕ್ರಮಗಳನ್ನು ಕೂಡಲೇ ರದ್ದುಗೊಳಿಸುವಂತೆ ಒತ್ತಾಯಿಸಿ ಮನವಿ ಸಲ್ಲಿಸಿತು. ಆಪತ್ಕಾಲದಲ್ಲಿ ರೈತರಿಗೆ ಆಸರೆಯಾಗುತ್ತಿದ್ದ ಚಿನ್ನದ ಸಾಲಕ್ಕೆ ಇಂತಹ ಕಠಿಣ ನಿರ್ಬಂಧ ಹೇರಿರುವುದು ಅವರನ್ನು ಖಾಸಗಿ ಲೇವಾದೇವಿದಾರರ ಸುಳಿಗೆ ಸಿಲುಕಿಸುವ ತಂತ್ರವಾಗಿದೆ ಎಂದು ಅವರು ಆರೋಪಿಸಿದ್ದಾರೆ. ಸಭೆಯಲ್ಲಿ ಪ್ರಮುಖವಾಗಿ ಸಾಲ ತೀರಿಸದ ರೈತರ ಆಸ್ತಿ ಜಪ್ತಿ ಮಾಡುವ ಸರಫೇಸಿ ಕಾಯ್ದೆ ರದ್ದತಿ, ಕೃಷಿ ಸಾಲಗಳಿಗೆ ಸೇವಾ ಶುಲ್ಕ ವಿನಾಯಿತಿ ಮತ್ತು ರೈತರ ಮಕ್ಕಳ ಶೈಕ್ಷಣಿಕ ಸಾಲಕ್ಕೆ ಸಿಬಿಲ್ ಸ್ಕೋರ್ ಪರಿಗಣಿಸಿ ಬಾರದು ಎಂಬ ಬೇಡಿಕೆಗಳನ್ನು ಮಂಡಿಸಲಾಯಿತು. ಅಲ್ಲದೆ ಸರ್ಕಾರದ ಸಬ್ಸಿಡಿ ಹಣವನ್ನು ಬ್ಯಾಂಕುಗಳು ಸಾಲದ ಖಾತೆಗೆ ಜಮೆ ಮಾಡಿಕೊಳ್ಳುವುದನ್ನು ತಡೆಯಲು ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಲಾಯಿತು. ಈ ಸಮಸ್ಯೆಗಳ ಕುರಿತು ಕೇಂದ್ರ ಕಚೇರಿಗೆ ವರದಿ ನೀಡಿ ಕ್ರಮ ಕೈಗೊಳ್ಳುವುದಾಗಿ ಆರ್ಬಿಐ ಅಧಿಕಾರಿಗಳು ಭರವಸೆ ನೀಡಿದ್ದಾರೆ. ನಾಡಿನ ಹಿರಿಯ ಪತ್ರಕರ್ತ ಪ್ರಹ್ಲಾದ್ ಕುಳಲಿ ಅವರ ನಿಧನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದುಃಖ ವ್ಯಕ್ತಪಡಿಸಿದ್ದಾರೆ. 1956ರಲ್ಲಿ ಪತ್ರಕರ್ತರಾಗಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದ್ದ ಪ್ರಹ್ಲಾದ್ ಅವರು ಕಳೆದ 6-7 ದಶಕಗಳ ಕಾಲ ಪತ್ರಿಕಾ ರಂಗ ಮತ್ತು ಸಾಮಾಜಿಕ ಮೌಲ್ಯಗಳಿಗೆ ಬದ್ಧರಾಗಿ ಸುದೀರ್ಘ ಸೇವೆ ಸಲ್ಲಿಸಿದರು. ಅವರ ನಿಧನದಿಂದ ಪತ್ರಿಕಾ ರಂಗ ಹಾಗೂ ಸಮಾಜ ಒಬ್ಬ ಹಿರಿಯ ಮಾರ್ಗದರ್ಶಕರನ್ನು ಕಳೆದುಕೊಂಡು ಬಡವಾಗಿದೆ ಎಂದು ಮುಖ್ಯಮಂತ್ರಿ ಸ್ಮರಿಸಿದ್ದಾರೆ. ಸಾರ್ವಜನಿಕರಿಗೆ ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ಗಳನ್ನು ಸಮರ್ಪಕವಾಗಿ ಹಾಗೂ ನಿಗದಿತ ದರದಲ್ಲಿ ವಿತರಿಸಬೇಕು ಎಂದು ಯಾದಗಿರಿ ಜಿಲ್ಲಾಧಿಕಾರಿ ಹರ್ಷಲ್ ಭೋಯರ್ ಗ್ಯಾಸ್ ವಿತರಣಾ ಸಂಸ್ಥೆಗಳ ಪ್ರತಿನಿಧಿಗಳಿಗೆ ಸೂಚನೆ ನೀಡಿದ್ದಾರೆ. ಯಾದಗಿರಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಗ್ಯಾಸ್ ವಿತರಣಾ ಸಂಸ್ಥೆಗಳೊಂದಿಗೆ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ಗೃಹ ಬಳಕೆ ಸಿಲಿಂಡರ್ಗಳನ್ನು ಅನಧಿಕೃತವಾಗಿ ಮಾರಾಟ ಮಾಡುವುದು, ಹೆಚ್ಚುವರಿ ದರ ವಸೂಲಿ ಮಾಡುವುದು ಸೇರಿದಂತೆ ಯಾವುದೇ ಅಕ್ರಮಗಳಿಗೆ ಅವಕಾಶ ನೀಡಬಾರದು ಎಂದು ಎಚ್ಚರಿಸಿದರು. ಅಭಿವೃದ್ಧಿ

ಏಪ್ರಿಲ್ನಲ್ಲಿ ಯಾವುದೇ ಕಾರಣಕ್ಕೂ ಮರಗಳನ್ನು ಕಡಿಯುವುದಿಲ್ಲ ಎಂದು ಸಂಸದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಹೇಳಿದ್ದಾರೆ. ಮೈಸೂರು ಬೆಂಗಳೂರು ಹೊರವರ್ತುಲ ರಸ್ತೆ ಬಳಿ ಇಂದು ಮೇಲ್ಸೇತುವೆ ಕಾಮಗಾರಿಗೂ ಮುನ್ನ ಸ್ಥಳ ಪರಿಶೀಲನೆ ನಡೆಸಿ ಹಿರಿಯ ಅಧಿಕಾರಿಗಳೊಡನೆ ಚರ್ಚೆ ನಡೆಸಿದರು. ನಂತರ ಮಾತನಾಡಿದ ಅವರು, ರಸ್ತೆ ಒತ್ತಡ ಕಡಿಮೆ ಮಾಡಲು 700 ಕೋಟಿ ರೂಪಾಯಿಗಳಲ್ಲಿ ಮೈಸೂರು ಜಿಲ್ಲೆಯಲ್ಲಿ ವಿವಿಧೆಡೆ ಮೇಲ್ಸೇತುವೆ ನಿರ್ಮಾಣ ಮಾಡಲಾಗುತ್ತದೆ. ಕಾಮಗಾರಿಗೂ ಮುನ್ನ ಗಿಡ ಮರಗಳ ರಕ್ಷಣೆಗೆ ಒತ್ತು ನೀಡಲಾಗಿದ್ದು, ಮೇಲ್ಸೇತುವೆಗೆ ಯೋಜನೆಯಲ್ಲಿ ಎರಡು ಬದಿ 150ಕ್ಕೂ ಹೆಚ್ಚು ಮರಗಳು ಕಂಡುಬಂದಿವೆ. ಯಾವುದೇ ಕಾರಣಕ್ಕೂ ಈ ಮರಗಳನ್ನು ಕಡಿಯುವುದಿಲ್ಲ ಎಂದು ತಿಳಿಸಿದರು. ಇನ್ನು ಹವಾವರ್ತಮಾನ. ರಾಜ್ಯದ ಒಳನಾಡಿನ ಒಂದೆರಡು ಕಡೆಗಳಲ್ಲಿ ಮಳೆಯಾಗಿದ್ದು ಕರಾವಳಿಯಾದ್ಯಂತ ಒಣಹವೆ ಇತ್ತು. ಕೊಪ್ಪಳ ಜಿಲ್ಲೆಯ ಕುಕನೂರಿನಲ್ಲಿ 7 ಸೆಂಟಿಮೀಟರ್ ಮಳೆಯಾಗಿದೆ. ಉಳಿದಂತೆ ಪ್ರಮುಖವಾಗಿ ಯಾದಗಿರಿ ಜಿಲ್ಲೆಯ ಗುರುಮಿಠಕಲ್ನಲ್ಲಿ 5 ಹಾಗೂ ಮೈಸೂರಿನ ಸರಗೂರಿನಲ್ಲಿ 4 ಸೆಂಟಿಮೀಟರ್ ಮಳೆಯಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ಬೆಂಗಳೂರು ಸುತ್ತಮುತ್ತ ಭಾಗಶಃ ಮೋಡ ಕವಿದ ವಾತಾವರಣ, ಕೆಲವೆಡೆ ಹಗುರದಿಂದ ಸಾಧಾರಣ ಗುಡುಗು ಸಹಿತ ಮಳೆ ಸಾಧ್ಯತೆ. ಗರಿಷ್ಠ 33, ಕನಿಷ್ಠ 23 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 5ನೇ ಬ್ರಿಕ್ಸ್ ಎಸ್ಎಐ ನಾಯಕರ ಶೃಂಗಸಭೆ ಬೆಂಗಳೂರಿನಲ್ಲಿ, ಭಾರತದ ನಿಯಂತ್ರಕ ಮತ್ತು ಮಹಾಲೇಖಪಾಲ ಕೆ ಸಂಜಯ್ ಮೂರ್ತಿ ಉದ್ಘಾಟನೆ. ಆರೋಗ್ಯ ಸೌಧದಲ್ಲಿ ಅತ್ಯಾಧುನಿಕ ಆರೋಗ್ಯ ತುರ್ತು ಕಾರ್ಯಾಚರಣೆ ಕೇಂದ್ರ ಉದ್ಘಾಟಿಸಿದ ಸಚಿವ ದಿನೇಶ್ ಗುಂಡೂರಾವ್. ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆಯ ಅಂಗವಾಗಿ ನಾಳೆ ಬೆಂಗಳೂರಿನಲ್ಲಿ ವಾಕಥಾನ್ 2026 ಆಯೋಜನೆ. ಮತ್ತು ಬ್ಯಾಂಕ್ ಸಾಲದ ಕಠಿಣ ನಿಯಮಗಳ ವಿರುದ್ಧ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಅಸಮಾಧಾನ, ಆರ್ಬಿಐಗೆ ಮನವಿ ಸಲ್ಲಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35 ಕ್ಕೆ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಸಮಯ 6:50, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ ಆಗ್ತಾ ಇದೆ 6:55. ಈಗ ಕೇಳೋಣ ಕನ್ನಡ ರತ್ನ ಭಂಡಾರದ ಮರುಪ್ರಸಾರ.
1: ಆಕಾಶವಾಣಿ
2: ಆರಿಸು ಕನ್ನಡ ಡಿಂ ಡಿಮ್ಮವ ಓ ಕರ್ನಾಟಕ ಹೃದಯ ಶಿವ.
3: ಕನ್ನಡ ರತ್ನ ಭಂಡಾರ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಶ್ರೋತೃಗಳೇ ಸ್ವಾಗತ. ಜೆಆರ್ ಲಕ್ಷ್ಮಣರಾವ್ ದಶಕಗಳ ಕಾಲ ವಿಜ್ಞಾನವನ್ನು ಜನಪ್ರಿಯಗೊಳಿಸಿದವರು. ವಿಜ್ಞಾನದ ಮಹತ್ವದ ಬೆಳವಣಿಗೆಗಳನ್ನು ಜನರಿಗೆ ತಿಳಿಸಿದವರು. ರಸಾಯನಶಾಸ್ತ್ರ ಪ್ರಾಧ್ಯಾಪಕರು, ವಿಜ್ಞಾನ ಪತ್ರಿಕೋದ್ಯಮದಲ್ಲಿ ಗಣನೀಯ ಕೆಲಸ ಮಾಡಿದ್ದಾರೆ ಜೆಆರ್ ಲಕ್ಷ್ಮಣರಾವ್. ವಿಜ್ಞಾನದ ಪ್ರಚಾರ ಪ್ರಸಾರ, ವಿಜ್ಞಾನ ಚಳುವಳಿಯನ್ನೇ ಮಾಡಿದವರು ವಿಜ್ಞಾನ ಪರಿಷತ್ನ ರೂವಾರಿ ಜೆಆರ್ ಲಕ್ಷ್ಮಣರಾವ್. ಅವರ ಧ್ವನಿಯನ್ನು ಈಗ ಆಲಿಸೋಣ.
4: ನಾವು ವಿಜ್ಞಾನದಲ್ಲಿ ಬರೆಯೋದು ಏಕೆ, ಗುರಿ ಏನು? ವಿಜ್ಞಾನವನ್ನು ಜನಪ್ರಿಯಗೊಳಿಸಬೇಕು ಮತ್ತು ವೈಜ್ಞಾನಿಕ ಮನೋಭಾವವನ್ನು, ವೈಜ್ಞಾನಿಕ ವಿಧಾನವನ್ನು ಪಾಪ್ಯುಲರೈಸ್ ಮಾಡಬೇಕು, ಜನಗಳು ಇದನ್ನು ಬೆಳೆಸ್ಕೊಳ್ಬೇಕು. ಈ ಕೆಲಸ ಸಾಧನೆ ಮಾಡೋದಕ್ಕೆ ಬರೀ ಸಾಹಿತ್ಯ ಒದಗಿಸಿದ್ರೆ ಸಾಲದು, ಒಂದು ವ್ಯವಸ್ಥಿತವಾಗಿ ಒಂದು ಗುಂಪು ಮಾಡಿದರೆ ಅದು ಹೆಚ್ಚು ಪರಿಣಾಮಕಾರಿ ಆಗುತ್ತೆ ಅನ್ನೋದು ಅಲ್ಲಿ ನಾನು ನೋಡಿ ನನಗೆ ಅನ್ನಿಸ್ತು. ಆದರೆ ಭಾಳ ದೊಡ್ಡ ಕೆಲಸ, ಅದು ಮಾಡೋದು ಕಷ್ಟ ಅಂತ ನನಗೆ ಅನಿಸಿ, ಯಾರನ್ನಾದರೂ ಕೇಳೋಣ ಸಾಧ್ಯವಾದರೆ, ಯಾರಾದರೂ ನನ್ನ ಸ್ನೇಹಿತರು ಸಿಗ್ತಾರೆ ಅನ್ನೋದನ್ನು ಮಾಡೋದಕ್ಕೆ ಅಂತ ಬಂದಾಗ, ನನ್ನ ಅದೃಷ್ಟಕ್ಕೆ ಆ ವೇಳೆಗೆ ಸರಿಯಾಗಿ ಕರ್ನಾಟಕ ಸ್ಟೇಟ್ ಕೌನ್ಸಿಲ್ ಫಾರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇಲ್ಲಿ ಪ್ರಾರಂಭವಾಗಿತ್ತು. ಇವೆಲ್ಲ ಈ ಕೋಇನ್ಸಿಡೆನ್ಸಸ್. 1977 ನನಗೆ ಯೋಚನೆ ಬಂದಿದ್ದು, ಇದು 75
5: ಪ್ರಾರಂಭವಾಗಿತ್ತು.
4: ಸಾಲದಕ್ಕೆ ಕರ್ನಾಟಕ ಸ್ಟೇಟ್ ಕೌನ್ಸಿಲ್ನ ಸೆಕ್ರೆಟರಿ ಆಗಿದ್ದವರು ನನ್ನ ಆಪ್ತ ಸ್ನೇಹಿತರು ಸೇತುರಾರು, ಮತ್ತು ಅದರ ಬ್ರೈನ್ ಚೈಲ್ಡ್ ಆಫ್ AKN ರೆಡ್ಡಿ, ಅವರು ನಮ್ಮ ವಿದ್ಯಾರ್ಥಿ ಮತ್ತು ಭಾಳ ಬೇಕಾದ ಸ್ನೇಹಿತರು. ಅವರು ಹೇಳಿದ್ರು, ನೋಡೋಣ ಅದನ್ನೇನು ಮಾಡ್ಬೋದು ಅಂತ. ಮತ್ತೆ ಮೊದಲನೇದಾಗಿ, ಕರ್ನಾಟಕ ಸ್ಟೇಟ್ ಕೌನ್ಸಿಲ್ ಈ ಕೆಲಸ ಮಾಡ್ಬೋದೆ, ಈ ಕೆಲಸಕ್ಕೆ ಕೈ ಹಾಕ್ಬೋದೆ. ಅದು ಹೇಗಾಯ್ತೋ ಏನು ಕತ್ತೀವೋ, ಅವರಿಗೆ ಏಮ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ಅಂತ ಅವರು ಮುಂಚೆ ಡಿಕ್ಲರೇಷನ್ ಇರುತ್ತಲ್ಲ, ಮೆಮೊರ್ಯಾಂಡಮ್ ಆಫ್ ಅಸೋಸಿಯೇಷನ್, ಮೆಮೊರ್ಯಾಂಡಮ್ ಆಫ್ ಅಸೋಸಿಯೇಷನ್ ಪಾಪ್ಯುಲರೈಸಿಂಗ್ ಸೈನ್ಸ್ ಅಂತ ಒಂದು ಟರ್ಮ್ ಇತ್ತು. ದೇರ್ಫಾರ್ ಪಾಪ್ಯುಲರೈಸಿಂಗ್ ಸೈನ್ಸ್ ಅಂತ ಇರೋದ್ರಿಂದ ನಮ್ಮ ಹಣ ಇದಕ್ಕೆ ಖರ್ಚು ಮಾಡ್ಬೋದು ಅನ್ನೋ ಧೈರ್ಯ ಅಂತ ಅವರಿಗೆ ಧೈರ್ಯ ಬಂದುಬಿಟ್ಟು ಒಂದು ಕೆಲಸ ಮಾಡೋಣ. ಇತರೆ ಬೇರೆ ಬೇರೆ ಈ ಪ್ರಾಜೆಕ್ಟ್ಸ್ ಅಂತ ನಾವು ತಗೋತೀವಲ್ಲ, ಹಾಗೆ ಪಾಪ್ಯುಲರೈಸೇಷನ್ ಆಫ್ ಸೈನ್ಸ್ ಅನ್ನೋ ಒಂದು ಪ್ರಾಜೆಕ್ಟ್ ಅಂತ ಹಾಕಿ ಇದನ್ನು ಪ್ರಾರಂಭ ಮಾಡೋಣ, ಅದು ಹೇಗೆ ಮುಂದುವರಿಯುತ್ತೋ ಮುಂದಕ್ಕೆ ನೋಡೋಣ ಅಂದ್ಬಿಟ್ಟು, ಮೊತ್ತ ಮೊದಲನೇದಾಗಿ ಕೇರಳ ಶಾಸ್ತ್ರ ಸಾಹಿತ್ಯ ಪರಿಷತ್ತಿನ ಮುಂದಾಳುಗಳ ಪೈಕಿ ಯಾರನ್ನಾದರೂ ಒಬ್ಬರನ್ನು ಕರೆಸಿ ಅವ್ರ ಕೈಲಿ ಒಂದು ಭಾಷಣ ಮಾಡಿಸಿ. ಕೇರಳ ಶಾಸ್ತ್ರ ಸಾಹಿತ್ಯ ಪರಿಷತ್ತಿನ ಹುಟ್ಟು ಮತ್ತು ಬೆಳವಣಿಗೆ ಅವರಿಗೆ ಮಾಡ್ತಾ ಇರ್ತಕ್ಕಂಥ ಕೆಲಸ ಇದು ಮೊದಲನೇದಾಗಿ ಜನಗಳಿಗೆ ಗೊತ್ತಾಗಲಿ. MP ಪರಮೇಶ್ವರನ್ ಅಂತ ಇದ್ದಾರೆ, ಅವರನ್ನು ಕರೆಸಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಅಂಡರ್ ದಿ ಆಸ್ಪಿಸಸ್ ಆಫ್ ಕರ್ನಾಟಕ ಸ್ಟೇಟ್ ಕೌನ್ಸಿಲ್ ಫಾರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಒಂದು ಭಾಷಣ ನಡೀತು. ವಿಚಾರ ವಿನಿಮಯ ಮಾಡಿಕೊಂಡಾಗ ಸಮಾನ ಮನಸ್ಕರನ್ನ ಮೊದಲು ಗುರುತಿಸೋದಕ್ಕೆ ಒಂದು ವಿಧಾನ ಏನು ಅಂದರೆ, ಒಂದು ಪತ್ರಿಕೆ ಹೊರಡಿಸ್ಬೇಕು. ಪತ್ರಿಕೆ ಹೊರಡಿಸಿದ್ರೆ ಆ ಪತ್ರಿಕೆ ಅವ್ರ ಗಮನಕ್ಕೆ ಬರುತ್ತೆ, ಅವ್ರ ಲೇಖನಗಳು ಕೊಡೋದಕ್ಕೆ ಮುಂದಾಗ್ಬೋದು, ಲೇಖನಗಳು ಕೊಡೋಕ್ಕೆ ಮುಂದಾಗದೆ ಹೋದರೂ ಅವ್ರ ಬಗ್ಗೆ ಅವರ ಅಭಿಪ್ರಾಯ ಏನು ಅಂತ ಹೇಳ್ಬೋದು. ಈ ರೀತಿ ನಿಮಗೆ ಗೊತ್ತಾಗುತ್ತೆ. ಅದು ನಮ್ಮ ಅದೃಷ್ಟ. ಸತೀಶ್ ಧವನ್ ಬಹಳ ಇಂಥ ಹೊಸ ಐಡಿಯಾಸ್ ಏನು ಬಂದರೂ ಕೂಡ ಹೀ ಇಸ್ ವೆರಿ ರಿಸೆಪ್ಟಿವ್. ಅವರಿಗೆ ನಾವು ಹೇಳಿದಾಗ ಒಂದು ಬಜೆಟ್ ಹಾಕ್ಕೊಡಿ ನೋಡೋಣ, ಒಂದು ವರ್ಷ ಫ್ರೀಯಾಗಿ ಒಂದು 5,000 ನೀವು ಪ್ರಿಂಟ್ ಮಾಡೋದಾದರೆ ಎಷ್ಟಾಗುತ್ತೆ ನೀವು ಹಾಕ್ಕೊಡಿ ಅಂತ ಕೇಳಿದ್ರು. ನಾವು ಹಾಕ್ಕೊಟ್ಟೆ ಒಂದು 80,000, ಆಗಿನ ಬೆಲೆ ಒಳಗೆ ಒಂದು 80,000 ಆಯಿತು. ಒಂದು 5,000 ಹೆಚ್ಚು ಹಾಕೋಕ್ಕೆ ನೀವು ಮಾಡಿಬಿಡಿ, ನಾವು ಕೊಡ್ತೀವಿ ಅಂದರು. ಸ್ಯಾಂಕ್ಷನ್ ಮಾಡಿದರು. ಸ್ಯಾಂಕ್ಷನ್ ಮಾಡಿದ್ರಿಂದ ಬಾಲವಿಜ್ಞಾನ ಪ್ರಾರಂಭವಾಯಿತು. ಇದಕ್ಕೆಲ್ಲ ಮೊದಲ ಒಂದು ಸುಮಾರು ಒಂದು 10 ಈ ಪ್ರಕಟಣೆ ಸಮಿತಿಗೆ ಅಧ್ಯಕ್ಷರಾಗಿದ್ದವರು ಹಾಮಾನಾಯಕರು. ಹಾಮಾನಾಯಕರು ಈ ಕನ್ನಡ ಪ್ರಕಟಣೆ ಪ್ರಪಂಚದ ಮೇಲೆ ಒಂದು 10 ಕಂಡಿಟ್ಕೊಂಡು ಎಲ್ಲ ಅಬ್ಸರ್ವ್ ಮಾಡ್ತಾ ಇರೋರು. ಅವರೇ ಹೇಳಿದರು, ಕನ್ನಡ ಪ್ರಕಟಣೆ ಪ್ರಪಂಚದಲ್ಲೇ ಇದೊಂದು ದಾಖಲೆ ಸ್ಥಾಪಿಸಿದೆ ಇದು. ಯಾಕೆಂದರೆ ಎಲ್ಲೂ ಕೂಡ 5,000 ಪ್ರಿಂಟ್ ಆರ್ಡರ್ ಕೊಟ್ಟು ಒಂದೊಂದು ವರ್ಷದಲ್ಲಿ ಮತ್ತೆ ಇನ್ನೊಂದು ಆವೃತ್ತಿ ತರೋದು ಅಂದರೆ ಇಲ್ಲ. ಆ ರೀತಿ ಅನೇಕ ಪುಸ್ತಕಗಳು 4 5 6 ಆವೃತ್ತಿಗಳು ಬಂದಿವೆ. ಈ ಬಾಲವಿಜ್ಞಾನ ಪ್ರಾರಂಭವಾದ ಒಂದು ವರ್ಷವಾದ ಮೇಲೆ 80 ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತು ವಿಧ್ಯುಕ್ತವಾಗಿ ಸ್ಥಾಪನೆಯಾಗಿ ಅವತ್ತು ಮೊತ್ತ ಮೊದಲ ಈ ಕಾರ್ಯಕಾರಿ ಸಮಿತಿ

0: ವಿಷಯ ಆಯಿತು. ನಮ್ಮ ಮೈಸೂರಿನಲ್ಲಿ ಆ ವಿಜ್ಞಾನ ಇದು ಗಾನಭಾರತಿ ಸಂಸ್ಥಾಪಕರಿಗೆ ನಾನು ಒಬ್ಬ ಒಂದು ವಿಚಿತ್ರ ಏನು ಅಂತಂದರೆ, ಅದು 1978 ಪ್ರಾರಂಭವಾದ್ದು. 78 ಸತತವಾಗಿ ಅಲ್ಲಿ ಕಾರ್ಯಕಾರಿ ಸಮಿತಿಗಳಿಗಿರೋ ನಾನೊಬ್ಬನೇ. ಕ್ರಮೇಣ ಈ ನಮ್ಮ ಕಾರ್ಯಕಾರಿ ಸಮಿತಿಗಳಿಗೆ ಮುಂದಿನ ಏನು ಕಾರ್ಯಕ್ರಮ ತಗೊಳ್ಬಹುದು ಅಂತ ಬಂದಾಗ, ಈ ರೀತಿ ಚಳವಳಿ ರೂಪ ಕೊಡೋದಕ್ಕೂ ಕೂಡ ಕೆಲವು ಕಾರ್ಯಕ್ರಮಗಳು ಹಾಕ್ಕೊಂಡು ಕ್ರಮೇಣ ಬೆಳೀತು. ಅದನ್ನು ಹೀಗೇ ಬೆಳೀತು ಅಂತ ನಾನು ಹೇಳೋಕ್ಕಾಗಲ್ಲ. ಯಾಕೆಂದರೆ ಈ ಕಾರ್ಯಕಾರಿ ಸಮಿತಿಗಳಿಗೆ ಕಾಲಕಾಲಕ್ಕೆ ಹೊಸ ಯಾವುದಾದ್ರೂ ಒಂದು ಪ್ರಾಜೆಕ್ಟ್ಗಳು ಬಂದಾಗ, ಹೊಸ ಒಂದು ಕಾರ್ಯಕ್ರಮ ಯಾವುದನ್ನು ಮಾಡಬೇಕು ಅಂತ ಬಂದಾಗ, ಅನೇಕ ಕಾರ್ಯಕ್ರಮಗಳು ಈ ಚಳವಳಿ ರೂಪದಲ್ಲಿ ಬಂದವು. ಆದ್ದರಿಂದ ಒಂದು ಚಳವಳಿಯಾಗಿ ಅದು ಬೆಳೀತು.
1: ಕನ್ನಡ ರತ್ನಭಂಡಾರ ಕಾರ್ಯಕ್ರಮದಲ್ಲಿ ನೀವು ಇಂದು ಆಲಿಸಿದ ಧ್ವನಿ ಜೆಆರ್ ಲಕ್ಷ್ಮಣರಾವ್ ಅವರದು. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನಭಂಡಾರ.
2: ಸರ್ವೋದಯವಾಗಲಿ ಸರ್ವರಲಿ.
3: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸಮಯ ಆಗ್ತಾ ಇದೆ 7:00. ಈಗ ಕೇಳೋಣ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ತಮಿಳುನಾಡಿನಲ್ಲಿ ಹೊಸ ಪಕ್ಷ ಅಧಿಕಾರಕ್ಕೆ ಬರಬೇಕೆಂಬ ಜನಾದೇಶವನ್ನು ಡಿಎಂಕೆ ಗೌರವಿಸುತ್ತದೆ, ಮತ್ತೊಂದು ಸಾಂವಿಧಾನಿಕ ಬಿಕ್ಕಟ್ಟು ಅಥವಾ ಚುನಾವಣೆಯನ್ನು ಬಯಸುವುದಿಲ್ಲ ಎಂದು ಡಿಎಂಕೆ ಮುಖ್ಯಸ್ಥ ಎಂಕೆ ಸ್ಟಾಲಿನ್ ಹೇಳಿದ್ದಾರೆ. ನೂತನ ಸರ್ಕಾರ ರಚನೆಗೆ ಡಿಎಂಕೆ ಯಾವುದೇ ರೀತಿಯ ಅಡ್ಡಿಯುಂಟು ಮಾಡುವುದಿಲ್ಲ ಎಂದ ಅವರು, ನೂತನ ಸರ್ಕಾರ ರಚನೆಗೆ ತಮ್ಮ ಪಕ್ಷ ಎಐಎಡಿಎಂಕೆ ಜೊತೆ ಮಾತುಕತೆ ನಡೆಸುತ್ತಿದೆ ಎಂಬ ವದಂತಿಗಳನ್ನು ತಳ್ಳಿಹಾಕಿದರು. ಆಪರೇಷನ್ ಸಿಂಧೂರ ಪಾಕಿಸ್ತಾನದಿಂದ ಗಡಿಯಾಚುಕಿನ ಭಯೋತ್ಪಾದನೆಯ ವಿರುದ್ದ ತನ್ನನ್ನು ತಾನು ರಕ್ಷಿಸಿಕೊಳ್ಳುವ ರಾಷ್ಟದ ಸಂಕಲ್ಪವನ್ನು ಪ್ರದರ್ಶಿಸಿತು ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ವಿಯೆಟ್ನಾಂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ವು ಹೈ ಕ್ವಾನ್ ಅವರೊಂದಿಗೆ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವೀಯ ಇಂದು ನವದೆಹಲಿಯಲ್ಲಿ ಮಾರಿಷಸ್ ವಿದೇಶಾಂಗ ವ್ಯವಹಾರಗಳ ಪ್ರಾದೇಶಿಕ ಏಕೀಕರಣ ಮತ್ತು ಅಂತಾರಾಷ್ಟೀಯ ವ್ಯಾಪಾರ ಸಚಿವ ಧನಂಜಯ್ ರಾಮ್ಫುಲ್ ಅವರನ್ನು ಭೇಟಿಯಾದರು. ಭಾರತದ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನಲ್ಲಿ ಆಯೋಜಿಸಲಾಗಿರುವ 5ನೇ ಬ್ರಿಕ್ಸ್ ಸುಪ್ರೀಂ ಆಡಿಟ್ ಇನ್ಸ್ಟಿಟ್ಯೂಷನ್ಸ್ ಎಸ್ಸಿಐ ನಾಯಕರ ಶೃಂಗಸಭೆಯನ್ನು ಭಾರತದ ನಿಯಂತ್ರಕರು ಮತ್ತು ಮಹಾಲೇಖಪಾಲರಾದ ಕೆ ಸಂಜಯ್ ಮೂರ್ತಿ ಉದ್ಘಾಟಿಸಿದರು. ರಾಜ್ಯದ ಆರೋಗ್ಯ ಕ್ಷೇತ್ರದಲ್ಲಿ ಮಹತ್ವದ ಹೆಜ್ಜೆಯಾಗಿ ಬೆಂಗಳೂರಿನ ಆರೋಗ್ಯ ಸೌಧದಲ್ಲಿ ಅತ್ಯಾಧುನಿಕ ಆರೋಗ್ಯ ತುರ್ತು ಕಾರ್ಯಾಚರಣೆ ಕೇಂದ್ರವನ್ನು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಇಂದು ಉದ್ಘಾಟಿಸಿದರು. ಬೆಂಗಳೂರು ಉತ್ತರ ಪಾಲಿಕೆ ಕಚೇರಿ ನೂತನ ಕಟ್ಟಡ ನಿರ್ಮಾಣ ಸಂಬಂಧ ಬೆಂಗಳೂರು ನಗರಾಭಿವೃದ್ದಿ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಧಾನಸೌಧದಲ್ಲಿ ಇಂದು ಅಧಿಕಾರಿಗಳ ಸಭೆ ನಡೆಸಿದರು. ಲಖನೌದ ಏಕನಾ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಲಖನೌ ಸೂಪರ್ ಜಾಯಿಂಟ್ಸ್ ಹಾಗೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 8:00.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ.

0: ಬಿಎಲ್ಆರ್ ಎಸ್ಪಿ. ಸಂಪರ್ಕಿಸಿ cbsblr@gmail.com.
1: ಬೆಳ್ಳಿ ತೆರೆಯ ಬೆಳಗಿದ ಬಂಧುರದ ಹಾಡುಗಳು.
2: ನೀ ಬಂದು ನಿಂತಾಗ ನಿಂತು ನೀನಕ್ಕಾಗ
3: ಭಾವ ಭಿತ್ತಿಯೊಳಗೆ ಅಚ್ಚೊತ್ತಿದ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸಾಲುಗಳು.
1: ನೆನಪಿನ ನೆಪದಲ್ಲಿ ನಮ್ಮನ್ನು ಹಿಡಿದಿಡುವ ಒನಪಾದ ಪದಗಳು. ಹಾಡು ಹಳೆತು, ಭಾವ ಎಂದಿದ್ದರೂ ಹೊಸತು.
3: ಹಳೆಯ ಬಂಗಾರದ ಗೀತೆಗಳು.
1: ವಿವಿಧ ಭಾರತೀಯ ಅಂಗಳದಿಂದ ನಿಮ್ಮ ಅಂತರಾಳಕ್ಕೆ ತಪ್ಪದೆ ಕೇಳಿ ಓಲ್ಡ್ ಇಸ್ ಗೋಲ್ಡ್.
3: ಪ್ರತಿ ಬೆಳಿಗ್ಗೆ 10:02 ಓಲ್ಡ್ ಇಸ್ ಗೋಲ್ಡ್
1: ಹಾಗೂ ಸಂಜೆ 5:02. ನಿಮ್ಮ ಕನಸುಗಳಿಗೆ ಕೊಂಚ ಹಿಡಿದಿದ್ದು ಆಕಾಶವಾಣಿ. ಚಿಂತೆಗಳ ನಡುವೆ ನೆಮ್ಮದಿ ಕೊಟ್ಟದ್ದು ಆಕಾಶವಾಣಿ. ಒಂಟಿತನದಲ್ಲಿ ಜೊತೆಯಾದದ್ದು ಆಕಾಶವಾಣಿ. ಮಾತಿಲ್ಲದ ಮೌನಕ್ಕೂ ಧ್ವನಿ ನೀಡಿದ್ದು ಆಕಾಶವಾಣಿ. ಅಪ್ಪನ ಹೆಗಲಿಗೆ ಸಾಥಿಯಾದದ್ದು, ಅಮ್ಮನ ಲಾಲಿ ಹಾಡಿಗೆ ದನಿಯಾದದ್ದು ಆಕಾಶವಾಣಿ. ಮಳೆ ಬಂದಾಗ ಕವಿತೆಯಾದದ್ದು, ಕಾಫಿ ಹೊತ್ತಲ್ಲಿ ಹಾಡಾದದ್ದು ಆಕಾಶವಾಣಿ. ನಿಮ್ಮ ನೆನಪಿನ ಎಷ್ಟೋ ಕಥೆಗಳು ನಮ್ಮ ಹೆಸರಲ್ಲಿ. ಬಾಲ್ಯ ಹರೆಯ ಮುಪ್ಪು, ಬದುಕ ಹಾದಿಯ ಪ್ರತಿ ಹೆಜ್ಜೆಗೂ ಗೆಜ್ಜೆಯಾದ ಅಚ್ಚುಕಟ್ಟಾದ ರಾಗದ ಹನಿ, ನಿಮ್ಮ ಹೃದಯದ ಸಾಥಿ ಆಕಾಶವಾಣಿಗೆ ಈಗ 90 ಸಂಭ್ರಮ. ನಿಮ್ಮ ಪ್ರೀತಿಗೆ ನಾವು ಚಿರಋಣಿ. ಆಕಾಶವಾಣಿ ಅಂದು ಇಂದು ಎಂದೆಂದು.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಈ ಹೊತ್ತಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಸಮಯ 7:07. ಈಗ ಕೇಳೋಣ ಆಕಾಶ ಬುಟ್ಟಿ, ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ. ಮೈಸೂರಿನ ಕೇಳುಗರಾದ ಅನಿತಾ ಅಶೋಕ್ ಅವರೊಂದಿಗಿನ ಸಂದರ್ಶನ.

0: ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ.
1: ಆತ್ಮೀಯ ಪ್ರೀತಿಯ ಕೇಳುಗರಿಗೆಲ್ಲ ಇಂದಿನ ಆಕಾಶ ಬುಟ್ಟಿ ವಿಶೇಷ ಸರಣಿ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಇಂದು ನಮ್ಮ ಜೊತೆಗಿದ್ದಾರೆ ಮೈಸೂರಿನ ಅನಿತಾ ಅಶೋಕ್ ಅವರು. ನಮಸ್ಕಾರ ಅನಿತಾ ಅಶೋಕ್ ಅವರು, ತಾವು ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ನಮ್ಮೆಲ್ಲ ಕೇಳುಗರ ಪರವಾಗಿ ತಮಗೆ ಆದರದ ಸ್ವಾಗತ
2: ಸರ್. ನಾನಿಲ್ಲಿ ಬಂದು ಅವಕಾಶ ಮಾಡಿಕೊಡ್ತಿದ್ದೀರಿ ಕಾರ್ಯಕ್ರಮ ನೀಡೋದಕ್ಕೆ, ಸೊ ನಿಮ್ಗೂ ಥ್ಯಾಂಕ್ ಯು ಸೋ ಮಚ್ ಸರ್.
1: ತಾವು ಸಮುದ್ಯತ ಶ್ರೋತೃ ಸಂಘದ ಸದಸ್ಯರು?
2: ಹೌದು ಸರ್.
1: ನಿಮ್ಮ ಒಂದು ಶ್ರೋತೃ ಸಂಘದಲ್ಲಿ ಎಷ್ಟು ಜನ ಸದಸ್ಯರಿದ್ದೀರಿ?
2: ನಮ್ಮ ಶ್ರೋತೃ ಸಮುದಿತ ಸಂಘದಲ್ಲಿ ಬಹುಶಃ ಒಂದು 150 ಹೆಚ್ಚು ಶ್ರೋತೃಗಳು ಇದ್ದಾರೆ ಅಂತ ನನ್ನ ಎಕ್ಸಾಕ್ಟ್ ಆಗಿ ಹೇಳಬಲ್ಲೆ. ಆದರೆ ಅದರಲ್ಲಿ ಆಕ್ಟಿವ್ ಆಗಿ ನಾವೆಲ್ಲ ಒಂದು 60-70 ಜನ ತುಂಬಾ ಆಕ್ಟಿವ್ ಆಗಿದ್ದೀವಿ.
1: ಸಮುದಿತ ಒಂದು ಶ್ರೋತೃ ಸಂಘದ ಉದ್ದೇಶ ಏನಿದೆ?

0: ಸರ್, ನಾವೆಲ್ಲ ಮೈಸೂರಲ್ಲಿ ನಮ್ಮ ಮೈಸೂರು ಆಕಾಶವಾಣಿಯಲ್ಲಿ ಒಂದು ಹಳೆ ಸಂಸ್ಕಾರ ಅಥವಾ ಕೇಳುಗರು ಅಂತ ಹೇಳಿ ತುಂಬ ಸೀನಿಯರ್ಸ್ ಮತ್ತೆ ಹಳಬ್ರು ತುಂಬ ಜನ ಇದ್ದೀವಿ. ಸೊ ನಮ್ಮ ಆಕಾಶವಾಣಿಯಲ್ಲಿ ಇದ್ದಂಥ ಒಬ್ಬರು ಆಫೀಸರ್ ನಮಗೆ ಇದೊಂದು ಐಡಿಯಾ ಕೊಟ್ಟಿದ್ದವ್ರೆ. ಆ್ಯಕ್ಚುಲಿ ಸುಬ್ರಹ್ಮಣ್ಯ ಸರ್ ಅಂತ, ಅವ್ರ ಮೂಲಕ ನಮಗೆ ಇದೊಂದು ಮಾಡೋದಕ್ಕೆ ಅವಕಾಶ ಸಿಕ್ತು. ಸೊ ಈ ಮೂಲಕ ಅವ್ರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿ ನಮ್ಮ ಹಿರಿಯರೊಬ್ರು, ಇವತ್ತಿಗೆ ಅವರಿಲ್ಲ, ಅವರು ಅವ್ರ ಹೆಸರು ರುಕ್ಮಿಣಿ ಅಂತ, ಅವರು ಬ್ಲೈಂಡ್, ಅವರು ಮ್ಯೂಸಿಕ್ ಟೀಚರ್ ಆಗಿ ಇದ್ದವರು. ಸೊ ಅವ್ರಿಗೆ ಆಕಾಶವಾಣಿ ಕೇಳೋದು ಅವ್ರದ್ದು ಬಹಳ ಒಳ್ಳೆ ಪ್ಯಾಷನ್ ಆಗಿತ್ತು. ಅವ್ರ ಮೂಲಕ ಇದು ಓಪನ್ ಆಯಿತು. ಸೊ ಅವರೇ ಮೊದಲ ನಮ್ಮ ಅಧ್ಯಕ್ಷರಾಗಿದ್ದರು. ಸೊ ಇದು ಓಪನ್ ಆಗಿ ಬಹುಶಃ ಒಂದು 14 ವರ್ಷಕ್ಕಿಂತ ಹೆಚ್ಚಾಗಿದೆ ಸರ್.
1: 14 ವರ್ಷದ ಒಂದು ಏನು ಈ ಸ್ಥಾಪನೆ,
0: 14 ವರ್ಷಕ್ಕಿಂತ ಜಾಸ್ತಿನೇ ಆಗಿದೆ. ನಾವು 14 ವರ್ಷದಿಂದ ಇದನ್ನ ಹಾಗೆ ಬೆಳೆಸ್ಕೋತಾ ಕೂಡ ಬರ್ತಾ ಇದ್ದೀವಿ. ಇದರಲ್ಲಿ ಯಾವುದೇ ರೀತಿಲಿ ಕಡಿಮೆ ಆಗಿದೆ ಅಂತ ನಂಗೆ ಅನ್ಸಿಲ್ಲ. ಇನ್ನೂ ಅದು ಹೆಚ್ಚಾಗಿ ಇನ್ನೂ ಹೆಸರು ಮಾಡ್ತಾ ಇದೆ. ಸಮುದ್ರತ ಅನ್ನೋದು ಬಹಳ ಹೆಸರು ಮಾಡ್ತಾ ಇದೆ ಸರ್.
1: ನಿಮ್ಮ ಒಂದು ಸಮುದ್ರತ ಶ್ರೋತೃ ಸಂಘ ನಿರಂತರವಾಗಿ ಸಾಮಾಜಿಕ ಚಟುವಟಿಕೆಗಳಲ್ಲಿ ಕೂಡ ಭಾಗವಹಿಸ್ತಾ ಇದೆ, ನಡೆಸ್ತಾ ಇದೆ ಅಂತ ನಾನು ಕೇಳಿದ್ದೀನಿ. ಯಾವ್ಯಾವ ತರದ ಒಂದು ಸಾಮಾಜಿಕ ಚಟುವಟಿಕೆಗಳನ್ನ ನಿಮ್ಮ ಶ್ರೋತೃ ಸಂಘ ಮಾಡ್ತಾ ಇದೆ ಅಂತೀರ ತಾವು?
0: ಇವಾಗ ಬರೀ ಕೇಳುಗರಾಗಿ ನಾವು ಬರೀ ಆಕಾಶವಾಣಿ ಕೇಳೋದಷ್ಟೇ ನಮ್ಮ ಉದ್ದೇಶ ಆಗಿರಬಾರ್ದು. ಇವಾಗ ಆಕಾಶವಾಣಿ ಹೇಗೆ ನಮಗೆ ಎಷ್ಟೋ ವಿಚಾರದಲ್ಲಿ ದಾರಿ ತೋರಿಸಿರುತ್ತೆ, ಬೇರೆ ಬೇರೆ ವಿಚಾರಗಳ ಮೂಲಕ ನಮ್ಮನ್ನು ಎಚ್ಚೆತ್ತಿಸುತ್ತೆ, ಹಾಗೆ ನಮ್ಮ ಬಳಗ ಕೂಡ ಅಷ್ಟೇ ಚೆನ್ನಾಗಿ ಇರಬೇಕು ಅನ್ನೋ ಉದ್ದೇಶದಲ್ಲಿ ನಾವು ಬೇಕಾದಷ್ಟು ಚಟುವಟಿಕೆಗಳನ್ನ ಇಟ್ಕೊಂಡು ಬಂದಿದ್ದೀವಿ. ಅದರಲ್ಲಿ ನಿರಂತರವಾಗಿ ಬರ್ತಾ ಇರೋದು ಅಂದರೆ ಪ್ರತಿಭಾ ಪುರಸ್ಕಾರ ಅಂತ ಏನು ಹೇಳ್ತೀವಿ, ಅದು ಫಸ್ಟ್ ಆದ್ಯತೆ ಇದೆ. ನಮ್ಮ ಬಳಗದ ಅಥವಾ ನಾವು ಪರಿಸರದಲ್ಲಿ ನಮ್ಮ ಸುತ್ತಮುತ್ತ ನಮ್ಮ ಕೇಳುಗರ ಸದಸ್ಯರಾಗಿರಬಹುದು ಅಥವಾ ನಾವು ಯಾವುದೇ ಒಂದು ಸ್ಥಳ ಆಯ್ಕೆ ಮಾಡಿರ್ತೀವಿ, ಪ್ರತಿ ವರ್ಷ ವಾರ್ಷಿಕೋತ್ಸವ ಮಾಡ್ತೀವಿ ನಾವು. ಆ ಸಮಯದಲ್ಲಿ ಯಾವುದೇ ಹತ್ತಿರದ ಸುತ್ತಮುತ್ತಲು ಇರುವಂತ ಗ್ರಾಮದ ಮಕ್ಕಳಾಗಿರ್ಲಿ ಯಾರನ್ನಾದ್ರೂ ಒಬ್ಬರನ್ನ ಗುರುತಿಸ್ತೀವಿ. ಅಂದ್ರೆ 10th ಪಾಸ್ ಆಗಿರ್ಬೇಕು ಇಲ್ಲ 2nd PUC, ಅದ್ರ ಮೂಲಕ ಯಾರು ಹೆಚ್ಚಿನ ಅಂಕೆ ತಗೊಂಡಿದ್ದಾರೆ ಅವರಿಗೆ ನಾವು ಪ್ರತಿಭಾ ಪುರಸ್ಕಾರದ ಮೂಲಕ ಅವರನ್ನ ಅಭಿನಂದಿಸ್ತೀವಿ. ಅದಷ್ಟಲ್ಲದೆ ಯಾವ್ದಾದ್ರು ಹಳ್ಳಿಗಳಲ್ಲಿ ಹೋದಾಗ ಸ್ವಚ್ಛತೆ ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ದೀವಿ. ಇದಾದ್ಮೇಲೆ ಕೊರೋನಾ ಸಮಸ್ಯೆ ಇದ್ದಂತ ಕಾಲದಲ್ಲಿ ಊಟ ಮತ್ತೆ ಅದೇನು ಪ್ಯಾಕೆಟ್ಸ್ ಅಂತ ಹೇಳ್ತಾ ಇದ್ವಿ ಅವಾಗೆಲ್ಲ, ಅದನ್ನೆಲ್ಲ ನಾವು ಹಂಚಿದ್ದೀವಿ. ಆಮೇಲೆ ಎನ್ವಿರಾನ್ಮೆಂಟಲ್ ಡೇಗೋಸ್ಕರ ಗಿಡಗಳನ್ನ ಆಕಾಶವಾಣಿ ಪ್ರೆಮಿಸಸ್ ನಲ್ಲೇ ನಾವು ಗಿಡ ನೆಟ್ಟಿರುವಂತ ಕೆಲಸ ಕೂಡ ಆಗಿದೆ.
1: ತುಂಬಾ ಸಂತೋಷ ಅನಿತಾ ಅಶೋಕ್ ಅವರೇ. ನಿಮ್ಮ ಒಂದು ಶ್ರೋತೃ ಸಂಘದ ಒಂದು ಸಭೆ ನಡೀತಾ ಇರುತ್ತಾ ಏನ ನಿರಂತರವಾಗಿ, ವಾರಕ್ಕೊಂದ್ಸಲ ಅಥವಾ ತಿಂಗಳಿಗೊಂದ್ಸಲ?
0: 3 ತಿಂಗಳಿಗೊಂದ್ಸಲ ಒಂದು ಮೀಟಿಂಗ್ ಅಂತ ಮಾಡ್ತೀವಿ. ಅಂದ್ರೆ ವಾರ್ಷಿಕೋತ್ಸವಕ್ಕೆ ಬೇಕಾಗಿರುವಂತ ವಿಚಾರಗಳನ್ನ ಅಲ್ಲಿ ಮಾತುಕತೆ ಮೂಲಕ ಎಲ್ಲ ನಿಗದಿ ಮಾಡ್ಕೋತೀವಿ. ಹಾಗೆ ಯಾರಾದ್ರೂ ಹೊಸ ಸೇರ್ಪಡೆ ಆಗಿರ್ತಾರೆ ಅವ್ರಿಗೂ ಏನಾದ್ರೂ ಗೊತ್ತಾಗಬೇಕು ಅನ್ನೋದು ಉದ್ದೇಶ ಆಗಿರುತ್ತೆ. ಈ ಸಂಘದ ಮೂಲಕ ನಾವು ಬೇಕಾದಷ್ಟು ಆಕಾಶವಾಣಿ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀವಿ, ಗ್ರೂಪ್ ಕಾರ್ಯಕ್ರಮಗಳನ್ನ. ತುಂಬಾ ಅವಕಾಶ ಸಿಕ್ಕಿದೆ ನಮ್ಗೆ ಇದ್ರ ಮೂಲಕ ಸರ್.
1: ಈಗ ನಿಮ್ಮ ಸಮುದ್ರಿತ ಶ್ರೋತೃ ಸಂಘದಿಂದ ನಮ್ಮ ಆಕಾಶವಾಣಿಗೆ ಸಲಹೆ ಸೂಚನೆಗಳನ್ನು ಕೊಡುವಂತದ್ದು, ಮೆಚ್ಚುಗೆ ವ್ಯಕ್ತಪಡಿಸುವಂತದ್ದು ಅಥವಾ ನಿಮ್ಮ ಕುಂದುಕೊರತೆಗಳನ್ನ ಶ್ರೋತೃ ಸಂಘದ ಮುಖಾಂತರ ನಮ್ಗೆ ತಿಳಿಸುವಂತದ್ದು, ಈ ತರ ಒಂದು ಕಾರ್ಯಕ್ರಮಗಳು ನಡೀತಾ ಇದೆಯಾ ಚಟುವಟಿಕೆಗಳು?
0: ಖಂಡಿತವಾಗಿಯೂ ಸರ್, ಅದು ಆಗ್ತಿದೆ. ಇವಾಗ ನಮ್ಗೆ ಏನೋ ಅಲ್ಲಿ ಒಂದು ಕಾರ್ಯಕ್ರಮದ ಒಂದು ಒಳ್ಳೆ ಮಾತುಗಳನ್ನಾದ್ರೂ ಆಗಿರಬಹುದು ಅಥವಾ ಮತ್ತೆ ಇನ್ನ ಹೆಚ್ಚಿನ ಯಾವ್ದಾದ್ರು ಕಾರ್ಯಕ್ರಮನ ನಾವು ಈ ರೀತಿಲಿ ಅದನ್ನ ಹೆಚ್ಚಿನ ಬೆಳವಣಿಗೆಯಲ್ಲಿ ಕೊಟ್ಟು ಮಾಡಿಕೊಡಿ, ಮಾಡುವಂತದ್ದು ಬೇಕಾದಷ್ಟು ಪ್ಲಾಟ್ಫಾರ್ಮ್ ಅಲ್ಲಿ ಆಗಿದೆ ಸರ್. ಅವರು ಹಾಗೆ ನಮ್ಗೆ ಅದನ್ನ ರೆಸ್ಪೆಕ್ಟ್ ಮಾಡಿದ್ದಾರೆ ಕೂಡ. ಸೊ ಇದು ನಮ್ಮ ಅವರ ಒಂದು ಬಾಂಧವ್ಯನ ತೋರಿಸಿದೆ ಕೂಡ, ಕೇಳುಗರಾಗಿ ಮತ್ತೆ ಆಕಾಶವಾಣಿ ಬಾಂಧವ್ಯಕ್ಕೆ ಇದೊಂದು ಸಮುದ್ರತ ಒಂದು ಬ್ರಿಡ್ಜ್ ಆಗಿದೆ ಸರ್. ಆಕ್ಚುಲಿ
1: ತುಂಬಾ ಸಂತೋಷ ಅನಿತಾ ಅವರೇ. ಮತ್ತೆ ನಿಮ್ಮ ಒಂದು ಕಾರ್ಯಚಟುವಟಿಕೆಗಳ ಬಗ್ಗೆ ಹೀಗೆ ಮಾತಾಡ್ತಾ ಹೋದ್ರೆ ನಮ್ಮ ಕಾರ್ಯಕ್ರಮಗಳಿಗೆ ಕರೆ ಮಾಡುವಂತದ್ದು ಅಥವಾ SMS ಸಂದೇಶವನ್ನು ಕಳಿಸುವಂತದ್ದು, ಹಾಡನ್ನು ಕೇಳುವಂತದ್ದು ಅಥವಾ ನೀವು ಏನೋ ಒಂದು ಹೇಳಿಕೆಯನ್ನು ಕೊಡಬೇಕು ಮಾಡಬೇಕು ಅನ್ನೋದಾದ್ರೆ ಯಾವ ತರ ನೀವು ಸಂಪರ್ಕನ ಬೆಳೆಸ್ಕೊಂಡಿದ್ದೀರಾ ಆಕಾಶವಾಣಿ ಜೊತೆ?
0: ಸರ್, ನಮಗೆ ಒಂದು ಲಿಬರ್ಟಿ ಅಂತೂ ಇದೆ. ನಾವೆಲ್ಲ ಸಮುದ್ರತಾ ಬಳಗದವರು ಅಂದಿದ ತಕ್ಷಣನೇ ನಮಗೆ ಒಂದು ಆತ್ಮೀಯತೆ ಹೆಚ್ಚಾಗಿ ಸಿಕ್ಕಿದೆ. ಸ್ವಲ್ಪ ಸುಲಭವಾಗಿನೂ ಆತ್ಮೀಯತೆ ಇದೆ. ಅಲ್ಲಿ ಹೋಗ್ತಿರ್ತೀವಿ ಅವಾಗವಾಗ, ನಮ್ದು ಏನಾದ್ರೂ ವಿಚಾರಗಳಿದ್ರೆ ಕೇಳ್ಕೊತೀವಿ, ನಾವು ಈ ತರದ ಒಂದು ಕಾರ್ಯಕ್ರಮ ಮಾಡಬಹುದಾ, ಈ ತರ ವಿಚಾರ ಇದೆ ಅಂತ ಹೇಳಿದಾಗ ಕೂತು ಮಾತುಕತೆ ಆಡಿರುವಂತದ್ದು ಇದೆ. ಇನ್ ಮಿಕ್ಕಂತೆ ನಮ್ಗೆ ನೀವು ಹೇಳಿದಾಗೆ SMS ಇವತ್ತೇನಿದೆ ಅದ್ರ ಮೂಲಕ ಹಾಡುಗಳು ಕೇಳುವಂಥದ್ದು, ಆಕಾಶವಾಣಿ ಫೋನ್ ಇನ್ ಕಾರ್ಯಕ್ರಮಗಳು ನಡೀತಾ ಇರುತ್ತೆ, ಅದಕ್ಕೂ ಸ್ಪಂದಿಸ್ತೀವಿ. ಒಟ್ಟಾರೆ ಆಕಾಶವಾಣಿಗೆಲ್ಲ ನಾವು ಏನು ಆಕಾಶವಾಣಿಯಿಂದ ಪಡ್ಕೋಬಹುದು ಹೆಚ್ಚಾಗಿ ಪಡ್ಕೊಂಡಿದ್ದೀವಿ ಸರ್. ಆಕಾಶವಾಣಿ ಕಾರ್ಯಕ್ರಮದ ಮೂಲಕ ಏನೇನೆಲ್ಲ ಅವಕಾಶಗಳು ಕೊಟ್ಟಿದ್ದಾರೆ

0: ಅದನ್ನೆಲ್ಲ ನಾವು ಸದುಪಯೋಗ ಮಾಡ್ಕೊಂಡಿದ್ದೀವಿ.
1: ಅನಿತಾ ಅಶೋಕ್ ಅವರೇ, ಈಗ ನಿಮಗಾಗಿ ಒಂದು ಹಾಡನ್ನ ಕೇಳಿಸೋಣ. ಯಾವ ಹಾಡು ತಮ್ಗೆ ಇಷ್ಟ ಅಂತಿರತಾವ
0: ಸರ್? ನಾವೆಲ್ಲ ಬಹುಶಃ ಎಲ್ಲ ಕ್ಲಾಸಿಕ್ ಹಳೆ ಹಾಡುಗಳ ಮೂಲಕನೇ ಕೇಳ್ಕೊಂಡು ಖುಷಿ ಪಟ್ಟಿರುವಂತವ್ರು. ಪಲ್ಲವಿ ಅನುಪಲ್ಲವಿ ಚಿತ್ರದ ಒಂದು ಯುಗಳ ಗೀತೆ ಇದೆ, ಅದನ್ನೇ ಕೇಳ್ಕೊತೀನಿ ನಾನು.
1: ಇಳಿರಾಜ ಅವರ ಒಂದು ಮಧುರವಾದಂತಹ ಸಂಗೀತ ಸಂಯೋಜನೆಯ ಈ ಗೀತೆಯನ್ನೇ ಕೇಳೋಣ, ನಂತರ ಕಾರ್ಯಕ್ರಮವನ್ನು ಮುಂದುವರಿಸೋಣ.
0: ಓಕೆ ಸರ್.

0: ಹಾಡಿನ ನಂತರ ಆಕಾಶ ಬುಟ್ಟಿ ವಿಶೇಷ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಕೇಳುಗ್ರೆ, ನಮ್ಮೊಂದಿಗಿದ್ದಾರೆ ಸಮುದ್ಯತ ಶ್ರೋತೃ ಸಂಘದ ಸದಸ್ಯರಾದಂತಹ ಅನಿತಾ ಅಶೋಕ್ ಅವರು. ಇವರು ಮೈಸೂರಿಂದ ನಮ್ಮ ಆಕಾಶವಾಣಿ ಕೇಂದ್ರಕ್ಕೆ ಬಂದಿದ್ದಾರೆ. ನಮಸ್ಕಾರ ಪುನಃ ನಿಮಗೆ.
1: ನಮಸ್ತೆ ಸರ್, ಮತ್ತೆ ಮತ್ತೆ ನನ್ನ ಹೀಗೆ ಸ್ವಾಗತಿಸ್ತಾ ಇದ್ದೀರಿ, ಅದಕ್ಕಾಗಿ ಥ್ಯಾಂಕ್ ಯು ಸರ್.
0: ಆಕಾಶವಾಣಿ ಕೇಳ್ತಾ ಕೇಳ್ತಾ ಎಷ್ಟೋ ಜನ ತಮ್ಮ ವೈಯಕ್ತಿಕವಾಗಿ ಬೆಳವಣಿಗೆ ಆಗಿರ್ತಾರೆ. ಚೆನ್ನಾಗಿ ಮಾತಾಡೋದ್ರಲ್ಲಿ, ಭಾಷಣ ಮಾಡೋದ್ರಲ್ಲಿ, ಸಂಗೀತ ಹಾಡೋದ್ರಲ್ಲಿ, ಹಾಡಾಡೋ

0: ಅದರಲ್ಲಾಗ್ಲಿ ಅಥವಾ ಜನರ ಜೊತೆ ಬೆರೆಯೋದಾಗ್ಲಿ, ಈ ತರದ ಒಂದು ಅಭ್ಯಾಸಗಳನ್ನು ಆಕಾಶವಾಣಿ ಕೇಳಿ ನಾವು ಅದನ್ನ ಬೆಳೆಸ್ಕೊಂಡಿದ್ದೀವಿ ಉತ್ತಮ ರೀತಿಯಲ್ಲಿ ಅಂತ ತುಂಬಾ ಜನ ಹೇಳಿರೋದನ್ನ ನಾನು ಕೇಳಿದ್ದೀನಿ. ಶ್ರೋತೃ ಸಂಘದಿಂದ ಅನುಭವ ಆಗಿದೆಯಾ
1: ಸರ್? ಫಸ್ಟ್ ಏನು ಹೇಳ್ತೀವಿ ನಾವು, ಹೇಳಬೇಕಾದ್ರೆ ಬಿ ಎ ಗುಡ್ ಲಿಸ್ನರ್ ಅಂತ ಹೇಳ್ತೀವಿ. ಸೊ ಆಕಾಶವಾಣಿ ಆ ರೀತಿದ್ ಒಂದು ಅವಕಾಶ ನಮಗೆ ಕೊಟ್ಟಿದೆ. ಪ್ರತ್ಯೇಕವಾಗಿ ಅಂದರೆ ಇಂಡಿವಿಜುವಲ್ ಆಗಿನೇ ಹೇಳಬೇಕು ಅಂದಾಗ, ಕೇಳ್ತಾ ಕೇಳ್ತಾ ನಾವು ಆಕಾಶವಾಣಿ ಕೆಲಸ, ಒಂದು ಕೆಲಸ ಕಾರ್ಯ ಚಟುವಟಿಕೆ ಏನೇ ಆಗಲಿ ಮನೆಯಲ್ಲಿ ಸಮಯ ಪರಿಪಾಲನೆ ಫಸ್ಟ್ ಕಲಿಸ್ಕೊಟ್ಟಿದೆ. ಹೀಗೆ ನಾವು ಶ್ರೋತೃ ಬಳಗ ಅಂತ ಹೇಳಿದಾಗಲೇ ಅಲ್ಲೇ ಅರ್ಥ ಆಗುತ್ತೆ, ಅದು ಒಬ್ಬರಿಂದ ಸಾಧ್ಯ ಅಲ್ಲದೆ ಇರುವಂಥದ್ದು, ನಾವೆಲ್ಲ ಒಟ್ಟುಗೂಡ್ಕೊಂಡು ಆ ಬಳಗ ಮಾಡಿರೋದು. ಸೊ ಈ ಬಳಗ ಮಾಡಬೇಕಾದ್ರೆ ನಾವು ಎಲ್ಲಿ ರೇಡಿಯೋ ಫೋನಿನ ಕಾರ್ಯಕ್ರಮ ಒಂದು ನಡೀತಾ ಇರಬೇಕಾದ್ರೆ ಒಬ್ರಿಗೊಬ್ರು ಫೋನ್ನಲ್ಲಿ ಹೆಸರುಗಳು ಕೇಳ್ತಾ ಬರ್ತಾ ಇದ್ವಿ. ಸೊ ಅವ್ರು ನಮ್ಮಲ್ಲಿ ಹೆಸರು ಹೇಳಬೇಕಾದ್ರೆ ಅವ್ರು ಯಾವ ಏರಿಯಾನಲ್ಲಿ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಿತ್ತು. ನಮ್ಗೆ ಖುಷಿ ಆಗ್ತಿತ್ತು, ಓ ನಮ್ಮ ಅಕ್ಕಪಕ್ಕದ ಏರಿಯಾನಲ್ಲಿ ಇವರು ಇದ್ದಾರಾ ಇವರು ಇದ್ದಾರಾ ಅಂತ. ನಾವು ಆ ಟೈಮಲ್ಲಿ ಒಂದು ಒಳ್ಳೆ ಎಂಥೂಸಿಯಾಸಮ್ ಏನು ಅಂದರೆ ಆಕಾಶವಾಣಿಗೆ ಫೋನ್ ಮಾಡಿ ಅವ್ರ ನಂಬರ್ನ ನಾವು ಇಸ್ಕೋತಾ ಇದ್ವಿ. ಸೊ ಒಬ್ರಿಗೊಬ್ರಿಗೆ ಅದು ನಂಬರ್ ಎಕ್ಸ್ಚೇಂಜ್ ಆಯಿತು. ಎಕ್ಸ್ಚೇಂಜ್ ಆದಮೇಲೆ ಒಬ್ರಿಗೊಬ್ರು ಫ್ರೆಂಡ್ಶಿಪ್ ಮಾಡ್ಕೊಂಡ್ವಿ. ಹೀಗೆ ಅದೊಂದು ದೊಡ್ಡ ಬಳಗ ಆಗಿ ಕ್ರಿಯೇಟ್ ಆಯಿತು. ಎಲ್ಲ ಸೇರಿ ಇವತ್ತಿಗೆ ಸಮುದ್ರತ ಬಳಗ ಅಂತ ಬಂದಿದೆ. ತುಂಬಾ ಜನ ಒಳ್ಳೆ ಫ್ರೆಂಡ್ಸ್ ಆಗಿದ್ದೀವಿ. ನಮ್ಮ ಅಕ್ಕಪಕ್ಕದ ಹಳ್ಳಿಗಳಿಂದ ಕೂಡ ಕೇಳುಗರು ಬಂದು ಈ ಕಾರ್ಯಕ್ರಮದಲ್ಲಿ ಇರೋದ್ರಿಂದ ಅವ್ರ ಹಳ್ಳಿ ವಾತಾವರಣದ ವಿಚಾರ, ಅಲ್ಲಿಯ ಏನಿದೆ, ಏನಾದರೂ ಒಂದು ಹೊಸ ಬಗೆಯಾಗಿ ಏನಾದರೂ ಇರುವಂಥದ್ದು, ರೈತರು ತುಂಬಾ ಜನ ನಮಗೆ ಸ್ನೇಹಿತರಾಗಿದ್ದಾರೆ. ಸೊ ಈ ಸಮುದ್ರತ ಬಳಗದಿಂದ ರೈತ ಕಾರ್ಯಕ್ರಮ ಅಂತೂ ತುಂಬಾ ಹೆಚ್ಚಿನ ಗಟ್ಟಲೆ ನಡೀತಾ ಇದೆ ಸರ್. ಇದಂತೂ ತುಂಬಾ ಖುಷಿ ಸಮಾಚಾರ. ಇವತ್ತಿಗೂ ಅಷ್ಟೇ ಯಾವ್ದಾದ್ರು ಫೋರಂ ಅಲ್ಲಿ ನಮ್ಮ ಇದಕ್ಕೆ ಕೇಶವಮೂರ್ತಿ ಸರ್ ಇದ್ದಾರೆ, ಅವ್ರು ಇದನ್ನ ನೋಡ್ಕೊಳ್ಳುವಂತವ್ರು. ಅವ್ರ ಮೂಲಕ ಈ ರೈತರ ಸಮಸ್ಯೆದು ರೈತರ ಕಾರ್ಯಕ್ರಮ ಅದಕ್ಕೆ ಬೇಕಾಗಿರುವಂತ ಬೆಳವಣಿಗೆ ಕಾರ್ಯಕ್ರಮಗಳನ್ನ ಹೆಚ್ಚಾಗಿ ಮಾಡ್ಕೊಡ್ತಾ ಇದ್ದಾರೆ ಸರ್.
0: ಈಗ ನಮ್ಮ ಆಕಾಶವಾಣಿ ತಕ್ಷಣ ವಿವಿಧ ರೀತಿಯ ಕಾರ್ಯಕ್ರಮಗಳು, ಇದರಲ್ಲಿ ನಿಮ್ಮ ಶ್ರೋತೃ ಸಂಘಕ್ಕೆ ವಿಶೇಷವಾಗಿ ನೀವು ಗಮನಿಸಿದ ಹಾಗೆ ಯಾವೊಂದು ಕಾರ್ಯಕ್ರಮ ಹೆಚ್ಚಾಗಿ ಜನ ಕೇಳ್ತಿದ್ದಾರೆ ಅಂತ ತಾವು ಗಮನಿಸಿರಬಹುದಾ?
1: ಸರ್, ನಾನು ಹೇಳಿದಂಗೆ ರೈತರದು ಕೃಷಿ ರಂಗ ತುಂಬಾನೇ ಅದು ಒಳ್ಳೆ ಪಾಪ್ಯುಲರ್. ಯಾಕಂದ್ರೆ ಮೈಸೂರು ನಗರದ ಸುತ್ತಮುತ್ತ ಇರುವಂತಹ ಎಷ್ಟೋ ಗ್ರಾಮಗಳಿಗೆ ಆಕಾಶವಾಣಿ ತಲುಪ್ತಾ ಇದೆ. ಅದ್ರ ಮೂಲಕ ಕೃಷಿ ರಂಗದ ಒಂದು ಉಪಯೋಗನ ತುಂಬಾ ಚೆನ್ನಾಗಿ ಪಡ್ಕೋತಾ ಇದ್ದಾರೆ,
0: ಮಾಹಿತಿ ನೀಡ್ತಾ ಇದೆ.
1: ಒಳ್ಳೆ ಅದಕ್ಕೆ ಬೇಕಾಗಿರುವಂತಹ ಮಾಹಿತಿ ಕೂಡ ಆಕಾಶವಾಣಿಯಿಂದ ಚೆನ್ನಾಗಿ ಅವ್ರಿಗೆ ಪರಿಪೂರ್ಣವಾಗಿ ಸಿಗ್ತಾ ಇದೆ. ಆಮೇಲೆ ಆಕಾಶವಾಣಿ ಪ್ರೆಮಿಸಿಸ್ ಅಲ್ಲೇ ನಾವು ಈ ಕೃಷಿ ರಂಗಕ್ಕೆ ಸಂಬಂಧಪಟ್ಟಂತೆ ಈ ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ಎಲ್ಲ ಕಾರ್ಯಕ್ರಮ ತಗೊಂಡಾಗ ನಮ್ಮ ಕೇಳುಗರ ಮೂಲಕನೇ ಅದನ್ನ ಮಾಡಿಸ್ಕೊಟ್ಟಿದ್ದಾರೆ ಆಕಾಶವಾಣಿಯವರು. ಸೊ ಅದೊಂದು ಹೆಚ್ಚುಗಾರಿಕೆ ಅಂತ ಹೇಳ್ಕೋಬಹುದು. ಅದು ಬಿಟ್ಟರೆ ನಮ್ಮ ಮಹಿಳಾ ಕಾರ್ಯಕ್ರಮ, ಮಹಿಳಾ ರಂಗದಲ್ಲಿ ನಾವು ಎಲ್ಲ ಮಹಿಳೆಯರು ಹೆಚ್ಚಾಗಿ ಭಾಗವಹಿಸ್ತಾ ಇದ್ದೀವಿ. ಅದರಲ್ಲಿ ಬರುವಂತಹ ವೈದ್ಯಕೀಯ ಕಾರ್ಯಕ್ರಮ ಆಗಿರ್ಬಹುದು ಅಥವಾ ಇತರೆ ಯಾವುದೇ ಗೃಹ ಸದುಪಯೋಗ ಕಾರ್ಯಕ್ರಮಗಳು ಕೂಡ ಎಲ್ಲ ನಮ್ಗೆ ತುಂಬಾ ಚೆನ್ನಾಗಿ ತಲುಪ್ತಾ ಇದೆ ಸರ್.
0: ಅನಿತಾ ಅಶೋಕ್ ಅವರೇ, ನಮ್ಮೆಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದಗಳು, ನಮಸ್ತೆ.
1: ಸರ್, ಇಂತ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಬಳಗದ ಬಗ್ಗೆನೂ ಹೆಚ್ಚಿನ ಮಾಹಿತಿಯನ್ನು ಕೊಡಿಸಿದ್ದೀರಿ. ಸೊ ಆಕಾಶವಾಣಿ ಕೇಳುಗರು ಇನ್ನೂ ಹೆಚ್ಚು ಬೆಳೀಲಿ, ಇಂಥದ್ದೆಲ್ಲ ಕೇಳ್ಕೊಳ್ತಾ ಅವರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಲಿ ಅನ್ನೋದೇ ನಮ್ಮ ಆಶಯ.
2: ಇದುವರೆಗೂ ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ ಕೇಳಿ

0: ಸಮಯ 7:22. ನೀವು ಕೇಳ್ತಾ ಇದ್ರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಈಗ ಕೇಳೋಣ ಕಗ್ಗದ ಸಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್.
1: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ನಾರು ಚಂದ್ರಮಂಡಲಕಂತೆ, ನೂರಾರು ಚೂರುಗಳು ಸತ್ಯಚಂದ್ರನವು. ಚೂರುಗಳು 16 ಚಂದ್ರಮಂಡಲಕಂತೆ, ನೂರಾರು ಚೂರುಗಳು ಸತ್ಯಚಂದ್ರನವು.

ಚಂದ್ರನಿಗೆ ಷೋಡಶ ಕಲಾಪೂರ್ಣನೆನ್ನುತ್ತಾರೆ. ಮನವ ಶೋಧಿಸಬೇಕು ನಿತ್ಯ, ದಿನ ದಿನವೂ ಮಾಡುವ ಪಾಪ ಪುಣ್ಯದ ವೆಚ್ಚ. ಮನವ ಶೋಧಿಸಬೇಕು ನಿತ್ಯ, ಧರ್ಮ ಅಧರ್ಮ ವಿಂಗಡಿಸಿ, ಅಧರ್ಮದ ನರಗಳ ಬೇರ ಕತ್ತರಿಸಿ, ನಿರ್ಮಲಾಚಾರದಿ ಚರಿಸಿ, ಪರಬೊಮ್ಮ ಮೂರ್ತಿ ಪಾದ ಕಮಲವ ಭಜಿಸಿ ಎಂಬ ದಾಸರ ಪದದಂತೆ ಡಿ ವಿ ಜಿಯವರು ದೈವನಿಷ್ಠೆಯ ಲಕ್ಷಣ ಹೇಳುತ್ತಾರೆ. ಪ್ರತಿ ದಿವಸ ಆತ್ಮಪರೀಕ್ಷೆ, ಪ್ರತಿ ದಿವಸದ ಆತ್ಮಶೋಧನೆ, ಪ್ರತಿ ಕ್ಷಣದ ಧರ್ಮಚಿಂತನೆ, ಪ್ರತಿ ಕ್ಷಣದ ಲೋಕಹಿತ ಸೇವನೆ, ಇವನ್ನು ಬೆಳೆಸಿಕೊಂಡರೆ ದೈವಾನುಗ್ರಹವು ತಾನಾಗಿ ಒದಗಿ ಬಂದು ಸತ್ಯ ದರ್ಶನವಾಗುತ್ತದೆ. ಶ್ರದ್ಧೆ ಇದ್ದರೆ ಗೆದ್ದೆ ಅನ್ನುವಂತೆ ಶ್ರದ್ಧೆ ಮುಖ್ಯ. ತಮಸೋ ಮಾಂ ಜ್ಯೋತಿರ್ಗಮಯ, ಅಸತೋ ಮಾಂ ಸದ್ಗಮಯ. ಪೂರ್ಣಚಂದ್ರನಾಗಲು, ಸತ್ಯದ ಹುಣ್ಣಿಮೆಯಾಗಲು ಕಾಲ ಬೇಕು. ಇಫ್ ಪೀಪಲ್ ಥ್ರೋ ಬ್ರಿಕ್ಸ್, ಯೂಸ್ ಇಟ್ ಫಾರ್ ಕನ್ಸ್ಟ್ರಕ್ಷನ್. ದೋಷಗಳನ್ನು ಗುಣವಾಗಿ ಪರಿವರ್ತಿಸಬೇಕು. ತಂದೆ ವರ್ತಮಾನ ಪತ್ರಿಕೆಯನ್ನು ಓದ್ತಾ ಇರ್ತಾನೆ, ಮಗ ಗಲಾಟೆ ಮಾಡ್ತಿರ್ತಾನೆ. ಅದಕ್ಕೆ ಏನಾದರೂ ಮಾಡಿ ಇವನ್ನ ಎಂಗೇಜ್ ಮಾಡಿಬಿಟ್ರೆ ನಾನು ಚೆನ್ನಾಗಿ ಓದಬಹುದು ಅಂತ ಅವರು ಯೋಚನೆ ಮಾಡಿ ಏನು ಮಾಡಿದರು ಅಂದರೆ, ಭೂಗೋಳದ ಚಿತ್ರಪಟವನ್ನು ಹರಿದು ಚೂರು ಚೂರು ಮಾಡಿ ಅವನ ಮಗನ ಕೈಯಲ್ಲಿ ಕೊಟ್ಟ. ಆ ಮಗ ಎಷ್ಟು ಯೋಚನೆ ಮಾಡಿ ಅದನ್ನು ಗ್ಲೋಬ್ ಸರಿ ಮಾಡಲಿಕ್ಕೆ ಹೋಗಲಿಲ್ಲ, ಅದ್ರ ಹಿಂದ್ಗಡೆ ತಿರುಗಿಸಿದ. ಅಲ್ಲಿ ಮನುಷ್ಯನ ಚಿತ್ರವಿತ್ತು. ಆ ಮನುಷ್ಯನ ಅಂಗಾಂಗಗಳನ್ನು, ಅವಯವಗಳನ್ನು ಸರಿಯಾಗಿ ಜೋಡಿಸಿದ ಹಾಗೆ ಕರೆಕ್ಟಾಗಿ ಹಿಂದಿನ ಚಿತ್ರ ಗ್ಲೋಬ್ ಸರಿಯಾಗಿ ಹೋಯಿತು. ಇವನೇನೋ ಪ್ಲ್ಯಾನ್ ಮಾಡಿದ್ದ, ಏನಾದರೂ ಮಾಡಿ ಇವನಿಗೆ ಒಂದು ಕೆಲಸ ಕೊಟ್ಬಿಟ್ರೆ ನಾನು ಆರಾಮಾಗಿ ಹೋಗ್ಬೋದು ಅಂತೇಳಿ. ಹಾಗೆ ಬಗೆಯನ್ನು ಅರಿತು ನೀನು ಜೀವನ ನಡೆಸಿದಾಗ ನಿನ್ನ ಜೀವನವು ಸುಖಪೂರ್ಣವಾಗುತ್ತದೆ, ಆನಂದಮಯವಾಗುತ್ತದೆ.

ನೀಡು ದೂರಮತಿ ಮನಸುಗಳ ನಡುವೆ. ತಿಳಿವಿಗೊಳಿ ತೆನಿಸಿದುದು ನಡೆಯೊಳೆ ತಕ್ಕರಿದು ಕುಳಿಮೇಡು ದೂರಮತಿ ಮನಸುಗಳ ನಡುವೆ. ಒಳಗಿನ ಎಣ್ಣೆ ಬತ್ತಿಗಳೆರಡು ಮೊಡಬೆರೆಯ ಬೆಳಕು ಜೀವೋನ್ನತಿಗೆ ಮಂಕುತಿಮ್ಮ. ಒಳಗಿನ ಎಣ್ಣೆ ಬತ್ತಿಗಳೆರಡು ಮೊಡಬೆರೆಯ ಬೆಳಕು ಜೀವೋನ್ನತಿಗೆ ಮಂಕುತಿಮ್ಮ.

0: ಭಯವಾಗುತ್ತದೆ. ಹೃದಯದ ಮಾತಿಗೆ ಓಗೊಡದೆ ದುರ್ಯೋಧನ ಕೆಟ್ಟ. ಅವನೇ ಹೇಳುತ್ತಾನೆ, ಜಾನಾಮಿ ಧರ್ಮಂ ನಚಮೇ ಪ್ರವರ್ತಿಹಿ, ಜಾನಾಮಿ ಅಧರ್ಮ ಅಧರ್ಮಂ ನಚಮೇ ನಿವರ್ತಿಹಿ. ಧರ್ಮ ಗೊತ್ತಿದ್ದರೂ ಅನುಸರಿಸಲು ಆಗುತ್ತಿಲ್ಲ, ಅಧರ್ಮ ಗೊತ್ತಿದ್ದರೂ ಬಿಡಲು ಆಗುತ್ತಿಲ್ಲ. ಹಾಗೆ ಸಾಧನೆಯಂತೆ ಸಿದ್ಧಿ, ನಡೆ ನುಡಿಯಲ್ಲಿ ಒಂದಾದ ಮನೆಗೆ ನಾನು ಶರಣೆಂಬನ್ನುವಂಥ ಶರಣರ ನುಡಿಯಿದೆ. ನಮ್ಮ ಅಂತರಂಗದೊಳಗೆ ಎಣ್ಣೆ ಬತ್ತಿಗಳಂತಿರುವ ಬುದ್ಧಿ ಮತ್ತು ಮನಸ್ಸುಗಳನ್ನು ಒಂದುಗೂಡಿಸಲು ಪ್ರಯತ್ನಿಸಬೇಕು. ನುಡಿ ಮತ್ತು ನಡವಳಿಕೆ ಸೇರಬೇಕು. ವಜ್ರಕ್ಕೆ ಬಂಗಾರದ ಕಟ್ಟು ಕೂಡಿಸಿದಂತೆ ಆಗುತ್ತದೆ, ಹೊಳಪು ಬರುತ್ತದೆ. ಜೀವನ ಉಜ್ಜೀವನಗೊಳಿಸಲು ಟಾರ್ಚ್ ಬೆರರ್ ಆಗಿ ಬೆಳಕಿನಂತೆ ಸಹಾಯವಾಗುತ್ತದೆ. ಗುಂಡಿ ಮತ್ತು ದಿಬ್ಬಗಳೇ ಇರುವ ಅಂತರ ಬುದ್ಧಿಶಕ್ತಿ ಮತ್ತು ಮನಸ್ಸುಗಳ ನಡುವೆ ಇವೆ. ಅವುಗಳನ್ನು ಸಮೀಕರಣ ಮಾಡುವುದು ಹಿಂದೆ ತಿಳಿಸಿದ ಉಪಾಯಗಳಿಂದ ಮಾತ್ರ ಸಾಧ್ಯ.
1: ಕಗ್ಗದ ಸಿರಿ, ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಆರ್ ಚಂದ್ರಿಕಾ, ವ್ಯಾಖ್ಯಾನ ಡಾಕ್ಟರ್ HS ಘಳಿಗಿ, ಸಂಯೋಜನೆ MG ಶ್ರೀಹರ್ಷನ್, AV ವಿನೋದ್ ಕುಮಾರ್ ಹಾಗೂ TV ವಿದ್ಯಾಶಂಕರ್. ನಿರ್ಮಾಣ MM ಶಿವರಾಮ್. ಕಗ್ಗದ ಸಿರಿ.
2: ಬೆಳ್ಳಿ ತೆರೆಯ ಬೆಳಗಿದ ಬಂಧುರದ ಹಾಡುಗಳು,
3: ನೀ ಬಂದು ನಿಂತಾಗ ನಿಂತು ನೀನಕ್ಕಾಗ,
4: ಭಾವ ಭಿತ್ತಿಯೊಳಗೆ ಅಚ್ಚೊತ್ತಿದ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸಾಲುಗಳು,
2: ನೆನಪಿನ ನೆಪದಲ್ಲಿ ನಮ್ಮನ್ನು ಹಿಡಿದಿಡುವ ಒನಪಾದ ಪದಗಳು, ಹಾಡು ಹಳೆತು ಭಾವ ಎಂದಿದ್ದರೂ ಹೊಸತು,
4: ಹಳೆಯ ಬಂಗಾರದ ಗೀತೆಗಳು,
2: ವಿವಿಧ ಭಾರತೀಯ ಅಂಗಳದಿಂದ ನಿಮ್ಮ ಅಂತರಾಳಕ್ಕೆ ತಪ್ಪದೆ ಕೇಳಿ ಓಲ್ಡ್ ಇಸ್ ಗೋಲ್ಡ್,
4: ಪ್ರತಿ ಬೆಳಿಗ್ಗೆ 10:02 ಓಲ್ಡ್ ಇಸ್ ಗೋಲ್ಡ್
2: ಹಾಗೂ ಸಂಜೆ 5:02 ನಿಮ್ಮ ಕನಸುಗಳಿಗೆ ಕೊಂಚ ಹಿಡಿದಿದ್ದು ಆಕಾಶವಾಣಿ, ಚಿಂತೆಗಳ ನಡುವೆ ನೆಮ್ಮದಿ ಕೊಟ್ಟದ್ದು ಆಕಾಶವಾಣಿ, ಒಂಟಿತನದಲ್ಲಿ ಜೊತೆಯಾದದ್ದು ಆಕಾಶವಾಣಿ, ಮಾತಿಲ್ಲದ ಮೌನಕ್ಕೂ ಧ್ವನಿ ನೀಡಿದ್ದು ಆಕಾಶವಾಣಿ, ಅಪ್ಪನ ಹೆಗಲಿಗೆ ಸಾಥಿಯಾದದ್ದು, ಅಮ್ಮನ ಲಾಲಿ ಹಾಡಿಗೆ ದನಿಯಾದದ್ದು ಆಕಾಶವಾಣಿ, ಮಳೆ ಬಂದಾಗ ಕವಿತೆಯಾದದ್ದು, ಕಾಫಿ ಹೊತ್ತಲ್ಲಿ ಹಾಡಾದದ್ದು ಆಕಾಶವಾಣಿ. ನಿಮ್ಮ ನೆನಪಿನ ಎಷ್ಟೋ ಕಥೆಗಳು ನಮ್ಮ ಹೆಸರಲ್ಲಿ, ಬಾಲ್ಯ ಹರೆಯ ಮುಪ್ಪು, ಬದುಕ ಹಾದಿಯ ಪ್ರತಿ ಹೆಜ್ಜೆಗೂ ಗೆಜ್ಜೆಯಾದ ಅಚ್ಚುಕಟ್ಟಾದ ರಾಗದ ಹನಿ, ನಿಮ್ಮ ಹೃದಯದ ಸಾಥಿ ಆಕಾಶವಾಣಿಗೆ ಈಗ 90 ಸಂಭ್ರಮ. ನಿಮ್ಮ ಪ್ರೀತಿಗೆ ನಾವು ಚಿರಋಣಿ. ಆಕಾಶವಾಣಿ, ಅಂದು ಇಂದು ಎಂದೆಂದೂ.

ಹೃದಯದ ಮಾತನ್ನು ಕೇಳಬೇಕು, ಅಂದರೆ ಅಂತರವಾಣಿಗೆ ಓಗೊಡಬೇಕು, ಅದನ್ನು ಅನುಸರಿಸಬೇಕು ಅಂತ ಡಿ ವಿ ಜಿಯವರು ಸೂಚಿಸುತ್ತಾರೆ. ಜೀವನದ ಉನ್ನತಿಯ ಶಿಖರವೇರಲು

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಸಮಯ ಆಗ್ತಾ ಇದೆ 7:35. ಈಗ ಕನ್ನಡದಲ್ಲಿ ವಾರ್ತೆಗಳನ್ನ ಕೇಳೋಣ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆ ನಾರಾಯಣಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ತಮಿಳುನಾಡಿನಲ್ಲಿ ಹೊಸ ಪಕ್ಷ ಅಧಿಕಾರಕ್ಕೆ ಬರಬೇಕೆಂಬ ಜನಾದೇಶಕ್ಕೆ ಗೌರವ, ಎಐಎಡಿಎಂಕೆ ಜೊತೆ ಮಾತುಕತೆ ಇಲ್ಲ, ಡಿಎಂಕೆ ಮುಖ್ಯಸ್ಥ ಎಂಕೆ ಸ್ಟಾಲಿನ್. ಬಿಹಾರದಲ್ಲಿ ಸಚಿವ ಸಂಪುಟ ವಿಸ್ತರಣೆ, 32 ಸಚಿವರ ಪದಗ್ರಹಣ. ಆಪರೇಷನ್ ಸಿಂಧೂರ, ಭಯೋತ್ಪಾದನೆ ವಿರುದ್ಧ ರಕ್ಷಿಸಿಕೊಳ್ಳುವ ಎಲ್ಲಾ ಹಕ್ಕನ್ನು ರಾಷ್ಟ್ರ ಹೊಂದಿದೆ, ಭಾರತ ಪ್ರತಿಪಾದನೆ. ಐಪಿಎಲ್ ಟಿ20 ಕ್ರಿಕೆಟ್, ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ಟಾಸ್ ಗೆದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ. ತಮಿಳುನಾಡಿನಲ್ಲಿ ರಾಜಕೀಯ ಬಿಕ್ಕಟ್ಟಿನ ನಡುವೆ ಹೊಸ ಸರ್ಕಾರ ರಚನೆಗೆ ಕಸರತ್ತು ಮುಂದುವರೆದಿದೆ. ರಾಜ್ಯಪಾಲ ರಾಜೇಂದ್ರ ಹರ್ಲೇಕರ್ ಅವರು ಇಂದು ಟಿವಿಕೆ ವರಿಷ್ಠ ಜೋಸೆಫ್ ವಿಜಯ್ ಅವರನ್ನು ಲೋಕಭವನಕ್ಕೆ ಆಹ್ವಾನಿಸಿದರು. ಸರ್ಕಾರ ರಚಿಸಲು ಅಗತ್ಯವಿರುವ ಬಹುಮತದ ಬೆಂಬಲವನ್ನು ಸಾಬೀತುಪಡಿಸುವಂತೆ ರಾಜ್ಯಪಾಲರು ವಿಜಯ್ ಅವರಿಗೆ ವಿವರಿಸಿದ್ದಾರೆ ಎಂಬುದಾಗಿ ಲೋಕಭವನದ ಪ್ರಕಟಣೆ ತಿಳಿಸಿದೆ. ಚುನಾವಣೆ ಫಲಿತಾಂಶ ಘೋಷಣೆಯಾದ ನಂತರ ಇದು ಅವರ ಎರಡನೇ ಭೇಟಿಯಾಗಿದೆ. ಇನ್ನೊಂದೆಡೆ ತಮಿಳುನಾಡಿನಲ್ಲಿ ಹೊಸ ಪಕ್ಷ ಅಧಿಕಾರಕ್ಕೆ ಬರಬೇಕೆಂಬ ಜನಾದೇಶವನ್ನು ಡಿಎಂಕೆ ಗೌರವಿಸುತ್ತದೆ, ಮತ್ತೊಂದು ಸಾಂವಿಧಾನಿಕ ಬಿಕ್ಕಟ್ಟು ಅಥವಾ ಚುನಾವಣೆಯನ್ನು ಬಯಸುವುದಿಲ್ಲ ಎಂದು ಡಿಎಂಕೆ ಮುಖ್ಯಸ್ಥ ಎಂಕೆ ಸ್ಟಾಲಿನ್ ಹೇಳಿದ್ದಾರೆ. ನೂತನ ಸರ್ಕಾರ ರಚನೆಗೆ ಡಿಎಂಕೆ ಯಾವುದೇ ರೀತಿಯ ಅಡ್ಡಿಯುಂಟು ಮಾಡುವುದಿಲ್ಲ ಎಂದ ಅವರು, ನೂತನ ಸರ್ಕಾರ ರಚನೆಗೆ ತಮ್ಮ ಪಕ್ಷ ಎಐಎಡಿಎಂಕೆ ಜೊತೆ ಮಾತುಕತೆ ನಡೆಸುತ್ತಿದೆ ಎಂಬ ವದಂತಿಗಳನ್ನು ತಳ್ಳಿಹಾಕಿದರು. ಬಿಹಾರ ಮುಖ್ಯಮಂತ್ರಿ ಸಾಮ್ರಾಜ್ ಚೌಧರಿ ಇಂದು ತಮ್ಮ ಸಚಿವ ಸಂಪುಟವನ್ನು ವಿಸ್ತರಿಸಿದರು. ಪಾಟ್ನಾದ ಗಾಂಧಿ ಮೈದಾನದಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯಪಾಲ ನಿವೃತ್ತ ಲೆಫ್ಟಿನೆಂಟ್ ಜನರಲ್ ಸೈಯದ್ ಅತಾ ಹಸ್ನೈನ್ ಅವರು ಹೊಸದಾಗಿ ನೇಮಕಗೊಂಡ 32 ಸಚಿವರಿಗೆ ಅಧಿಕಾರ ಮತ್ತು ಗೌಪ್ಯತೆಯನ್ನು ಬೋಧಿಸಿದರು. ಬಿಜೆಪಿಯ 15 ಶಾಸಕರು, ಜೆಡಿಯುನಿಂದ 13, ರಾಮ್ವಿಲಾಸ್ ಬಣದ ಲೋಕ ಜನಶಕ್ತಿ ಪಕ್ಷದಿಂದ ಇಬ್ಬರು ಹಾಗೂ ಹಿಂದೂಸ್ತಾನಿ ಆವಾಮ್ ಮೋರ್ಚಾ ಮತ್ತು ರಾಷ್ಟೀಯ ಲೋಕ ಮೋರ್ಚಾದಿಂದ ತಲಾ ಒಬ್ಬರು ಸಚಿವರಾಗಿ ಪ್ರಮಾಣವಚನ ಸ್ವೀಕರಿಸಿದರು. ಜೆಡಿಯು ಅಧ್ಯಕ್ಷ ನಿತೀಶ್ ಕುಮಾರ್ ಅವರ ಪುತ್ರ ನಿಶಾಂತ್ ಕುಮಾರ್ ಕೂಡ ನೂತನ ಸಂಪುಟಕ್ಕೆ ಸೇರ್ಪಡೆಯಾಗಿದ್ದು, ಈ ಮೂಲಕ ಜೆಡಿಯುನ ಒಟ್ಟು ಸಚಿವರ ಸ್ಥಾನ 15ಕ್ಕೆ ಏರಿಕೆಯಾಗಿದೆ. ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಸಚಿವರಾದ ರಾಜನಾಥ್ ಸಿಂಗ್, ಅಮಿತ್ ಶಾ ಮತ್ತು ಜೆಪಿ ನಡ್ಡಾ, ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನವೀನ್, ಜೆಡಿಯು ರಾಷ್ಟೀಯ ಅಧ್ಯಕ್ಷ ನಿತೀಶ್ ಕುಮಾರ್ ಸೇರಿದಂತೆ ಎನ್ಡಿಎ ನಾಯಕರು ಉಪಸ್ಥಿತರಿದ್ದರು. ಅಸ್ಸಾಂ, ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳ ಮತ್ತು ಪುದುಚೇರಿ ಹಾಗೂ ಉಪಚುನಾವಣೆಗಳು ನಡೆದ ರಾಜ್ಯಗಳಲ್ಲಿ ಜಾರಿಯಲ್ಲಿ ಇದ್ದ ಮಾದರಿ ನೀತಿ ಸಮಿತಿಯನ್ನು ತೆಗೆದುಹಾಕಲಾಗಿದೆ. ಕೇಂದ್ರ ಸಂಪುಟ ಕಾರ್ಯದರ್ಶಿ, ರಾಜ್ಯ ಮುಖ್ಯ ಕಾರ್ಯದರ್ಶಿಗಳು ಮತ್ತು ಮುಖ್ಯ ಚುನಾವಣಾ ಅಧಿಕಾರಿಗಳಿಗೆ ರವಾನಿಸಿರುವ ಪತ್ರದಲ್ಲಿ ಈ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ವಿಧಾನಸಭಾ ಚುನಾವಣೆಯ ಫಲಿತಾಂಶಗಳು ಘೋಷಣೆಯಾಗಿರುವುದರಿಂದ ಮಾದರಿ ನೀತಿ ಸಮಿತಿಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ತೆಗೆದುಹಾಕಲಾಗಿದೆ ಎಂದು ಚುನಾವಣಾ ಆಯೋಗ ತಿಳಿಸಿದೆ. ಆದಾಗ್ಯೂ ಪಶ್ಚಿಮ ಬಂಗಾಳದ ಫಾಲ್ಟಾ ವಿಧಾನಸಭಾ ಕ್ಷೇತ್ರದಲ್ಲಿ ಹೊಸದಾಗಿ ಚುನಾವಣೆಗೆ ಆದೇಶಿಸಿರುವುದರಿಂದ ಆ ಕ್ಷೇತ್ರದಲ್ಲಿ ಮಾದರಿ ನೀತಿ ಸಂಹಿತೆ ಜಾರಿಯಲ್ಲಿ ಇರುತ್ತದೆ ಎಂದು ಆಯೋಗ ತಿಳಿಸಿದೆ. ಫಾಲ್ಟಾ ವಿಧಾನಸಭಾ ಕ್ಷೇತ್ರದ ಮತದಾನ ಈ ತಿಂಗಳ 21ರಂದು ನಡೆಯಲಿದ್ದು, ಮತ ಎಣಿಕೆ ಇದೇ 24ರಂದು ನಡೆಯಲಿದೆ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯ ಮೊದಲ ವಾರ್ಷಿಕೋತ್ಸವವನ್ನು ಆಚರಿಸಲಾಗುತ್ತಿದೆ. ಈ ಕಾರ್ಯಾಚರಣೆಯು ಭಯೋತ್ಪಾದನೆ, ದೇಶದ ಸಾರ್ವಭೌಮತ್ವ ಮತ್ತು ನಾಗರಿಕರ ಸುರಕ್ಷತೆಗೆ ಬೆದರಿಕೆ ಒಡ್ಡುವ ಎಲ್ಲಾ ಶಕ್ತಿಗಳಿಗೆ ತಕ್ಕ ಪ್ರತ್ಯುತ್ತರ ನೀಡುವ ಸಂಕಲ್ಪದ ನಿರ್ಣಾಯಕ ನಿದರ್ಶನವಾಗಿದೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯು ಭಾರತದ ಶಾಂತಿ, ಏಕತೆ ಮತ್ತು ಸಾರ್ವಭೌಮತ್ವ ಕದ್ದಡಲು ಪ್ರಯತ್ನಿಸುತ್ತಿರುವ ಭಯೋತ್ಪಾದಕ ಶಕ್ತಿಗಳು ಮತ್ತು ಭಯೋತ್ಪಾದನೆ ಪ್ರಾಯೋಜಕ ದೇಶಗಳಿಗೆ ಭಾರತ ದೃಢವಾಗಿ ಪ್ರತಿಕ್ರಿಯಿಸಿದ ನಿರ್ಣಾಯಕ ಕ್ಷಣವಾಗಿದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ಒಂದು ವರ್ಷದ ಹಿಂದೆ ಭಾರತದ ಸಶಸ್ತ್ರ ಪಡೆಗಳು ಆಪರೇಷನ್ ಸಿಂಧೂರ ಸಮಯದಲ್ಲಿ ತೋರಿದ ಅಪ್ರತಿಮ ಧೈರ್ಯ, ನಿಖರತೆ ಮತ್ತು ದೃಢ ಸಂಕಲ್ಪವನ್ನು ಮರೆಯಲಾಗದು ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಪಹಲ್ಗಾಮ್ನಲ್ಲಿ ಮುಗ್ಧ ಭಾರತೀಯರ ಮೇಲೆ ದಾಳಿ ಮಾಡಲು ಧೈರ್ಯ ಮಾಡಿದವರಿಗೆ ಸಶಸ್ತ್ರ ಪಡೆಗಳು ತಕ್ಕ ಪಾಠ ಕಲಿಸಿವೆ. ಅದಕ್ಕಾಗಿ ಇಡೀ ರಾಷ್ಟ್ರ

0: ಭಾರತದ ಪಡೆಗಳ ಶೌರ್ಯಕ್ಕೆ ವಂದಿಸುತ್ತದೆ ಎಂದು ಅವರು ತಿಳಿಸಿದ್ದಾರೆ. ಆಪರೇಷನ್ ಸಿಂಧೂರ ಪಾಕಿಸ್ತಾನದಿಂದ ಗಡಿಯಾಚುಕಿನ ಭಯೋತ್ಪಾದನೆಯ ವಿರುದ್ದ ತನ್ನನ್ನು ತಾನು ರಕ್ಷಿಸಿಕೊಳ್ಳುವ ರಾಷ್ಟದ ಸಂಕಲ್ಪವನ್ನು ಪ್ರದರ್ಶಿಸಿತು ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಗಡಿಯಾಚುಕಿನ ಭಯೋತ್ಪಾದನೆಯನ್ನು ಪ್ರಾಯೋಜಿಸಿದ್ದಕ್ಕಾಗಿ ಆಪರೇಷನ್ ಸಿಂಧೂರ ಸಮಯದಲ್ಲಿ ಪಾಕಿಸ್ತಾನಕ್ಕೆ ಸೂಕ್ತ ಉತ್ತರ ನೀಡಿರುವುದಾಗಿ ಭಾರತ ಹೇಳಿದೆ. ನವದೆಹಲಿಯಲ್ಲಿ ಇಂದು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣದೀಪ್ ಜೈಸ್ವಾಲ್, ಗಡಿಯಾಚುಕಿನ ಭಯೋತ್ಪಾದನೆಯನ್ನು ಪಾಕಿಸ್ತಾನ ಬಹಳ ಹಿಂದಿನಿಂದಲೂ ತನ್ನ ರಾಜನೀತಿಯ ಸಾಧನವಾಗಿ ಬಳಸುತ್ತಿದೆ ಎಂದು ದೂರಿದರು. ಭಯೋತ್ಪಾದನೆ ವಿರುದ್ದ ತನ್ನನ್ನು ತಾನು ರಕ್ಷಿಸಿಕೊಳ್ಳುವ ಎಲ್ಲ ಹಕ್ಕನ್ನು ಭಾರತ ಹೊಂದಿದೆ ಮತ್ತು ಭಯೋತ್ಪಾದನೆ ವಿರುದ್ದ ಜಾಗತಿಕ ಹೋರಾಟವನ್ನು ಬಲಪಡಿಸಲು ಕೆಲಸ ಮಾಡುವುದನ್ನು ಮುಂದುವರಿಸುತ್ತದೆ ಎಂದು ಅವರು ಹೇಳಿದರು. ಕೆನಡಾದಲ್ಲಿ ಖಲಿಸ್ತಾನಿ ಗುಂಪುಗಳ ಕುರಿತ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಅವರು, ಉಗ್ರಗಾಮಿ ಮತ್ತು ಪ್ರತ್ಯೇಕತಾವಾದಿ ಗುಂಪುಗಳು ಕೆನಡಾದ ಪ್ರದೇಶವನ್ನು ಸುರಕ್ಷಿತ ಸ್ವರ್ಗವಾಗಿ ಬಳಸುವ ಬಗ್ಗೆ ಭಾರತ ನಿರಂತರವಾಗಿ ಕಳವಳ ವ್ಯಕ್ತಪಡಿಸಿದೆ ಎಂದು ತಿಳಿಸಿದರು. ತನ್ನ ನೆಲದಿಂದ ಕಾರ್ಯನಿರ್ವಹಿಸುತ್ತಿರುವ ಭಾರತ ವಿರೋಧಿ ಉಗ್ರಗಾಮಿ ಗುಂಪುಗಳ ವಿರುದ್ದ ಪರಿಣಾಮಕಾರಿ ಕ್ರಮ ಕೈಗೊಳ್ಳುವಂತೆ ಭಾರತ ಕೆನಡಾ ಸರ್ಕಾರವನ್ನು ಪದೇ ಪದೇ ಒತ್ತಾಯಿಸಿದೆ ಎಂದು ರಣಧೀರ್ ಜೈಸ್ವಾಲ್ ಹೇಳಿದರು. ಬೆಂಗಳೂರು ಆಕಾಶವಾಣಿ ಕೇಂದ್ರವು ತನ್ನ ವೈಭವಯುತ 90 ವರ್ಷಗಳ ಸಂಭ್ರಮಾಚರಣೆಯ ಅಂಗವಾಗಿ ನಾಳೆ ವಾಕಥಾನ್ 2026 ಎಂಬ ವಿಶೇಷ ಜಾಥಾ ಆಯೋಜಿಸಿದೆ. 90 ವರ್ಷಗಳ ಸಾರ್ಥಕ ಧ್ವನಿ, ಸಂಸ್ಕೃತಿ ಹಾಗೂ ಸದಭಿರುಚಿಯ ಸಂಪರ್ಕ ಸೇತು ಎಂಬ ಘೋಷವಾಕ್ಯದೊಂದಿಗೆ ನಡೆಯಲಿರುವ ಈ ಜಾಥಾ ನಾಳೆ ಬೆಳಗ್ಗೆ 6:30 ಬೆಂಗಳೂರಿನ ರಾಜಭವನ ರಸ್ತೆಯಲ್ಲಿ ಇರುವ ಆಕಾಶವಾಣಿ ಕೇಂದ್ರದಿಂದ ಪ್ರಾರಂಭವಾಗಲಿದೆ. ಈ ನಡಿಗೆಯು ಕಬ್ಬನ್ ಪಾರ್ಕ್ ಮೂಲಕ ವಿಧಾನಸೌಧದ ಮಾರ್ಗವಾಗಿ ಸಾಗಲಿದೆ. ದಶಕಗಳ ಕಾಲ ನಾಡಿನ ಕಲೆ, ಸಾಹಿತ್ಯ ಮತ್ತು ಪರಂಪರೆಯನ್ನು ಮನೆ ಮನೆಗೆ ತಲುಪಿಸಿದ ಆಕಾಶವಾಣಿಯ ಮೈಲಿಗಲ್ಲನ್ನು ಸ್ಮರಿಸಲು ಈ ವಾಕಥಾನ್ ಹಮ್ಮಿಕೊಳ್ಳಲಾಗಿದ್ದು, ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಆಹ್ವಾನ ನೀಡಲಾಗಿದೆ. ನಾಡಿನ ಸಂಸ್ಕೃತಿ ಮತ್ತು ಸಾರ್ವಜನಿಕರ ನಡುವಿನ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಆಯೋಜಿಸಲಾಗಿರುವ ಈ ವಿಶೇಷ ನಡಿಗೆಯಲ್ಲಿ ಆಕಾಶವಾಣಿ ಸಿಬ್ಬಂದಿ, ಕ್ರೀಡಾಪಟುಗಳು ಹಾಗೂ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ನವದೆಹಲಿಯಲ್ಲಿ ಇಂದು ವಿಯೆಟ್ನಾಂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಊಹೈ ಕ್ವಾನ್ ಅವರೊಂದಿಗೆ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಈ ವೇಳೆ ಉದಯೋನ್ಮುಖ ತಂತ್ರಜ್ಞಾನ, ನಾವೀನ್ಯತೆ, ಸಂಶೋಧನೆ ಮತ್ತು ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆಗಳಲ್ಲಿ ಸಹಕಾರವನ್ನು ಮತ್ತಷ್ಟು ಗಾಢಗೊಳಿಸುವ ಕುರಿತು ಉಭಯ ನಾಯಕರು ಚರ್ಚಿಸಿದರು. ಕೃತಕ ಬುದ್ದಿಮತ್ತೆ, ಸೈಬರ್ ಭದ್ರತೆ, ನಾವೀನ್ಯತೆ, ಪರಿಸರ ವ್ಯವಸ್ಥೆ ಮತ್ತು ತಂತ್ರಜ್ಞಾನ ವರ್ಗಾವಣೆ ಉಪಕ್ರಮಗಳಲ್ಲಿನ ಸಹಕಾರದ ಕುರಿತು ಉಭಯ ನಾಯಕರು ತಮ್ಮ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡರು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಡಾ ಜಿತೇಂದ್ರ ಸಿಂಗ್, ಕಳೆದ ದಶಕದಲ್ಲಿ ಭಾರತ ವಿಯೆಟ್ನಾಂ ನಡುವಿನ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯು ಹೊಸ ವೇಗವನ್ನು ಪಡೆದುಕೊಂಡಿದೆ. ಭಾರತ ಆಸಿಯಾನ್ ಸಂಶೋಧನೆ ಮತ್ತು ತರಬೇತಿ ಫೆಲೋಶಿಪ್ ಕಾರ್ಯಕ್ರಮದ ಅಡಿಯಲ್ಲಿ ವಿಯೆಟ್ನಾಂನ 10 ಸಂಶೋಧಕರು ಫೆಲೋಶಿಪ್ ಪಡೆದಿದ್ದಾರೆ ಎಂದು ತಿಳಿಸಿದರು. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವೀಯ ನವದೆಹಲಿಯಲ್ಲಿ ಇಂದು ಮಾರಿಷಸ್ ವಿದೇಶಾಂಗ ವ್ಯವಹಾರ ಮತ್ತು ಅಂತಾರಾಷ್ಟೀಯ ವ್ಯಾಪಾರ ಸಚಿವ ಧನಂಜಯ್ ರಾಮ್ಫುಲ್ ಅವರನ್ನು ಭೇಟಿಯಾದರು. ಕಾರ್ಮಿಕರ ಕಲ್ಯಾಣ ಮತ್ತು ಉದ್ಯೋಗಕ್ಕಾಗಿ ಬಲಿಷ್ಠ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ನಿರ್ಮಿಸಲು ಸಹಕರಿಸುವ ಬಗ್ಗೆ ಚರ್ಚೆ ನಡೆಸಲಾಯಿತು. ಭಾರತದ ನ್ಯಾಷನಲ್ ಕೆರಿಯರ್ ಸರ್ವಿಸ್ ಪೋರ್ಟಲ್ ಕಾರ್ಯಪಡೆಯನ್ನು ಸಬಲೀಕರಣಗೊಳಿಸಲು ತಂತ್ರಜ್ಞಾನವನ್ನು ಹೇಗೆ ಬಳಸಿಕೊಳ್ಳುತ್ತಿದೆ ಎಂಬುದರ ಬಗ್ಗೆ ರಾಮ್ಫುಲ್ ಅವರು ವಿಶೇಷ ಆಸಕ್ತಿ ವ್ಯಕ್ತಪಡಿಸಿದರು ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಸಚಿವ ಡಾ ಮನ್ಸುಖ್ ಮಾಂಡವೀಯ ತಿಳಿಸಿದ್ದಾರೆ. ಲಕ್ನೋದ ಭಾರತರತ್ನ ಅಟಲ್ ಬಿಹಾರಿ ವಾಜಪೇಯಿ ಏಕನ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ ಐಪಿಎಲ್ T20 ಕ್ರಿಕೆಟ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಲಕ್ನೋ ಸೂಪರ್ ಜೆಂಟ್ಸ್ ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಬ್ಯಾಟಿಂಗ್ ಆರಂಭಿಸಿರುವ ಎಲ್ಎಚ್ಜಿ ಇತ್ತೀಚಿನ ವರದಿಯಂತೆ 1.3 ಓವರ್ಗಳಲ್ಲಿ ವಿಕೆಟ್ ನಷ್ಟವಿಲ್ಲದೆ 12 ರನ್ ಮಾಡಿ ಆಡುತ್ತಿತ್ತು. ಈ ವೇಳೆ ಮಡ್ಡಿ ಮಳೆ ಅಡ್ಡಿಪಡಿಸಿದ್ದರಿಂದ ಪಂದ್ಯ ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಮಿಳುನಾಡಿನಲ್ಲಿ ಹೊಸ ಪಕ್ಷ ಅಧಿಕಾರಕ್ಕೆ ಬರಬೇಕೆಂಬ ಜನಾದೇಶಕ್ಕೆ ಗೌರವ, ಎಐಎಡಿಎಂಕೆ ಜೊತೆ ಮಾತುಕತೆ ಇಲ್ಲ, ಡಿಎಂಕೆ ಮುಖ್ಯಸ್ಥ ಎಂಕೆ ಸ್ಟಾಲಿನ್. ಬಿಹಾರದಲ್ಲಿ ಸಚಿವ ಸಂಪುಟ ವಿಸ್ತರಣೆ, 32 ಸಚಿವರ ಪದಗ್ರಹಣ. ಆಪರೇಷನ್ ಸಿಂಧೂರ ಭಯೋತ್ಪಾದನೆ ವಿರುದ್ದ ರಕ್ಷಿಸಿಕೊಳ್ಳುವ ಎಲ್ಲಾ ಹಕ್ಕನ್ನು ರಾಷ್ಟ್ರ ಹೊಂದಿದೆ, ಭಾರತ ಪ್ರತಿಪಾದನೆ. ಮತ್ತು ಐಪಿಎಲ್ ಟಿ20 ಕ್ರಿಕೆಟ್, ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ದ ಟಾಸ್ ಗೆದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಸಮಯ 7:46. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಈ ಹೊತ್ತಲ್ಲಿ ನಿಮ್ ಜೊತೆಯಾಗಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಗಾನ ಮುಂದುವರಿಸುವಂತಹ ಸಮಯ. ಗಾನ ಭಜನದಲ್ಲಿ ನಾನೊಂದು ವಿಚಾರ ಕೇಳಿದೆ, ನಿಮ್ಮ ಜೀವನಕ್ಕೆ ಒಂದು ಟೈಟಲ್ ಅನ್ನ ಕೊಡೋದಾದ್ರೆ, ಸಿನಿಮಾ ಟೈಟಲ್ ಅನ್ನ ಕೊಡೋದಾದ್ರೆ ಆ ಟೈಟಲ್ ಏನಾಗಿರುತ್ತೆ ಅಂತ. ಒಂದಷ್ಟು ಬ್ಯೂಟಿಫುಲ್ ಆಗಿರೋ ಟೈಟಲ್ಸ್ಗಳು ಬಂದಿದೆ. ಯಾರ್ಯಾರು ಏನೇನು ಹೇಳ್ತಾ ಇದ್ರೆ ತಿಳ್ಕೊಳ್ಳೋ ಹೊತ್ತು. ಜೀವನ ಚಕ್ರ ಅಂತ ಸಂದೇಶವನ್ನ ಕಳ್ಸಿಕೊಟ್ಟಿದ್ದೀವಿ ಸುರೇಶ್ ಬಾಬು ಅವರು ಬೀವಿ ಬ್ಯಾತಾದಿಂದ. ವಾಣಿಶ್ ಅವರು ಧಾರವಾಡದಿಂದ, ನಾನು ನನ್ನ ಬದುಕೆಂಬ ಜೀವನಕ್ಕೆ ಜೀವನ ಚಕ್ರ ಅಂತ ಹೆಸರಿಡ್ತೀನಿ, ಯಾಕಂದ್ರೆ ಸುಖ ಯಾವಾಗ ಬರುತ್ತೋ ಗೊತ್ತಿಲ್ಲ, ದುಃಖ ಯಾವಾಗ ಬರುತ್ತೋ ಗೊತ್ತಿಲ್ಲ, ಸೊ ಹಾಗಾಗಿ ನಮ್ಮ ಜೀವನದ ಚಕ್ರ ಹೇಗೆ ತಿರುಗುತ್ತೋ ಹಾಗೆ ಸಂತೋಷದಿಂದ ಸಾಗಬೇಕು. ಗಾನ ಭಜನದಲ್ಲಿ ಪ್ರಸಾರ ಆಗ್ತಿರೋ ಹಾಡುಗಳು ತುಂಬಾ ಇಷ್ಟ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರೆ, ಧನ್ಯವಾದ ತಮ್ಮ ಸಂದೇಶಕ್ಕಾಗಿ. ಜೀವನ ಒಂದು ಪಯಣ, ಏಕೆಂದ್ರೆ ಬದುಕು ನಿಂತ ನೀರಲ್ಲ, ಹರಿಯೋ ನೀರು. ನಮ್ಮ ಸ್ಟೇಷನ್ ಬರುವ ತನಕ ನಾವು ಚಲಿಸ್ತಾ ಇರಬೇಕು. ಜೀವನ ಅಂದ್ರೆ ಒಂದು ಪಯಣ ಇದ್ದ ಹಾಗೆ. ಪಯಣ ಅನ್ನೋ ಶೀರ್ಷಿಕೆಯನ್ನು ಕೊಡಬಹುದು ಬದುಕಿಗೆ ಅಂತ ಹೇಳ್ತಾ ಇರೋದು ಯಾರು, ರೋಹಿಣಿ ಮೋಹನ್ ಹಳೆ ಹುಬ್ಬಳ್ಳಿಯಿಂದ. ಗಾರಾ ಭಜನ ಮುಂದುವರಿತಿ, ಒಂದು ಪಪಿ ಗೀತೆಯ ನಂತರ ಮಾತಾಡೋಣ. ಚಿಲ್ಡ್ರನ್ ಎಂಜಾಯ್ ದಿಸ್ ಬ್ಯೂಟಿಫುಲ್ ಟ್ರ್ಯಾಕ್. ಬೋಣಿ ಆಗದ ಹೃದಯನ, ನಿಮ್ಮ ಹೃದಯ ಬೋಣಿ ಆಗಿದೆಯಾ?

ಚೆನ್ನಾಗಿದ್ದೆ, ನಾನು ಪ್ರೀತಿ ಮಾಡಲೇಬೇಕಿತ್ತೆ ಅಂತ ಕೇಳ್ತಾ ಇದ್ರೆ ಒಂದಷ್ಟು ಸಂದೇಶಗಳು ಬಂದಿದೆ. ಒಲವೇ ಜೀವನ ಸಾಕ್ಷಾತ್ಕಾರ, ಒಲವಿಲ್ಲದೆ ಬದುಕು ಸಾಗೋದಿಲ್ಲ ಅಂತ ಶ್ರೀ ಹೋಳಿ ಲಕ್ಷ್ಮಿ ಚಂದ್ರಶೇಖರ್ ಅವರು ಹೇಳ್ತಾ ಇದ್ರೆ, ಹಾಗೆ ಮಂಜುಳಾ ಅವರು ನಾನು ಪ್ರೀತಿಯಲ್ಲೇ ಗೆದ್ದಿದ್ದೀನಿ, ಬದುಕಲ್ಲೇ ಗೆದ್ದಿದ್ದೀನಿ, ಸೊ ನಾನಿನ್ನ ಬಿಡಲಾರೆ ಅಂತ ಹೇಳ್ತಾ ಇದ್ದಾರೆ.

ಬೀದರ್ ಗಣೇಶ್ ನಗರದಿಂದ ಮುದ್ದಾ ಮಹೇಶ್ ಅವರು ಹೇಳ್ತಾ ಇದಾರೆ, ನನ್ನ ಬದುಕಿಗೆ ಪರೋಪಕಾರಿ ಅಂತ ಟೈಟಲ್ ಇಡ್ತೀನಿ. ನನ್ನ ಬದುಕಿನಲ್ಲಿ ನಾನು ಸಾಕಷ್ಟು ಜನರಿಗೆ ಸಹಾಯ ಮಾಡಿ ಅವರಿಂದ ಪ್ರೀತಿಯ ಆಶೀರ್ವಾದ ಪಡೆದು ಇನ್ನಿತರಿಗೆ ಮಾದರಿಯಾಗಿದ್ದೇನೆ, ಇದನ್ನ ಮುಂದುವರಿಸ್ತೀನಿ, ಹಾಗಾಗಿ ಬದುಕಿಗೆ ಪರೋಪಕಾರಿ ಅನ್ನೋ ಹೆಸರನ್ನ ಇಡ್ತೀನಿ ಅಂತ ಹೇಳ್ತಾ ಇದಾರೆ. ಅರಸೀಕೆರೆಯಿಂದ ಜ್ಯೋತಿ ಸಂಗಮ ಅವರು ನಮಸ್ತೆ ಅಂತ ಹೇಳ್ತಾ, ನನ್ನ ಅನುಭವದ ಪ್ರಕಾರ ಬದುಕಿಗೆ ಬಾಳೊಂದು ಭಾವಗೀತೆ ಅನ್ನೋ ಹೆಸರನ್ನ ಹೇಳ್ತೀನಿ ಹೆಸರನ್ನ ಇಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಜಿ ಎಸ್ ಚಂದನ ಅವರು ಚಿತ್ರದುರ್ಗದಿಂದ, ಶುಭ ಸಂಜೆ ಅಂತ ಹೇಳ್ತಾ, ದೊಡ್ಡದೊಂದು ಮನೆ ಕಟ್ಟಿ ದೊಡ್ಡ ಮನೆ ಹುಡುಗಿ ಆಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ ಗಾನ ಭಜನದ ವಿಶೇಷ. ಗಾನ ಭಜನದಲ್ಲಿ ನಿಮ್ಮ ಬದುಕಿಗೊಂದು ಸಿನಿಮಾ ಟೈಟಲ್ ಕೊಡೋದಾದ್ರೆ ಅಥವಾ ನೀವೇ ಒಂದು ಹೊಸ ಶೀರ್ಷಿಕೆಯನ್ನು ಇಡೋದಾದ್ರೆ ಇಡೀ ಹಾಗೆ ನಮ್ಮ ಜೊತೆ ಹಂಚ್ಕೊಳ್ಳಿ ಅಂತ ನಾನು ಕೇಳಿದ್ದೆ. ಬದುಕನ್ನ ನಾವು ಬರ್ಕೋಬಹುದಾ? ಎಸ್, ಕೆಲವೊಮ್ಮೆ ಹೌದು, ಕೆಲವೊಮ್ಮೆ ಬರ್ಕೊಳಕ್ಕಾಗಲ್ಲ ಅಂತಲೂ ಅನ್ಸುತ್ತೆ. ಆದ್ರೆ ನಮ್ಮ ಬದುಕಿಗೆ ನಾವೊಂದು ಶೀರ್ಷಿಕೆಯನ್ನ ಕೊಟ್ಕೋಬಹುದು ಅಲ್ವಾ? ಇದಾಗಿತ್ತು ಇವತ್ತಿನ ವಿಶೇಷ ಗಾನ ಭಜನದ ವಿಶೇಷ. ಇಷ್ಟೊತ್ತು ನಿಮ್ಮ ಜೊತೆ ಆಗಿದ್ದು ನಿಮ್ಮನೆ ಮಾತು ಅರ್ಜೆ ಮಂಜುನಾಥ್.

ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 ಎಫ್ಎಂ. ಸಮಯ ಆಗ್ತಾ ಇದೆ 8 ಗಂಟೆ. ಈಗ ಕೇಳೋಣ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಆರೋಗ್ಯ ರಕ್ಷಣಾ ಕ್ಷೇತ್ರದಲ್ಲಿ ಜವಾಬ್ದಾರಿಯುತ ಎಐ ಅಳವಡಿಕೆಯನ್ನು ವೇಗಗೊಳಿಸಲು ಇಂಡಿಯಾ ಎಐ ಮತ್ತು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಇಂದು ನವದೆಹಲಿಯಲ್ಲಿ ತಿಳುವಳಿಕಾ ಪತ್ರಕ್ಕೆ ಸಹಿ ಹಾಕಿವೆ. ಭಯೋತ್ಪಾದನೆಯನ್ನು ಸೋಲಿಸಲು ಮತ್ತು ಅದಕ್ಕೆ ಪೂರಕವಾದ ವ್ಯವಸ್ಥೆಯನ್ನು ಕಿತ್ತೆಸೆಯಲು ದೇಶವು ತನ್ನ ಸಂಕಲ್ಪದಲ್ಲಿ ಅಚಲವಾಗಿ ಉಳಿದಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯ ಸಮಯದಲ್ಲಿ ಭಾರತೀಯ ಸಶಸ್ತ್ರ ಪಡೆಗಳು ಅಪ್ರತಿಮ ಧೈರ್ಯ, ನಿಖರತೆ ಮತ್ತು ಸಂಕಲ್ಪವನ್ನು ಪ್ರದರ್ಶಿಸಿವೆ ಎಂದು ಶ್ಲಾಘಿಸಿದ್ದಾರೆ. ತಿರುವನಂತಪುರಂ ಸಮೀಪದ ಗಜಕೂಟಂ ಸೈನಿಕ ಶಾಲೆಯಲ್ಲಿ ಇಂದು ಆರಂಭವಾದ 52ನೇ ಅಖಿಲ ಭಾರತ ಸೈನಿಕ ಶಾಲೆಗಳ ಪ್ರಾಂಶುಪಾಲರ ಸಮ್ಮೇಳನವನ್ನು ರಕ್ಷಣಾ ಖಾತೆ ರಾಜ್ಯ ಸಚಿವ ಸಂಜಯ್ ಸೇಠ್ ಉದ್ಘಾಟಿಸಿದರು. ಬ್ಯಾಂಕುಗಳಲ್ಲಿ ಚಿನ್ನದ ಸಾಲ ಪಡೆಯಲು ಸಿಬಿಲ್ ಸ್ಕೋರ್ ಮತ್ತು ಆದಾಯ ಪ್ರಮಾಣಪತ್ರವನ್ನು ಕಡ್ಡಾಯಗೊಳಿಸಿರುವ ಭಾರತೀಯ ರಿಸರ್ವ್ ಬ್ಯಾಂಕ್ನ ಹೊಸ ನಿಯಮಗಳ ವಿರುದ್ದ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಅಸಮಾಧಾನ ವ್ಯಕ್ತಪಡಿಸಿದೆ. ಅಭಿವೃದ್ದಿ ಹೆಸರಿನಲ್ಲಿ ಯಾವುದೇ ಕಾರಣಕ್ಕೂ ಮರಗಳನ್ನು ಕಡಿಯುವುದಿಲ್ಲ ಎಂದು ಸಂಸದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಹೇಳಿದ್ದಾರೆ. ಮೈಸೂರು ಬೆಂಗಳೂರು ಹೊರವರ್ತುಲ ರಸ್ತೆ ಬಳಿ ಇಂದು ಮೇಲ್ಸೇತುವೆ ಕಾಮಗಾರಿಗೂ ಮುನ್ನ ಸ್ಥಳ ಪರಿಶೀಲನೆ ನಡೆಸಿ ಹಿರಿಯ ಅಧಿಕಾರಿಗಳೊಡನೆ ಅವರು ಚರ್ಚೆ ನಡೆಸಿದರು. ಅಥ್ಲೀಟ್ಗಳು, ಕ್ರೀಡಾ ಒಕ್ಕೂಟಗಳು ಮತ್ತು ಸರ್ಕಾರಗಳ ನಡುವಿನ ಬಲವಾದ ಸಮನ್ವಯದ ಮೇಲೆ ಭಾರತದ ಕ್ರೀಡಾ ಭವಿಷ್ಯ ಅವಲಂಬಿತವಾಗಿದೆ ಎಂದು ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ಅಭಿಪ್ರಾಯಪಟ್ಟಿದ್ದಾರೆ. ನವದೆಹಲಿಯಲ್ಲಿ ನಡೆದ ರಾಷ್ಟೀಯ ಕ್ರೀಡಾ ಒಕ್ಕೂಟದ ಸಮಾವೇಶ 2026ನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಲಕ್ನೋದ ಭಾರತರತ್ನ ಅಟಲ್ ಬಿಹಾರಿ ವಾಜಪೇಯಿ ಏಕನ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ದ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಲಕ್ನೋ ಸೂಪರ್ ಜೈಂಟ್ಸ್ ಇತ್ತೀಚೆಗೆ ವರದಿ ಬಂದಾಗ 3.5 ಓವರ್ಗಳಲ್ಲಿ ವಿಕೆಟ್ ನಷ್ಟವಿಲ್ಲದೆ 39 ರನ್ ಗಳಿಸಿ ಆಡುತ್ತಿದೆ.

ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.

ಸಮಯ 8:34 ಆಗಿ ಹೋಯ್ತು ನೋಡಿ, ಎಷ್ಟು ಬೇಗ ಸಮಯ ಸಾಗ್ತಾ ಇರುತ್ತೆ. ನೀವು ಕೇಳ್ತಾ ಇದ್ರಾ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM. ಈ ಹೊತ್ತಲ್ಲಿ ನಿಮ್ ಜೊತೆಯಾಗಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ನಮ್ಮ ಆಯ್ಕೆಯನ್ನ ಶುರು ಮಾಡುವಂತಹ ಹೊತ್ತು. ನಮ್ಮ ಆಯ್ಕೆಯಲ್ಲಿ ಆರ್ಜೆಗಳ ನೆಚ್ಚಿನ ಗೀತೆಯನ್ನ ನೀವು ಕೇಳ್ತೀರಾ. ನಾವು ಮೆಚ್ಚಿರೋ ಗೀತೆಗಳು ನಿಮ್ಮ ನೆಚ್ಚಿನ ಗೀತೆಗಳೇ ಹೌದು. ಸೊ ಇಲ್ಲಿ ನಮ್ಮ ನಿಮ್ಮ ಮೆಚ್ಚಿನ ಗೀತೆಗಳು ಅಲ್ಲ, ಎಲ್ಲರ ಮೆಚ್ಚಿನ ಗೀತೆಗಳನ್ನ ಕೇಳ್ತೀರಾ. ಮೊದಲಿಗೆ ಯಾವ ಗೀತೆ ಮೂಡಿ ಬರ್ತಾ ಇದೆ ಅಂತ ಯೋಚನೆ ಮಾಡ್ತಾ ಇದ್ರೆ, ಸವಾರಿ ಚಿತ್ರದಿಂದ ಮರಳಿ ಮರಿಯಾಗಿ ಎನ್ನುವ ಗೀತೆ. ಈ ಹಾಡು ನನಗಂತೂ ತುಂಬಾ ಸ್ಪೆಷಲ್. ಇದರಲ್ಲಿ ಸಾಧನಾ ಸರ್ಗಮವರ ಕಂಠ ಎಷ್ಟು ಅದ್ಭುತವಾಗಿದೆ. ಬೆಣ್ಣೆಯಿಂದ ಕೂದಲನ್ನ ತೆಗಿಬೇಕಾದ್ರೆ ಎಷ್ಟು ಸಾಫ್ಟ್ ಆಗಿರುತ್ತೋ ಅಷ್ಟೇ ಸಾಫ್ಟ್ ಆಗಿ ಇವರ ಧ್ವನಿ ಕೇಳಿಸುತ್ತೆ. ಹಾಗೆಯೇ ಮಣಿಕಾಂತ್ ಕದ್ರಿಯವರ ಸಂಗೀತ ಇನ್ನೊಂದು ಆ್ಯಡ್ ಆನ್ ಅನ್ಬಹುದು. ಈಗ ಕೇಳಿ ಮರಳಿ ಮರಿಯಾಗಿ. ಈ ಹಾಡನ್ನು ಕೇಳಿ ನೀವು ಕೂಡ ಮರಿಯಾಗಿ, ಹಾಗೆ ಮರಿಯಾಗ್ಬೇಡಿ, ವಾಪಸ್ ಬನ್ನಿ ಹಾಡನ್ನು ಕೇಳಿಕೊಂಡು.

ಹೇಗಿತ್ತು ನಮ್ಮ ಆಯ್ಕೆ? ನಮ್ಮ ಆಯ್ಕೆಯಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಅರ್ಜೆ ಮಂಜುನಾಥು. ಕಡೆ ತಂಗಾಳಿ ಬೀಸ್ತಿದೆ, ತಂಪಾದ ವಾತಾವರಣ ಇದೆ, ಚಂದ್ರ ಅಂತೂ ತುಂಬಾ ಚೆನ್ನಾಗಿ ಕಂಗೊಳಿಸ್ತಾ ಇದ್ದಾನೆ. ಈ ಸುಂದರ ಬೆಳದಿಂಗಳಲ್ಲಿ ನಮ್ಮ ನಿಮ್ಮ ಮಾತುಗಳು ಎಷ್ಟು ಚೆನ್ನಾಗಿದೆ, ಹಾಡುಗಳು ಕೂಡ ಅಷ್ಟೇ ಚೆನ್ನಾಗಿದೆ. ಈಗ ಕೇಳಿ ಈ ಸುಂದರ

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ. ಸಮಯ 8:15. ಈಗ ಕೇಳಿ ಎಸ್ ಪಿ ಬಿ ಹಾಗೂ ಎಸ್ ಜಾನಕಿ ಅವರ ಕಂಠದಲ್ಲಿ ಒಲವೇ ಮೌನವೇ.

ಕೇಳ್ತಾ ಇದ್ರ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM. ಕೆಲವೊಬ್ರು ನಮ್ಮ ಜೀವನಕ್ಕೆ ಬಂದ್ಮೇಲೆ ಪ್ರೀತಿ ಅನ್ನೋ ಪದದ ಅರ್ಥನೇ ಬದಲಾಗುತ್ತೆ. ಅವರ ಉಪಸ್ಥಿತಿ ಹೊಂದಿದ್ರೆ ಸಾಕು, ಸಾಮಾನ್ಯ ದಿನಗಳು ಕೂಡ ಸ್ಪೆಷಲ್ ಆಗಿ ಫೀಲ್ ಆಗುತ್ತೆ. ಕಣ್ಣಲ್ಲಿ ಕನಸು ಅರಳಿ, ಕಾಲಲ್ಲಿ ಲಜ್ಜೆಯು ಉರುಳಿ ಅನ್ನೋ ಸಾಲುಗಳನ್ನ ಹೊಂದಿರೋ ಈ ಗೀತೆ ಪ್ರೀತಿಯನ್ನ ಅದೆಷ್ಟು ಚೆನ್ನಾಗಿ ವರ್ಣಿಸುತ್ತೆ ಗೊತ್ತಾ? ಕೇಳಿ, ನಿನ್ನ ಪ್ರೀತಿಯ ದೇವತೆಯು ಬಳಿ ಬಂದಳು.

ಅರ್ಸೇಕರಿಂದ ಜ್ಯೋತಿ ಸಿಂಗಮ್ ಅವರು ಒಳ್ಳೊಳ್ಳೆ ಗೀತೆಗಳನ್ನ ಪ್ರಸಾರ ಮಾಡ್ತಾ ಇದ್ರು, ಧನ್ಯವಾದ ಅಂತ ಹೇಳ್ತಾ ಇದ್ರೆ ಧನ್ಯವಾದಗಳು ಸರ್. ಈ ತರಹದ ಸೂಪರ್ ಹಿಟ್ ಹಾಡುಗಳು ಯಾರಿಗೆ ತಾನೇ ಇಷ್ಟ ಆಗಲ್ಲ, ತುಂಬಾ ಮನೋರಂಜನೆ ಸಿಗ್ತಾ ಇದೆ ಅಂತ ಧನ್ಯವಾದ ತಿಳಿಸಿರೋದು ಮೋಹನ್ ಹಳಿಹುಬ್ಬಳ್ಳಿಯಿಂದ. ಯಾರನ್ನಾದರೂ ನಿಜವಾಗ್ಲೂ ಪ್ರೀತಿಸಿದಾಗ ಅವ್ರ ಜೊತೆ ನಡೆಯೋ ದಾರಿ ನಿಮ್ಮ ಫೇವ್ರೆಟ್ ಜರ್ನಿ ಆಗಿಬಿಡುತ್ತೆ. ಅವರ ಮನೆವರೆಗಿನ ರಸ್ತೆ ಕೂಡ ಸ್ಪೆಷಲ್ ಅನ್ಸುತ್ತೆ, ಯಾಕಂದ್ರೆ ಪ್ರತಿಯೊಂದು ಹೆಜ್ಜೆಲೂ ಫೀಲಿಂಗ್ಸ್ ಇರುತ್ತೆ. ಸಣ್ಣ ಸಣ್ಣ ಮೂಮೆಂಟ್ಸ್ಗಳಲ್ಲೇ ದೊಡ್ಡ ಪ್ರೀತಿಯನ್ನು ಹುಡುಕೊ ಬ್ಯೂಟಿಫುಲ್ ರೊಮ್ಯಾಂಟಿಕ್ ಮೆಲೋಡಿ. ಈಗ ಯಾವ ಗೀತೆ ಅಂತ ಯೋಚನೆ ಮಾಡ್ತಿರ್ತೀರಾ? ನಿನ್ನ ಮನೆವರೆಗೂ ಜೊತೆಯಲ್ಲಿ ನಾನು ಬರಬಹುದೇ?

ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.

ಸಮಯ 8:32 ನೀವು ಕೇಳ್ತಾ ಇದ್ರೆ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM ಅಲ್ಲಿ ನಮ್ಮ ಆಯ್ಕೆಯ ಗೀತೆಗಳನ್ನ ಕೇಳ್ತಾ ಇದ್ರೆ. ಈಗ ಒಂದು ಬ್ಯೂಟಿಫುಲ್ ಟ್ರ್ಯಾಕ್ ಮೂಡಿ ಬರ್ತಾ ಇದೆ ಶ್ರೇಯಾ ಘೋಷಾಲ್ ಅವರ ಕಂಠದಲ್ಲಿ.

ನಮ್ಮ ಆಯ್ಕೆನ ಕೇಳ್ತಾ ಇದ್ರೆ ಸಮಯ 8:41. ನಮ್ಮ ಆಯ್ಕೆಯಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಪ್ರೀತಿಯ ಗೀತೆಗಳು ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಆರ್ಜೆ. ನಿಮ್ಮ ಚಾಯ್ಸ್ ಗೀತೆಗಳು ಚೆನ್ನಾಗಿದೆ ಅಂತ ಹೇಳ್ತಾ ಇದಾರೆ. ಬಾಗಲಕೋಟೆ ಬನಹಟ್ಟಿಯಿಂದ ಅಂಕುಶ್ ದೀಪ ಮಹದೇವ ಗುಮ್ಮಟಿ ಅವರು ಆಯ್ಕೆ, ನಿಮ್ಮ ಆಯ್ಕೆಯ ಹಾಡುಗಳು ತುಂಬಾ ಚೆನ್ನಾಗಿದೆ, ಪ್ರಸಾರಕ್ಕೆ ಧನ್ಯವಾದ ಅಂತ ಹೇಳ್ತಾ ಇದಾರೆ. ಮತ್ತೊಂದಷ್ಟು ಮಗದಷ್ಟು ಹಾಡುಗಳು ನಿಮ್ಗಾಗಿ ಮೂಡಿ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ. ಮಧುವನ ಕರೆದರೆ

ರಾಣಿಯವರು ಹಳೇಬೀಡಿನಿಂದ ನಿಮ್ಮ ಆಯ್ಕೆಯ ಹಾಡುಗಳು ಎಲ್ಲ ಇಷ್ಟ ಆಯ್ತು ಅಂತ ಇದ್ದಾರೆ. ಅಂಬುಜ ಮಳಕೆಡ್ಕಡೆಯವರು ತುಂಬಾ ಚೆನ್ನಾಗಿರೋ ಹಾಡುಗಳನ್ನ ಪ್ರಸಾರ ಮಾಡಿದ್ರಿ ಅಂತ ಹೇಳ್ತಾ ಇದ್ದಾರೆ. ಗೋಕಾಕ ತಾಲೂಕಿನ ಬೈರಹಟ್ಟಿ ಗ್ರಾಮದಿಂದ ದೇವರಾಜ ಕಿಲಾರಿ ಅವರು ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಜೊತೆಗೆ ಧನುಷ್ ಖಿಲಾರಿ, ದರ್ಶನ್ ಮಕ್ಕಳು, ಶ್ರೀಮತಿ ರಾಜಶ್ರೀ ಖಿಲಾರಿ ಅವರು ಕೂಡ ಒಳ್ಳೆಯ ಹಾಡುಗಳು ಅಂತ ಹೇಳ್ತಾ ಇದ್ದಾರೆ.

8:05 ರೇಡಿಯೋ ಆನ್ ಮಾಡಿದವಳು ಆ ಕಡೆ ಈ ಕಡೆ ಅಲ್ದಾಡಿಲ್ಲ, ಕುತ್ಕೊಂಡು ಆರಾಮಾಗಿ ಹಾಡುಗಳನ್ನ ಕೇಳ್ತಾ ಕಾಲ ಕಳೀತಾ ಇದ್ರಿ ಅಂತ ಸ್ನೇಹಿತರೊಬ್ರು ಸಂದೇಶವನ್ನ ಕಳ್ಸಿಕೊಟ್ಟಿದ್ದಾರೆ. ಧನ್ಯವಾದ ನಿಮ್ಮ ಸಂದೇಶಕ್ಕಾಗಿ. ಎಂಥೆಂಥ ಒಳ್ಳೊಳ್ಳೆ ಹಾಡುಗಳನ್ನ ಪ್ರಸಾರ ಮಾಡಿದ್ರಿ, 1 ಗಂಟೆ ಹೇಗೆ ಹೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ ಅಂತ ಇದ್ದಾರೆ. ಕುರುಬ್ರಹಳ್ಳಿಯಿಂದ ಕುಮಾರ್, ಕಲ್ಪನಾ, ಕಿಶನ್, ಮಾನಸ, ಹಿತಾಂಶ್, ಕೀರ್ತನ, ಕಾವ್ಯ ಎಲ್ಲರೂ ಕೂಡ ಕಾರ್ಯಕ್ರಮ ತುಂಬಾ ಚೆನ್ನಾಗಿದೆ ಅಂತ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ರಾಣಿ ಹಳೇಬೀಡಿನಿಂದ ಹಾಡುಗಳು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಒಂದೊಂದು ಹಾಡು ಒಂದೊಂದಕ್ಕಿಂತ ಸೂಪರ್ ಅಂತ ಮತ್ತೊಬ್ಬ ಸ್ನೇಹಿತರು ಹೇಳ್ತಾ ಇದ್ದಾರೆ. ಸಮಯ ಆಗ್ತಾ ಇದೆ 9:00. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM ಅಲ್ಲಿ ನಮ್ಮ ಆಯ್ಕೆಯನ್ನ ಕೇಳಿದ್ರಿ. ನಮ್ಮ ಆಯ್ಕೆಯಲ್ಲಿ ಇಷ್ಟು ಹೊತ್ತು ನಿಮ್ ಜೊತೆಯಾಗಿದ್ದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಸಮಯ ಆಗ್ತಾ ಇದೆ 9:00. ಈಗ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದ ಸಹಪ್ರಸಾರದೊಂದಿಗೆ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ 9:17. ಈ ಹೊತ್ತಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಹಿಂದೆ ಮೆಲೋಡೀಸ್ ಅನ್ನ ಶುರು ಮಾಡುವಂತಹ ಸಮಯ ಇದು. ಒಂದಷ್ಟು ಚೆಂದದ ಹಿತವಾದ ಹಿಂದಿ ಹಾಡುಗಳನ್ನ ಕೇಳ್ತಾ ಸಾಗೋಣ ಈ ತಂಗಾಳಿಯ ತಂಪಾದ ಹೊತ್ತಲ್ಲಿ. ಮೌನವಾಗಿ ಹೃದಯದಲ್ಲಿ ಪ್ರೀತಿ ನಿಧಾನವಾಗಿ ಹರಡುವಂತಹ ಅನುಭವ, ಯಾರೊಬ್ಬರ ನೆನಪು ಪ್ರತಿ ಕ್ಷಣವೂ ಹತ್ತಿರವಾಗ್ತಾ ಇರುತ್ತೆ. ಹೇಳದೇ ಇದ್ರೂ ಮನಸ್ಸು ಎಲ್ಲವನ್ನು ಅರ್ಥ ಮಾಡಿಕೊಳ್ಳುತ್ತೆ. ಪ್ಯೂರ್ ಸಾಫ್ಟ್ ಲವ್ ಫೀಲ್ನ ಸುಂದರವಾಗಿ ಪ್ರತಿಬಿಂಬಿಸೋ ಈ ಗೀತೆ ನಿಮಗಾಗಿ. ಚುಪ್ಕೆ ಸೇ ರಾತ್ ಕೆ ಚಾದರ್.

ಗಾಳಿಯಂತೆ ಸದ್ದಿಲ್ಲದೆ ಬರುವಂತಹ ಪ್ರೀತಿ ಎಲ್ಲವನ್ನ ಬದಲಾಯಿಸುತ್ತೆ. ಹೇಳದೆ ಇದ್ದಂತಹ ಕಣ್ಣುಗಳು ಎಲ್ಲವನ್ನ ಹೇಳೇ ಬಿಡುತ್ತೆ. ಅಂತಹ ಸಾಫ್ಟ್ ರೊಮ್ಯಾನ್ಸ್ ಫೀಲ್ ಇತ್ತು ಚುಪ್ಪು ಕೇಸೆ ಗೀತೆಯಲ್ಲಿ.

ಹೃದಯ ಈಗ ಒಂದೇ ಮಾತು ಹೇಳ್ತಾ ಇದೆ, ನೀನೇ ಅದರ ಕನಸು ಅಂತ. ನಿನ್ನ ನೆನಪಲ್ಲಿ ಪ್ರತಿ ಕ್ಷಣ ಕೂಡ ಮೆಲೋ

ಹೃದಯದಲ್ಲಿ ಹುದುಗಿಟ್ಟ ಭಾವಗಳ ಭೋರ್ಗರಿತಕ್ಕೆ ಸಾಕ್ಷಿ ಹಾಡು ಕುಚ್ಚು ಕುಚ್ಚು ಹೌದಾ ಹೇ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಹಿಂದಿ ಮೆಲೋಡಿಸನ್ನ ಕೇಳ್ತಾ ಇದ್ದೀರಾ. ಹಿಂದಿ ಮೆಲೋಡಿಸಲ್ಲಿ ನಿಮ್ ಸತಿಯಾಗಿರೋದು ನಿಮ್ಮನೆ ಮಾತು ಆರ್ ಜೆ ಮಂಜುನಾಥ್. ಪ್ರೀತಿಯ ಕಿಡಿ ಮನಸ್ಸಿಗೆ ತಾಕಿದಾಗ ಹೃದಯವೇ ಧಕ ಧಕಿಸೋ ಅನುಭವ. ನಾಚಿಕೆ, ಆಸೆ, ಎಕ್ಸೈಟ್ಮೆಂಟ್ ಎಲ್ಲ ಭಾವನೆಗಳು ಒಂದಾಗಿ ಬೆರೆತಂತಿವೆ ಈ ಹಾಡಲ್ಲಿ. ಇದರಲ್ಲಿ ಹುಡುಗಿಯ ಮೊದಲ ಪ್ರೀತಿಯ ಮಧುರ ಸಪ್ಪಳ ಕೇಳಿಸುತ್ತೆ. ಕಣ್ಣುಗಳಲ್ಲಿ ಕನಸುಗಳು, ಮನಸ್ಸಿನಲ್ಲಿ ಪ್ರೀತಿಯ ಕಿಡಿ ನಿಧಾನವಾಗಿ ಹೊತ್ತುಕೊಳ್ತಿರೋ ಭಾವ. ಈ ತಂಪಾದ ಹೊತ್ತನ್ನ ಮತ್ತಷ್ಟು ಇಂಪಾಕ್ಸೋದಿಕ್ಕೆ ಲತಾ ದೀದಿ ಅವರ ಕಂಠದಲ್ಲಿ ಜಯಾಚಲೆ ಜಾಂಚಲೆ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಹಿಂದಿ ಮೆಲೋಡಿಸಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ನಮ್ಮೆಲ್ಲರ ಮೌನವಾಗಿ ಇರುವಂತಹ ಹೃದಯದ ಒಳಗೆ ಸಾವಿರಾರು ಭಾವನೆಗಳು ಅಡಗಿರುತ್ತೆ. ಪ್ರೀತಿ ಕೆಲವೊಮ್ಮೆ ಮಾತಿಗಿಂತ ಮೌನದಲ್ಲೇ ಹೆಚ್ಚಾಗಿ ಕಾಣಿಸುತ್ತೆ, ಹಾಗೆ ಮೌನದಲ್ಲೇ ಮಾತಾಡುತ್ತೆ. ಯಾರೋ ಒಬ್ಬರ ನೆನಪು ಮನಸ್ಸನ್ನ ನಿಶ್ಶಬ್ದವಾಗಿ ಮುಟ್ಟುತ್ತೆ. ನಿಶ್ಶಬ್ದದಲ್ಲೂ ಪ್ರೀತಿ ಎಷ್ಟು ಆಳವಾಗಿರ್ಬೋದು ಅನ್ನೋದನ್ನ ಪ್ರಸ್ತುತಪಡಿಸೋಕೆ ಈಗ ಪ್ರಸಾರ ಆಗ್ತಾ ಇದೆ ಗುಮ್ ಸುಮ್ ಗುಮ್.

ಎಂದೇ ಮೆಲೋಡಿ ಸಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಕೆಲವು ಕ್ಷಣಗಳು ಮನಸ್ಸಿಗೆ ಗೊತ್ತಿಲ್ಲದೆ ಬಹಳ ಹತ್ತಿರ ಆಗ್ಬಿಡುತ್ತೆ. ಆ ಮಾತುಕತೆ, ಮೌನ, ಎಲ್ಲ ಕ್ಷಣಗಳ ಮಿಲನ ಈ ಹಾಡಲ್ಲಿ. ಯಾವ ಹಾಡು ಕನ್ನಡದಲ್ಲಿ ಕೇಳಿರ್ತೀರ? ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಅದೇ ಹಾಡನ್ನ ಹಿಂದಿಯಲ್ಲಿ ಕೇಳೋಣವಾ? ಕೇಳಿ ಎಂಜಾಯ್ ಮಾಡಿ. ಹೇಗಿತ್ತು ಅಂತ ಸಂದೇಶ ಕಳಿಸ್ಕೊಡಿ ವಾಟ್ಸಪ್ ಸಂಖ್ಯೆ 9483091092.

इतना सुंदर गाना डाल रहे हो, मन में कुछ कुछ जरूर होता है ना जी। अंतिदारे वाणी श्री और धारवाड़ दिन ರಾಣಿಯವರು ಹಳೆಬಡಿಯಿಂದ ಕಾರ್ಯಕ್ರಮದಲ್ಲಿ ಹಿಂದಿ ಹಾಡುಗಳು ಒಂದಕ್ಕಿಂತ ಒಂದು ಸುಮಧುರವಾಗಿದೆ ಅಂತ ಹೇಳ್ತಾ ಇದ್ದಾರೆ.

ಅಂಜನಪ್ಪ ಎನ್ ಮಲಮಾಚನಹಳ್ಳಿಯಿಂದ ಸಂದೇಶವನ್ನ ಕಳಿಸ್ಕೊಡಿದರೆ. ಹಿಂದಿ ಹಾಡುಗಳು ಸೊಗಸಾಗಿದೆ ಧನ್ಯವಾದ ಅಂತ ಮಂಡಿಕಲ್ಲಿಂದ ಕೃಪಾ ಉಮೇಶ್ ಅವರು. ನಮಸ್ಕಾರ, ಹಿಂದಿ ಚಿತ್ರಗೀತೆಗಳು ತುಂಬಾ ಇಷ್ಟ ಆಯ್ತು, ಅದರಲ್ಲಿ ಜೊತೆ ಜೊತೆಯಲ್ಲಿ ಹಾಡುವನ್ನು ಹಾಡೋದನ್ಗಿನ್ನ ತುಂಬಾ ಇಷ್ಟ ಆಯ್ತು. ಪ್ರಸಾರಕ್ಕೆ ಧನ್ಯವಾದ ಅಂತ ಆದರೆ ವಿವಿಧ ಭಾರತಿಯಲ್ಲಿ ಹಿಂದಿ ಹಾಡುಗಳು ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ ಅಂತ ಧ್ರುವ

ಅಕ್ಷರ ಹುಬ್ಬಳ್ಳಿ ಕೇಶವಪುರದಿಂದ ಹೇಳ್ತಾ ಇದ್ದಾರೆ. ತೀರ್ಥೇಶ್ ಚನ್ನಪಟ್ಟಣದಿಂದ ನಿರೂಪಣೆ ಹಾಗೂ ಹಾಡುಗಳು ಚೆನ್ನಾಗಿದೆ ಅಂತ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಿಂದೆ ಮೆಲೋಡಿಸ್ ಹೆಸರಿಗೆ ತಕ್ಕಂತೆ ಸುಶ್ರಾವ್ಯವಾದಂಥ ಹಾಡುಗಳು ಮನಸ್ಸಿಗೆ ಮುದ ನೀಡ್ತಾ ಇವೆ ಅಂತ ಮೀರಾ ಸುಭಾಷ್ ಕುಲಕರ್ಣಿ ಕೆಂಗೇರಿ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಆಲ್ ಟೈಮ್ ಫೇವ್ರೇಟ್ ಸಾಂಗ್ ಇದು, ಸೂಪರ್ ಮೆಲೋಡಿ ಸಾಂಗ್ಸ್ ಅಂತ ನಾರಾಯಣ ನಾಯ್ಕ್ ಅವರು ಹೇಳ್ತಾ ಇದ್ದಾರೆ. ಹಿಂದಿ ಮೆಲೋಡೀಸ್ನ ಕೊನೆಯ ಗೀತೆ ಈಗ ಪ್ರಸಾರ ಆಗ್ತಾ ಇದೆ. ಪ್ರೀತಿ ಕೆಲವೊಮ್ಮೆ ಕನಸಿನ ಹಾಗಿರುತ್ತೆ, ಅರ್ಥವಾಗದಷ್ಟು ಸುಂದರವಾಗಿ. ಈ ಹಾಡಲ್ಲಿ ಎರಡು ಮನಸ್ಸುಗಳು ಮೌನದಲ್ಲೇ ಒಬ್ಬರನ್ನೊಬ್ಬರು ಹುಡುಕ್ತಾ ಇವೆ. ಕಣ್ಣುಗಳಲ್ಲಿ ಪ್ರೀತಿ, ಹೃದಯದಲ್ಲಿ ಒಂದು ಸ್ವೀಟ್ ಕನ್ಫ್ಯೂಷನ್, ಕಾಮ್ ಆಗಿರುವಂಥ ಸೋಲ್ಫುಲ್ ರೊಮ್ಯಾಂಟಿಕ್ ಫೀಲ್ ಇರುವ ಮೆಲೋಡಿ ಎ ಆರ್ ರೆಹಮಾನ್ ಅವರ ಸಂಗೀತದಲ್ಲಿ ಕೇಳಿ, ಎಂಜಾಯ್ ಮಾಡಿ.

ಪಶ್ಚಿಮ ಬಂಗಾಳ ವಿಧಾನಸಭೆಯನ್ನು ಔಪಚಾರಿಕವಾಗಿ ವಿಸರ್ಜಿಸಲಾಗಿದೆ. ಸಂವಿಧಾನದ 174ನೇ ವಿಧಿಯ ಅಡಿಯಲ್ಲಿ ಅಧಿಕಾರವನ್ನು ಬಳಸಿಕೊಂಡು ರಾಜ್ಯಪಾಲ ಆರ್ಎನ್ ರವಿ ಇಂದು ಅಸ್ತಿತ್ವದಲ್ಲಿ ಇರುವ ವಿಧಾನಸಭೆಯನ್ನು ವಿಸರ್ಜಿಸಲು ಆದೇಶ ಹೊರಡಿಸಿದ್ದಾರೆ. ಪಶ್ಚಿಮ ಬಂಗಾಳದ ಬಿಜೆಪಿ ಶಾಸಕ ಸುವೇಂದು ಅಧಿಕಾರಿ ಅವರ ಆಪ್ತ ಚಂದ್ರನಾಥ್ ರಥ್ ಅವರ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಜ್ಯ ಪೊಲೀಸರು 3 ವ್ಯಕ್ತಿಗಳನ್ನು ಬಂಧಿಸಿದ್ದಾರೆ. ಈ ಪ್ರಕರಣದ ತನಿಖೆಗಾಗಿ ಪೊಲೀಸರು 7 ಸದಸ್ಯರ ವಿಶೇಷ ತನಿಖಾ ತಂಡವನ್ನು ರಚಿಸಿದ್ದಾರೆ. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವೀಯ ಅವರು ಇಂದು ನವದೆಹಲಿಯಲ್ಲಿ ಮಾರಿಷಸ್ನ ವಿದೇಶಾಂಗ ವ್ಯವಹಾರಗಳು ಮತ್ತು ಅಂತಾರಾಷ್ಟೀಯ ವ್ಯಾಪಾರ ಸಚಿವ ಧನಂಜಯ್ ರಾಮ್ಪೋಲ್ ಅವರನ್ನು ಭೇಟಿ ಮಾಡಿದರು. ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ಅವರು ನವದೆಹಲಿಯಲ್ಲಿ ಇಂದು ಪ್ರಾಟ್ ಅಂಡ್ ವಿಟ್ನಿ ಸಂಸ್ಥೆಯ ಜಾಗತಿಕ ಅಧ್ಯಕ್ಷ ಶೇನ್ ಯೆಡ್ಡಿ ನೇತೃತ್ವದ ಹಿರಿಯ ನಿಯೋಗವನ್ನು ಭೇಟಿ ಮಾಡಿದರು. ಭಾರತದ ರಿಜಿಸ್ಟ್ರಾರ್ ಜನರಲ್ ಮತ್ತು ಜನಗಣತಿ ಆಯುಕ್ತರು ನವದೆಹಲಿಯಲ್ಲಿ ಇಂದು 6 ಜನಗಣತಿ ಜಾಗೃತಿ ಎಲ್ಇಡಿ ಮೊಬೈಲ್ ವಾಹನಗಳಿಗೆ ಚಾಲನೆ ನೀಡಿದರು. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಪದವಿ ಮತ್ತು ಸ್ನಾತಕೋತ್ತರ ಪದವಿ ಕೋರ್ಸ್ಗಳಿಗೆ ನಡೆಸುವ ಪರೀಕ್ಷಾ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಪರೀಕ್ಷೆಗಳು ಜೂನ್ 2ನೇ ವಾರದಿಂದ ಆರಂಭವಾಗಿ ಆಗಸ್ಟ್ 3ನೇ ವಾರದ ಅವಧಿಗೆ ಅಂತ್ಯಗೊಳ್ಳಲಿದೆ. ಹೊಸ ಪಠ್ಯಕ್ರಮ ಮತ್ತು ಹಳೆ ಪಠ್ಯಕ್ರಮದ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾಗಿ ವೇಳಾಪಟ್ಟಿಯನ್ನು ರೂಪಿಸಲಾಗಿದೆ. ಲಕ್ನೋದ ಭಾರತರತ್ನ ಅಟಲ್ ಬಿಹಾರಿ ವಾಜಪೇಯಿ ಏಕನ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಲಕ್ನೋ ಸೂಪರ್ ಜೈಂಟ್ಸ್ 14 ಓವರ್ಗಳಲ್ಲಿ 1 ವಿಕೆಟ್ ನಷ್ಟಕ್ಕೆ 145 ರನ್ ಗಳಿಸಿದೆ. ಇತ್ತೀಚಿನ ವರದಿಯಂತೆ ಮಳೆಯಿಂದಾಗಿ ಪಂದ್ಯ ಸ್ಥಗಿತಗೊಂಡಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 11 ಗಂಟೆಗೆ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ನಿಮ್ಮ ನೆಚ್ಚಿನ ಪ್ರೇಮ ನಿನಾದವನ್ನ ಶುರು ಮಾಡುವ ಹೊತ್ತು ಇದು. ಪ್ರೇಮ ನಿನಾದದಲ್ಲಿ ನಿಮ್ ಜೊತೆ ಆಗ್ತಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಇವತ್ತು ಪ್ರೇಮ ನಿನಾದದಲ್ಲಿ ಒಂದು ಸಿಂಪಲ್ ಆಗಿರೋ ಪ್ರಶ್ನೆ ಕೇಳ್ತಾ ಇದ್ದೀನಿ. ನಮ್ಮನ್ನ ಹರ್ಟ್ ಮಾಡಿದವರನ್ನೇ ಯಾಕೆ ನಾವು ಆಗಾಗ ಮಿಸ್ ಮಾಡ್ಕೋತಾ ಇರ್ತೀವಿ? ನಮಗೆ ದುಃಖ ಕೊಟ್ಟವರನ್ನೇ ಯಾಕೆ ನೆನಪು ಮಾಡ್ಕೋತೀವಿ? ನೋವು ಕೊಟ್ಟವರ ನೆನಪು ಯಾಕೆ ಉಳಿಯುತ್ತೆ? ಕೆಲವು ಜನರು ನಮ್ಮ ಜೀವನದಿಂದ ಹೋಗ್ಬಿಡ್ತಾರೆ, ಆದರೆ ಅವರ ನೆನಪು ಮಾತ್ರ ಹೋಗೋದಿಲ್ಲ. ಕೆಲವರು ನಮ್ಮನ್ನ ನಗಿಸ್ತಾರೆ, ಅಳಿಸ್ತಾರೆ, ಇನ್ನೊಂದಷ್ಟು ಜನ ಕಲಿಸ್ತಾರೆ, ಇನ್ನೊಂದಷ್ಟು ಜನ ನಮ್ಮನ್ನೇ ಬ್ರೇಕ್ ಮಾಡಿ ಹೋಗ್ತಾರೆ. ವಿಚಿತ್ರ ಅಂದ್ರೆ ನಾವು ಅಂಥ ಜನರನ್ನೇ ಜಾಸ್ತಿ ನೆನ್ಪಿಟ್ಕೋತೀವಿ. ನಮ್ಮನ್ನ ಅರ್ಥ ಮಾಡ್ಕೊಳ್ದವ್ರನ್ನ, ನಮ್ಮ ಕಣ್ಣೀರಿಗೆ ಕಾರಣ ಆದವರನ್ನ, ನಮ್ಮ ರಾತ್ರಿಯ ನಿದ್ದೆಯನ್ನ ಕದ್ದವರನ್ನ, ಇಂಥವರನ್ನೇ ಮತ್ತೆ ಮತ್ತೆ ನೆನ್ಪಿಸ್ಕೋತಾ ಇರ್ತೀವಿ. ಯಾಕೆ? ಒಂದು ಹಾಡು ಕೇಳಿದಾಗ, ಯಾವುದೋ ರಸ್ತೆ ಬದಲಿ ಸಾಗಿದಾಗ, ಒಂದು ಹಳೆಯ ಚಾಟ್ ನೆನಪಾದಾಗ ಅವರು ಮತ್ತೆ ಕಣ್ಣು ಮುಂದೆ ಹಾಗೆ ಸುಳಿತಾರೆ. ಪ್ರೀತಿ ಕೆಲವೊಮ್ಮೆ ಸುಂದರ ನೆನಪುಗಳನ್ನ ಮಾತ್ರ ಕೊಡಲ್ಲ, ಒಂದು ಖಾಲಿತನನ ಕೊಡುತ್ತೆ. ಅವರು ನಮ್ಮ ಜೀವನದಲ್ಲಿ ಇರಲ್ಲ, ಆದ್ರೂ ಕೂಡ ಮನಸ್ಸೊಳಗೆ ಜಾಗ ಕೊಟ್ಟಿರ್ತೀವಿ ಅವ್ರಿಗೆ. ನಾವು ಹರ್ಟ್ ಮಾಡಿದವರನ್ನೇ ಯಾಕೆ ಮಿಸ್ ಮಾಡ್ತಿರ್ತೀವಿ? ಪ್ರೀತಿನ ಅದು, ಅಥವಾ ಒಂದು ಕಾಲದಲ್ಲಿ ಅವರು ನಮ್ಮ ಜಗತ್ತಾಗಿದ್ರು ಅಂತಾನ? ನಿಮ್ಗೇನನ್ಸುತ್ತೆ, ನಮ್ಗೆ ಹರ್ಟ್ ಮಾಡಿದವ್ರನ್ನ ಯಾಕೆ ನಾವು ಮತ್ತೆ ಮತ್ತೆ ನೆನಪು ಮಾಡ್ಕೋತೀವಿ ಅಂತ ನಮ್ಮ ಜೊತೆ ಹಂಚ್ಕೊಳ್ಳಿ. ವಾಟ್ಸಾಪ್ ಸಂಖ್ಯೆ 9484890019. ಪ್ರೇಮ ನಿನಾದದಲ್ಲಿ ನಿಮ್ಮ ಜೊತೆ ಆಗಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM ಅಲ್ಲಿ ಪ್ರೇಮ ನಿನಾದ ಕೇಳ್ತಾ ಇದ್ರ. ಪ್ರೇಮ ನಿನಾದದಲ್ಲಿ ನಿಮ್ ಸತಿ ಆಗಿರೋದು ನಿಮ್ಮನೆ ಮಾತು ಆರ್ ಜೆ ಮಂಜುನಾಥ್. ನಾನೊಂದು ಪ್ರಶ್ನೆ ಮಾಡಿದ್ದೆ, ನಮ್ಗೆ ಹರ್ಟ್ ಮಾಡೋರನ್ನೇ ಯಾಕೆ ಯಾವಾಗ್ಲೂ ನಾವು ನೆನಪು ಮಾಡ್ಕೋತೀವಿ ಅಂತ. ಇದಕ್ಕೆ ಮನಸ್ಸನ್ನ ದೋಷಿ ಮಾಡ್ಬೇಕು ನೋಡಿ, ಮನಸ್ಸೇ ವಿಚಿತ್ರ. ಇಂತಿಂಥ ಕಹಿ ನೆನಪುಗಳನ್ನೇ ಯಾವಾಗ್ಲೂ ನೆನಪು ಮಾಡ್ತಾ ಇರುತ್ತೆ. ಒಳ್ಳೊಳ್ಳೆ ಕ್ಷಣಗಳನ್ನ ಬೇಗ ಮರ್ತು ಬಿಡುತ್ತೆ, ಆದ್ರೆ ನೋವನ್ನ ವರ್ಷಗಳ ಕಾಲ ಉಳಿಸ್ಕೊಳ್ಳುತ್ತೆ. ಒಮ್ಮೆ ಯಾರಾದರೂ ನಮ್ಮನ್ನ ತುಂಬಾ ಪ್ರೀತಿಸಿದಾಗ ನಮ್ಮೊಳಗೆ ಒಂದು ಭದ್ರತೆ ಹುಟ್ಟುತ್ತೆ, ಈ ವ್ಯಕ್ತಿ ನನ್ನ ಜೊತೆ ಇರ್ತಾರೆ ಅನ್ನೋ ಒಂದು ಸ್ಟ್ರಾಂಗ್ ಫೀಲಿಂಗ್. ಆದರೆ ಅದೇ ವ್ಯಕ್ತಿ ಒಂದಿನ ನಮಗೆ ಹರ್ಟ್ ಮಾಡಿದಾಗ ಅದು ಮನಸ್ಸಿಗೆ ಶಾಕ್ ನೀಡುತ್ತೆ. ಯಾಕಂದರೆ ನಾವು ಅಂಥ ಅಪಾಯಗಳನ್ನು, ಅಂಥ ಹರ್ಟ್ಗಳನ್ನು ಸ್ಟ್ರೇಂಜರ್ಸಿಂದ ಎಕ್ಸ್ಪೆಕ್ಟ್ ಮಾಡ್ತೀವಿ, ಆದರೆ ನಮ್ಮೂರಿಂದ ಅಂತೂ ಅಲ್ವೇ ಅಲ್ಲ. ಅದೇ ಕಾರಣಕ್ಕೆ ಅವರು ಕೊಟ್ಟಂತಹ ನೋವು ಆಳಕ್ಕೆ ಹೋಗುತ್ತೆ. ಕೆಲವೊಮ್ಮೆ ನಾವು ಅವ್ರನ್ನ ಮಿಸ್ ಮಾಡ್ಕೋತಾ ಇರಲ್ಲ, ಆದರೆ ನಮ್ಮ ಮನಸ್ಸು ಒಂದು ಪ್ರಶ್ನೆಗೆ ಉತ್ತರ ಹುಡುಕ್ತಾ ಇರುತ್ತೆ. ಅವ್ರು ನನಗೆ ಯಾಕೆ ಹೀಗೆ ಮಾಡಿದ್ರು, ನನ್ನಲ್ಲಿ ಏನು ಕಡಿಮೆ ಆಗಿತ್ತು, ನಾವು ನಿಜವಾಗ್ಲೂ ಪ್ರೀತಿ ಮಾಡಿದ್ವಾ ಅಂತ. ಈ ಪ್ರಶ್ನೆಗಳೇ ಅವರನ್ನ ಮನಸ್ಸಲ್ಲೇ ಉಳಿಸ್ಕೊಳ್ಳುತ್ತೆ, ಆ ಘಟನೆಗಳನ್ನ ಮನಸ್ಸಲ್ಲಿ ಉಳಿಸ್ಕೊಳ್ಳುತ್ತೆ. ಒಂದು ಇನ್ಕಂಪ್ಲೀಟ್ ಸ್ಟೋರಿನ ಮನಸ್ಸು ಯಾವತ್ತೂ ಸುಲಭವಾಗಿ ಆಕ್ಸೆಪ್ಟ್ ಮಾಡೋದೇ ಇಲ್ಲ ನೋಡಿ. ಮನಸ್ಸಿಗೆ ಕ್ಲೋಶರ್ ಅನ್ನೋದು ಸಿಗದೇ ಇದ್ದಾಗ ಅದು ನೆನಪುಗಳಲ್ಲಿ ಬದುಕೋದಿಕ್ಕೆ ಶುರು ಮಾಡುತ್ತೆ. ಕೆಲವರು ಬಿಟ್ಟರು ಕೂಡ ನಮ್ಮೊಳಗಿನ ಪ್ರಶ್ನೆಗಳು ಕಾಡ್ತಾ ಇರುತ್ತೆ. ಸರಿ, ನಿಮ್ಮ ಪ್ರಶ್ನೆಗೆ ಬಹಳಷ್ಟು ಸ್ನೇಹಿತರು ಉತ್ತರಗಳನ್ನ ಕಳಿಸ್ಕೊಂಡಿದ್ದಾರೆ. ಯಾರ್ಯಾರು ಏನೇನು ಹೇಳ್ತಾ ಇದ್ದಾರೆ ಒಂಚೂರು ವಾಟ್ಸಾಪ್ ಕಡೆಗೆ ಕಣ್ಣಾಡಿಸ್ತೀನಿ. ನಮಸ್ಕಾರ ಸರ್, ಒಳ್ಳೆಯ ಕಾರ್ಯಕ್ರಮ, ಒಳ್ಳೆಯ ಪ್ರಶ್ನೆ ಅಂತ ಮನಕವಾಡದಿಂದ ಮಂಜುನಾಥ್ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಕಾರಣ ಏನು ಅಂದರೆ, ನಮ್ಮ ಸಂಬಂಧದಲ್ಲಿ ಹತ್ತಿರವಾಗಿರ್ತಾರೆ, ಇದು ಒಂದು ಕಾರಣ. ಇದು ಒಂದು ಸತ್ಯ, ಇನ್ನೂ ಅನೇಕ ಕಾರಣಗಳು ಕೂಡ ಇರಬಹುದು ಅಂತ ಅಥಣಿಯಿಂದ ಚಂದ್ರಕಾಂತ್ ಅವರು ಹೇಳ್ತಾ ಇದ್ದಾರೆ. ನಾವು ನಮ್ಮ ಜೊತೆಗೆ ಇರೋರ್ನ ನೆನಪಿಸ್ಕೊಳ್ಳೋದೇ ಇಲ್ಲ, ಮೋಸ ಮಾಡಿದವ್ರನ್ನ ಸದಾ ನೆನಪಿಸ್ಕೊಂಡು ಬೈಕೋತಾನೆ ಇರ್ತೀವಿ, ನಮ್ಮನ್ನ ನಾವೇ ಬೈಕೋತೀವಿ, ಖುಷಿನ ಬಿಡ್ತೀವಿ, ದುಃಖನ ನೆನಪು ಮಾಡ್ಕೋತೀವಿ ಅಂತ ಅನುಷಾ ಅವ್ರು ಹೇಳ್ತಾ ಇದ್ದಾರೆ. ನಿಮ್ಗೇನಿಸುತ್ತೆ, ನಮಗೆ ಹರ್ಟ್ ಮಾಡಿದವ್ರನ್ನೇ ನಾವು ಯಾಕೆ ಮತ್ತೆ ಮತ್ತೆ ನೆನಪು ಮಾಡ್ಕೋತಾ ಇರ್ತೀವಿ? ವಾಟ್ಸಪ್ ಸಂಖ್ಯೆ 9483091029 ಸಂದೇಶಗಳು ಬರಲಿ.

ಯಾಕೆ ಯಾವಾಗ್ಲೂ ನೋವು ಕೊಟ್ಟವ್ರನ್ನೇ ನೆನಪು ಮಾಡ್ಕೋತೀವಿ ಅನ್ನೋದು ನನ್ನ ಪ್ರಶ್ನೆಯಾಗಿತ್ತು. ಬಹಳಷ್ಟು ಜನ ಉತ್ತರಗಳನ್ನ ಕಳ್ಸಿಕೊಡಿದ್ರೆ ಖಂಡಿತ ನಿಮ್ಮೆಲ್ಲರ ಉತ್ತರಗಳನ್ನ ಪ್ರತಿಕ್ರಿಯೆನ ಓದ್ತೀನಿ. ನಾವು ಅವರ ತಪ್ಪುಗಳನ್ನ ಯಾಕೆ ಇಗ್ನೋರ್ ಮಾಡ್ತೀವಿ? ಯಾರವರು? ನಮ್ಮ ಪ್ರೀತಿಪಾತ್ರರು. ಪ್ರೀತಿ ಶುರುವಾದಾಗ ನಾವು ಆ ವ್ಯಕ್ತಿನ ನೋಡೋದಿಲ್ಲ, ನಾವು ಅವ್ರನ್ನ ನಮ್ಮ ಇಮ್ಯಾಜಿನೇಷನ್ಲಿರೋ ವ್ಯಕ್ತಿಯಾಗಿ ನೋಡ್ತೀವಿ. ಅವರ ಮಾತುಗಳಲ್ಲಿ ಪರ್ಫೆಕ್ಷನ್ ಹುಡುಕ್ತೀವಿ, ಅವರ ತಪ್ಪುಗಳು ಕೂಡ ಕ್ಯೂಟ್ ಆಗಿ ಕಾಣಿಸುತ್ತೆ, ಅವರ ಸೈಲೆನ್ಸ್ಗೂ ಕೂಡ ಅರ್ಥ ಕೊಡ್ತೀವಿ. ಯಾಕಂದ್ರೆ ಪ್ರೀತಿ ಕೆಲವೊಮ್ಮೆ ರಿಯಾಲಿಟಿನ ನೋಡೋದಿಲ್ಲ, ಅದು ಹೋಪ್ನ ನೋಡುತ್ತೆ. ಅವರು ಬದಲಾಗ್ತಾರೆ, ಅವ್ರು ನನ್ನ ಕಳ್ಕೊಳ್ಳಲ್ಲ, ಅವ್ರಿಗೆ ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಟೈಮ್ ಬೇಕು ಅಂತೆಲ್ಲ ಯೋಚನೆ ಮಾಡ್ತೀವಿ. ಇಂತಹ ನೂರಾರು ಕಾರಣಗಳನ್ನ ನಮ್ಮ ಮನಸ್ಸೇ ಕ್ರಿಯೇಟ್ ಮಾಡುತ್ತೆ. ಅವರು ಹರ್ಟ್ ಮಾಡಿದ ಮೇಲೂ ಕೂಡ ನಾವು ಅವರ ಒಳ್ಳೆಯ ಮೂಮೆಂಟ್ಸ್ಗಳನ್ನ ನೆನಪು ಮಾಡ್ಕೋತೀವಿ. ಒಂದು ಸ್ಮೈಲ್, ಒಂದು ಹಗ್ಗು, ಒಂದು ಲೇಟ್ ನೈಟ್ ಕಾಲ್. ಮನಸ್ಸು ನೋವನ್ನ ಎಡಿಟ್ ಮಾಡಿ ಸುಂದರ ನೆನಪುಗಳನ್ನ ಮಾತ್ರ ಹೈಲೈಟ್ ಮಾಡುತ್ತೆ. ಅದಕ್ಕೆ ಕೆಲವೊಮ್ಮೆ ಟಾಕ್ಸಿಕ್ ಆಗಿದ್ದ ಸಂಬಂಧಗಳಿಂದ ಆಚೆ ಬಂದ ಮೇಲೂ ಕೂಡ ಜನರಿಗೆ ವಾಪಸ್ ಅದೇ ಸಂಬಂಧಗಳಿಗೆ ಹಿಂತಿರುಗಬೇಕು ಅನಿಸುತ್ತೆ. ಯಾಕಂದ್ರೆ ಅವ್ರಿಗೆ ಆ ವ್ಯಕ್ತಿ ಬೇಕಾಗಿರಲ್ಲ, ಅಲ್ಲಿ ಒನ್ಸ್ ಅಪಾನ್ ಅ ಟೈಮ್ ಒಂದು ಕಾಲಘಟ್ಟದಲ್ಲಿ ಅವ್ರ ಕಡೆಯಿಂದ ಸಿಕ್ಕಂತ ಪ್ರೀತಿ ಬೇಕಾಗಿರುತ್ತೆ. ಕೆಲವೊಬ್ರು ನಮ್ಮನ್ನ ಪ್ರೀತಿಸಿರಬಹುದು, ಆದ್ರೆ ಸರಿಯಾಗಿ ಪ್ರೀತಿಸಿರೋದಿಲ್ಲ. ಈ ಡಿಫ್ರೆನ್ಸ್ ಅನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಪ್ರೀತಿಸಿರಬಹುದು, ಪ್ರೀತಿಸಿರಲಿಕ್ಕಿಲ್ಲ ಅನ್ನೋದು. ಒಬ್ಬ ವ್ಯಕ್ತಿ ನಮ್ಗೆ ಹರ್ಟ್ ಮಾಡಿದ್ರು ಕೂಡ ಅವ್ರ ಬಗ್ಗೆ ಒಳ್ಳೇದೇ ಯೋಚಿಸ್ತೀವಿ, ಆದ್ರೆ ಅದು ದುರ್ಬಲತೆ ಅಲ್ಲ, ಹೃದಯದ ಸ್ವಭಾವ. ಹೃದಯ ತಾನು ಒಮ್ಮೆ ಮನೆ ಮಾಡಿಕೊಂಡ ವ್ಯಕ್ತಿಯನ್ನ ಸುಲಭವಾಗಿ ವಿಲನ್ ಆಗಿ ನೋಡೋದಿಲ್ಲ. ಆದ್ರೆ ಒಂದು ಪ್ರಶ್ನೆ ಉಳಿಯುತ್ತೆ, ನಾವು ಅವ್ರನ್ನ ಪ್ರೀತಿಸ್ತಾ ಇದೀವ ಅಥವಾ ಒಂದಿನ ಸರಿ ಹೋಗ್ತಾರೆ ಅನ್ನೋ ಕಲ್ಪನೆಯಲ್ಲಿ ಪ್ರೀತಿಸ್ತಾ ಇದೀವ? ಕೆಲವೊಬ್ರು ಬಿಟ್ಟು ಹೋದ ನಂತರ ಕೂಡ ಅವ್ರಿಗಿಂತ ಹೆಚ್ಚು ನಮ್ಮನ್ನ ಕಾಡೋದೇನು ಗೊತ್ತಾ? ಅವರ ನೆನಪುಗಳು. ಒಂದಷ್ಟು ಜನ ಬಿಟ್ಟು ಹೋದ್ರು ಕೂಡ ಯಾಕೆ ಅವರ ನೆನಪುಗಳು ನಮ್ಮನ್ನ ಕಾಡ್ತಾ ಇರುತ್ತೆ? ಹಂಚಿಕೊಳ್ಳಿ ವಾಟ್ಸ್ಆಪ್ ಸಂಖ್ಯೆ 9483091029. ಯಾವಾಗ್ಲೂ ನಮಗೆ ನೋವು ಕೊಟ್ಟವ್ರಿಗೆ ನಮ್ಮ ಹೃದಯದಲ್ಲಿ ಶಾಶ್ವತ ಸ್ಥಾನ ಬೇಡವೆಂದ್ರು ಪದೇ ಪದೇ ನೆನಪಿಸ್ಕೊಂಡು ದುಃಖ ಪಡ್ತಾನೆ ಇರ್ತೀವಿ. ದೇಹಕ್ಕಾದ ಗಾಯ ಮಾಗಬಹುದು, ಆದ್ರೆ ಮನಸ್ಸಿಗಾದ ಗಾಯ ಅದು, ಆರದ ಗಾಯ ಅದು, ಅದು ಯಾವತ್ತೂ ಆರಲ್ಲ ಅಂತ ಮೀರಾ ಸುಭಾಷ್ ಕುಲಕರ್ಣಿ ಕೆಂಗೇರಿ ಬೆಂಗಳೂರಿನಿಂದ ಹೇಳ್ತಾ ಇದ್ದಾರೆ.

ವಾಣಿಶ್ರೀ ಅವರು ಧಾರವಾಡದಿಂದ ನಮಗೆ ಹರ್ಟ್ ಮಾಡಿದವ್ರನ್ನೇ ಪದೇ ಪದೇ ನೆನಪಿಸ್ಕೊಳ್ಳೋದಕ್ಕೆ ಮುಖ್ಯ ಕಾರಣ ಮನಸ್ಸಿಗೆ ಬಂದ ನೋವು ಬೇಗ ಮರೆಯೋದಕ್ಕೆ ಆಗಲ್ಲ. ಯಾರು ನಮ್ಮ ಹೃದಯಕ್ಕೆ ಹತ್ತಿರವಾಗಿರ್ತಾರೋ ಅವರ ಮಾತು ಅಥವಾ ವರ್ತನೆ ಹೆಚ್ಚು ಪರಿಣಾಮ ಬೀರುತ್ತೆ. ಕೆಲವೊಮ್ಮೆ ನಾವು ಅವರಿಗೆ ಕೊಟ್ಟ ಪ್ರೀತಿ, ನಂಬಿಕೆ, ಸಮಯ ಇವೆಲ್ಲ ವ್ಯರ್ಥವಾಯ್ತಾ? ಇಂಥವ್ರಿಗೆ ನಾವು ಮನಸ್ಸು ಕೊಟ್ಟುವ ಇಂಥ ವಿಷಯಗಳಲ್ಲಿ ನೆನಪಾಗಿ ಪದೇ ಪದೇ ಆ ವ್ಯಕ್ತಿಯೇ ಮನಸ್ಸಿಗೆ ಬರ್ತಾರೆ. ನೀವೇನಂತೀರಾ ಅಂತ ಇದ್ರೆ, ಯಸ್ ಮೇಡಮ್, ನೀವೇನಂತೀರೋ ನಾನು ಅದನ್ನೇ ಅಂತೀನಿ.

ನಮಗೆ ಹತ್ತಿರದಲ್ಲಿರುವ ಮತ್ತು ಗೊತ್ತಿರೋರನ್ನ ಸುಲಭವಾಗಿ ನಂಬಿಟ್ಟಿರ್ತೀವಿ. ಅದಕ್ಕೆ ನಂಬಿಕೆ ದ್ರೋಹದ ಕಲ್ಪನೆಯೇ ಇರೋದಿಲ್ಲ ಅಂತ ಶಿವಮಾದಯ್ಯ ಕನಕಪುರದಿಂದ ಹೇಳ್ತಾ ಇದ್ದಾರೆ.

ನೀವು ಕೂಡ ಸಂದೇಶವನ್ನು ಕಳಿಸಬಹುದು. ವಾಟ್ಸ್ಆಪ್ ಸಂಖ್ಯೆ 9483091029. ನಮಗೆ ನೋವು ಕೊಟ್ಟವರನ್ನೇ ಯಾಕೆ ನಾವು ಮತ್ತೆ ಮತ್ತೆ ನೆನಪು ಮಾಡ್ಕೊತಾ ಇರ್ತೀವಿ ಅನ್ನೋದು ಇವತ್ತಿನ ವಿಚಾರ.

ಪ್ರೇಮ ನಿನಾದ ಕೇಳ್ತಾ ಇದ್ದೀರಾ. ಪ್ರೇಮ ನಿನಾದದಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮ ನಿಮಾತು ಅರ್ಜೆ ಮಂಜುನಾಥ್. ನಾವು ಯಾರನ್ನೂ ಮಿಸ್ ಮಾಡ್ಕೋತೀವಿ ಅಥವಾ ಅವ್ರ ನೆನಪುಗಳು ಕಾಡ್ತಾ ಇದೆ ಅಂದ್ರೆ ನಾವು ಅವ್ರನ್ನ ಪ್ರೀತಿ ಮಾಡ್ತಾ ಇದೀವಿ ಅಂತಾನೆ ಆಗ್ಬೇಕು ಅಂತ ಏನಿಲ್ಲ. ಲವ್ ಅನ್ನೋದೇ ಆಗ್ಬೇಕಿಲ್ಲ, ಅದು ಅಟ್ಯಾಚ್ಮೆಂಟ್ ಕೂಡ ಆಗಿರ್ಬೋದು. ಪ್ರತಿದಿನ ಮಾತಾಡೋದು ಒಂದು ಹ್ಯಾಬಿಟ್ ಆಗ್ಬಿಡುತ್ತೆ, ಆಗ್ಬಿಟ್ಟಿರುತ್ತೆ ಆ ಒಂದು ವ್ಯಕ್ತಿ ಜೊತೆ. ಅವರ ನೋಟಿಫಿಕೇಶನ್ ನೋಡಿ ಸ್ಮೈಲ್ ಮಾಡೋದು ಒಂದು ರುಟೀನ್ ಆಗಿರುತ್ತೆ. ಮತ್ತೆ ಒಂದಿನ ಅದು ಸಡನ್ ಆಗಿ ನಿಂತು ಹೋದಾಗ ಮನಸ್ಸಿಗೆ ಖಾಲಿತನ ಕಾಡುತ್ತೆ. ನಾವು ಕನ್ಫ್ಯೂಸ್ ಆಗ್ತೀವಿ, ಆ ವ್ಯಕ್ತಿ ಬೇಕಾ ಅಥವಾ ಆ ವ್ಯಕ್ತಿ ಪ್ರೆಸೆನ್ಸ್. ಯಾಕಂದ್ರೆ ಮನಸ್ಸು ಕೂಡ ಆ ನೋವಿಗೆ ಅಡಿಕ್ಟ್ ಆಗಿರುತ್ತೆ. ಒಂದು ಟಾಕ್ಸಿಕ್ ರಿಲೇಶನ್ಶಿಪ್ ಅಲ್ಲಿರೋ ಹಲವರು ನೋವು ಗೊತ್ತಿದ್ರೂ ಸಹ ಹೊರಗೆ ಬರಲ್ಲ. ಯಾಕಂದ್ರೆ ಲೋನ್ಲಿನೆಸ್, ಹಾರ್ಟ್ ಬ್ರೇಕ್ಗಳಿಗಿಂತ ಹಾರ್ಟ್ ಬ್ರೇಕ್ಗಳು ಎಲ್ಲವೂ ಭಯಾನಕವಾಗಿರುತ್ತೆ. ಅಟ್ಲೀಸ್ಟ್ ಅವರು ಇದಾರಲ್ಲ ಅನ್ನೋ ಫೀಲಿಂಗ್ ಅಲ್ಲೇ ಸುಮ್ಮನೆ ಇರ್ತಾರೆ.

ಎಷ್ಟು ನೋವು ಕೊಟ್ಟಿರ್ತಾರೋ ಅಷ್ಟೇ ಪ್ರೀತಿ ಕೊಟ್ಟಿರ್ತಾರೆ. ಅದಕ್ಕೆ ಹರ್ಟ್ ಮಾಡೋರ್ನ ನೆನಪು ಮಾಡ್ಕೋತೀವಿ ಅಂತ ಸುನೀತಾ ಅವರು ಮಲ್ಲೇಶ್ವರಂನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಶಾಂತಾಚಾರ ಬಿಡಿಗೇರ ಕೊಕ್ಕನೂರಿನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಧನ್ಯವಾದ ನಿಮ್ಮ ಸಂದೇಶಕ್ಕಾಗಿ. ವಿಜಯ್ಕುಮಾರ್ ಮುಳೆ ಶಿರಾಳಕೊಪ್ಪದಿಂದ, ನಾವು ಸಿಹಿ ಅಥವಾ ರುಚಿಯಾದ ಆಹಾರ ಸೇವಿಸಿದಾಗ ಅಷ್ಟೇನು ವಿಶೇಷ ಅನಿಸಲ್ಲ, ಆದರೆ ಬೇಡವಾದ ಕಹಿ ಖಾರ ನಾಲ್ಗೆಗೆ ಹಿತವಲ್ಲದ ಆಹಾರ ಸೇವಿಸಿದಾಗ ಆ ನಾಲ್ಗೆ ಸರಿಪಡಿಸ್ಕೊಳ್ಳೋದಕ್ಕೆ ಏನೇನು ಪ್ರಯತ್ನ ಪಡಬೇಕು ಹಾಗೆ ಅಲ್ವಾ ಇದು ಸಹ ಅಂತ ಇದ್ದಾರೆ. ಕಾರ್ಯಕ್ರಮ ಮುಂದುವರಿಯುತ್ತೆ, ಕೇಳ್ತಾ ಇರಿ ವಿವಿಧ ಭಾರತಿ.